ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕ ವರ್ಷ, ಆಷಾಢ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 4ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಘರ್ಷಣೆ ನೋವು ಕೊಟ್ಟರೆ ಹೊಂದಾಣಿಕೆ ಶಾಂತಿ ತರುತ್ತದೆ, ಇದು ಇಂದಿನ ನುಡಿಕಿರಣ. ಅಂದ ಹಾಗೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿರೋದು ನಾನು ವಿಜಯಕಲಾ ಜಗ್ಲೂರ್.

ಶಾಂತಿ ತರುತ್ತದೆ. ಇದು ಇಂದಿನ ನುಡಿಕಿರಣ. ಅಂದ ಹಾಗೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿರೋದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. 6:35 ದೇಶಭಕ್ತಿಗೀತೆಯೊಂದನ್ನು ಕೇಳ್ತೀರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಔಷಧ ಸೇವನೆಯ ಕಾಲದ ಮಹತ್ವ ಕುರಿತು ಡಾಕ್ಟರ್ ಡಿ ಭಾರತಿ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ. 7:30 ಸೇವಾ ಮಾಹಿತಿ. 7:45 ಚಿತ್ರದುರ್ಗ ಆಯುಷ್ ಇಲಾಖೆ ಪ್ರಾಯೋಜಿತ ಆಯುರ್ಧಾರ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು. 7:50 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:30 ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಶಿವಣ್ಣಗೌಡ ಅವರಿಂದ ಕಡಬಗೆರೆ ಅವರಿಂದ 9:10 ಕಾರ್ಯಕ್ರಮ. ಕಾಮನಬಿಲ್ಲು 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ, ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳುತ್ತೀರಿ. 11:00 ಅಡುಗೆ ಅರಮನೆ ನೀರು ಫೋನ್ ಇನ್ ಕಾರ್ಯಕ್ರಮ. 11:30 ಮಾಹಿತಿ ಕಣಜದಲ್ಲಿ ಕ್ರೀಡೆಗಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಹಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಟಿ ಶ್ಯಾಮಪ್ರಸಾದ್. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಖಾಯಿಲೆ ಮತ್ತು ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಹಿಳಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ, ಈ ಕುರಿತು ಮಾತನಾಡುತ್ತಾರೆ ಪ್ರಸನ್ನ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮ. ಕರುಣಾಳು ಬಾಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನ್ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಸೋಕಲ್ಲಿನ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಕೊರ್ಲಕುಂಟೆ ಗ್ರಾಮದ ದುರ್ಗಮ್ಮ ಮತ್ತು ತಂಡದವರಿಂದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರ

0: $640 billion US dollars to around $530 billion US dollars. Union Finance Minister Nirmala Sitharaman and her French counterpart Roland Lescure co-chaired the India-France Economic and Financial Dialogue in Aix-en-Provence city yesterday. Both the ministers recognized the value of the French Development Agency's work in India for the economic development and welcomed the prospects for future projects. In the FIFA World Cup, Argentina were leading 3-2 against Cabo Verde in extra time in their round of 32 match in Miami Gardens in the US as the thrilling encounter underway. Earlier, Egypt advanced to the round of 16 after defeating Australia 4-2 in a penalty shootout at Arlington in the US. Australia and Egypt were tied 1-1 after 90 minutes of regulation time and 30 minutes of goalless extra time. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:15. ಇವತ್ತು ಶನಿವಾರ, ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ರಾಮಚರಿತ ಮಾನಸದ ಮತ್ತೊಂದು ಕಥೆಯನ್ನು ನಾನು ಹೊತ್ತು ತಂದಿದ್ದೇನೆ. ಲಂಕಿಣಿಯನ್ನು ಸಂಹಾರ ಮಾಡಿದ್ದಾಯಿತು, ಹಾಗೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಕಥೆಯಲ್ಲಿ ನೋಡ್ತಾ ಹೋಗೋಣ. ಒಬ್ಬ ಮಹಾನ್ ವ್ಯಕ್ತಿಯನ್ನು ಹನುಮಂತ ಭೇಟಿಯಾಗ್ತಾನೆ, ಯಾರದು ಅಂತ ನೋಡ್ತಾ ಹೋಗೋಣ. ಲಂಕೆಯ ಭವ್ಯತೆ, ಅಲ್ಲಿನ ರಾಕ್ಷಸಿಯ ಅಟ್ಟಹಾಸವನ್ನು ನೋಡ್ತಾ ಸಾಕ್ತಾ ಇದ್ದಂತಹ ಹನುಮಂತನಿಗೆ ಒಂದು ಅಚ್ಚರಿ ಕಾದಿರುತ್ತೆ. ರಕ್ತ ಪಿಪಾಸುಗಳ ನಾಡಿನಲ್ಲಿ ಹಠಾತ್ತನೇ ಸಾತ್ವಿಕ ಪರಿಮಳವೊಂದು ಹನುಮಂತನನ್ನು ಸೆಳೆಯುತ್ತೆ. ಅಲ್ಲೊಂದು ಸುಂದರವಾದಂತಹ ಭವನ, ಆ ಭವನದ ಗೋಡೆಗಳ ಮೇಲೆ ಭಗವಾನ್ ಶ್ರೀರಾಮನ ಆಯುಧಗಳಾದಂತಹ ಧನಸ್ಸು ಮತ್ತು ಬಾಣಗಳ ಚಿತ್ರಗಳನ್ನು ಬಿಡಿಸಲಾಗಿರುತ್ತೆ. ಮನೆಯ ಅಂಗಳದಲ್ಲಿ ಹಚ್ಚ ಹಸಿರಾದ ತುಳಸಿ ವನ ಇರುತ್ತೆ. ಪರಮಾತ್ಮನ ಸಾನ್ನಿಧ್ಯವನ್ನು ಆ ತುಳಸಿ ವನ ಸಾರ್ತಾ ಇರುತ್ತೆ. ಹನುಮಂತ ಕ್ಷಣಕಾಲ ಸ್ತಬ್ಧನಾಗ್ತಾನೆ. ರಾವಣನ ಈ ಪಾಪದ ನಗರಿಯೊಳಗೆ ಒಬ್ಬ ವಿಷ್ಣು ಭಕ್ತ ಎಲ್ಲಿಂದ ಬಂದ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ರಾಕ್ಷಸರ ಸೀಮೆಯಲ್ಲಿ ಸಜ್ಜನರ ವಾಸ ಇರಲಿಕ್ಕೆ ಸಾಧ್ಯವ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಆತ ತುಂಬ ಕೌತುಕದಿಂದ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮನೆಯೊಳಗಿಂದ ಮಧುರವಾದಂತಹ ಒಂದು ಧ್ವನಿ ಕೇಳಿಸುತ್ತೆ. ಅದು ಯಾರ ಧ್ವನಿ ಅಂತ ಹೇಳ್ತೇನೆ, ಇದೀಗ ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಬರೋಣ. ಗುರು ಗೋವಿಂದ ವಿಠಲರು ರಚನೆಯ ಕೀರ್ತನೆಯನ್ನು ದೀಪ್ತಿ ಶ್ರೀನಾಥ್ ಅವರ ಸ್ವರದಲ್ಲಿ

ಚರಿತಮಾನಸದ ಕಥೆಯಲ್ಲಿ ಹನುಮಂತ ಲಂಕೆಗೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಆದಂತಹ ಅನುಭವದ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ. ಹಾಗೆ ಅಲ್ಲಿ ಒಂದು ಮಧುರವಾದಂತಹ ಧ್ವನಿ ಕೇಳ್ತು ಅಂತ ಹೇಳಿದ್ನಲ್ಲ, ಯಾರದ್ದಿರ್ಬೋದು ಆ ಧ್ವನಿ? ಬ್ರಾಹ್ಮಿ ಮುಹೂರ್ತದ ಸಮಯ ಆಗಿತ್ತು. ಆ ಸಮಯದಲ್ಲಿ ವಿಭೀಷಣ ಎಚ್ಚರವಾಗಿಬಿಟ್ಟು ಭಕ್ತಿ ಪರವಶನಾಗಿ ರಾಮ ರಾಮ ಅಂತ ಹೇಳಿ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಆ ಧ್ವನಿಯಲ್ಲಿ ಆರ್ತತೆ ಇರುತ್ತೆ, ರಾಮನ ಮೇಲಿನ ಅಚಲವಾದ ಶ್ರದ್ಧೆ ಇರುತ್ತೆ. ಇದನ್ನು ಕೇಳಿದಂತಹ ಹನುಮಂತನ ಹೃದಯ ಹಗುರವಾಗಿಬಿಡತ್ತೆ. ಒಬ್ಬ ಭಕ್ತನಿಗೆ ಇನ್ನೊಬ್ಬ ಭಕ್ತನ ಭೇಟಿಯಾದಾಗ ಸಿಗುವಂತಹ ಆನಂದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವ? ಹಾಗೆ ಹನುಮಂತ ತಕ್ಷಣವೇ ಒಬ್ಬ ಶಾಂತ ಮನಸ್ಸು ಶಾಂತ ಸ್ವಭಾವದ ಬ್ರಾಹ್ಮಣನ ವೇಷ ಧರಿಸ್ಬಿಟ್ಟು ವಿಭೀಷಣನ ಮುಂದೆ ಕಾಣಿಸ್ಕೊಳ್ತಾನೆ. ವಿಭೀಷಣ ತನ್ನ ಮನೆ ಮುಂದೆ ಒಬ್ಬ ತೇಜಸ್ವಿ ಬ್ರಾಹ್ಮಣನನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ. ಅವನ ಮುಖದ ಪ್ರಭೆ ಮತ್ತು ಕಣ್ಣುಗಳಲ್ಲಿನ ದೈವಿಕತೆ ವಿಭೀಷಣನಿಗೆ ಎದುರಿಗಿರೋರು ಸಾಮಾನ್ಯರಲ್ಲ ಅಂತ ಹೇಳಿ ಮನದಟ್ಟಾಗತ್ತೆ. ವಿನಯದಿಂದ ನಮಸ್ಕರಿಸಿದಂತಹ ವಿಭೀಷಣ, ಸ್ವಾಮಿ ನೀವು ಯಾರು? ಈ ರಾಕ್ಷಸರ ನಾಡಿನಲ್ಲಿ ನಿಮ್ಮಂಥ ಮಹಾಪುರುಷ ದರ್ಶನ ನನಗೆ ದೊರೀತು ಅಂತ ಹೇಳಿದ್ರೆ ನಾನೇ ಧನ್ಯ. ನೀವು ಸಾಕ್ಷಾತ್ ಭಗವಂತನ ರೂಪವೇ ಅಥವಾ ಹರಿಯ ಪರಮ ಭಕ್ತರೇ ಅಂತ ಹೇಳಿ ಕಣ್ಣಾಲಿಗಳನ್ನು ತೇವವಾಗಿಸ್ಕೊಳ್ತಾನೆ, ಹಾಗಂತ ಹೇಳ್ತಾನೆ. ಆಗ ಏನಾಗಿರ್ಬೋದು, ಹನುಮಂತ ಏನು ಉತ್ತರ ಕೊಟ್ಟಿರ್ಬೋದು? ಕಾಯ್ತಾ ಇರಿ, ಇದೀಗ ಕೇಳಿಬರೋಣ. ಜಿ ವಿ ಅತ್ರಿ ಅವರ ಧ್ವನಿಯಲ್ಲಿ ಪಾರಶ್ರೀ ಅವರ ರಚನೆಯ ಈ ಭಕ್ತಿಗೀತೆಯೊಂದನ್ನು

ಯಾವಾಗ ವಿಭೀಷಣ ವಿನಯದಿಂದ ಕೇಳ್ಕೊಳ್ತಾನೋ ಆಗ ಹನುಮಂತ ತನ್ನ ವೇಷವನ್ನು ತೆಗೆದುಬಿಟ್ಟು ತನ್ನ ನಿಜವಾದಂತಹ ವಾನರ ರೂಪಕ್ಕೆ ಬಂದು, ವಿಭೀಷಣ, ನಾನು ಭಕ್ತವತ್ಸಲನಾದ ಶ್ರೀರಾಮಚಂದ್ರನ ದೂತ ವಾಯುಪುತ್ರ ಹನುಮಂತ ಅಂಥೇಳಿ ತನ್ನನ್ನು ತಾನು ಪರಿಚಯಿಸ್ಕೊಳ್ತಾನೆ. ವಿಭೀಷಣನ ಜೀವನದ ಸುದೀರ್ಘ ಕಾಯುವಿಕೆಗೆ ಇಂದು ಅರ್ಥ ಸಿಕ್ಕಿತು ಅನ್ನುವಂತಹ ಭಾವ ಆ ವಿಭೀಷಣನಲ್ಲಿ ನೋಡಬಹುದು ನಾವು. ಹಾಗೆ, ಹೇ ಹನುಮಂತ, ಈಗ ನನಗೆ ಪೂರ್ಣ ಭರವಸೆ ಬಂದಿದೆ. ಭಗವಂತನ ಅಪಾರವಾದ ಕೃಪೆಯಿಲ್ಲದೆ ನಿನ್ನಂಥ ಸಜ್ಜನರ ಮತ್ತು ಸಂತ ಪುರುಷರ ಭೇಟಿ ಸಾಧ್ಯವೇ ಇಲ್ಲ. ನಿನ್ನ ಆಗಮನದಿಂದ ನನ್ನ ಮನೆಯಷ್ಟೇ ಅಲ್ಲ, ನನ್ನ ಅಂತರಂಗ ಕೂಡ ಪಾವನವಾಗಿದೆ. ನನ್ನ ಕಷ್ಟಗಳನ್ನು, ತನ್ನೆಲ್ಲ ಕಷ್ಟಗಳನ್ನು ತೋಡ್ಕೊಳ್ತಾ ವಿಭೀಷಣ ಹೇಳ್ತಾನೆ. ಹನುಮಂತ ಕ್ರೂರವಾದ ಹಲ್ಲುಗಳ ಮಧ್ಯೆ ಮೃದುವಾದ ನಾಲಿಗೆಯೊಂದು ಹೇಗೆ ಅತಂತ್ರವಾಗಿ ಇರ್ತದೆಯೋ ಹಾಗೆಯೇ ನಾನು ಈ ಅಧರ್ಮಿ ರಾಕ್ಷಸರ ನಡುವೆ ಜೀವಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾನೆ. ಪ್ರತಿ ಕ್ಷಣ ನನ್ನ ಧರ್ಮವನ್ನು ಕಾಪಾಡಿಕೊಳ್ಳೋದು ನನಗೆ ಹೋರಾಟವಾಗಿತ್ತು. ನನಗೆ ಎಂದಾದರೂ ಶ್ರೀರಾಮ ಪ್ರಭುವಿನ ಕೃಪೆ ಸಿಗಬಹುದಾ ಅಂತ ನಾನು ಹಲುಪ್ತಾ ಇದ್ದೆ. ಆದರೆ ಇಂದು ನಿನ್ನನ್ನು ನೋಡಿದ ಮೇಲೆ ನನಗೆ ಸಮಾಧಾನ ಆಯಿತು. ದೇವರು ಭಕ್ತರನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ ಅಂತ ಹೇಳಿ ಹೇಳ್ತಾನೆ. ಆಗ ವಿಭೀಷಣನನ್ನು ತಪ್ಪಿಕೊಂಡು ಹೇಳ್ತಾನೆ, ವಿಭೀಷಣ, ದೈವದ ಹಾದಿಯಲ್ಲಿ ನಡೆಯೋವನಿಗೆ ಜಗತ್ತೇ ವಿರೋಧಿಯಾಗಿದ್ದರೂ ಕೂಡ ಭಗವಂತ ಅವನ ಜೊತೆಗಿರ್ತಾನೆ. ನೀನು ದುಷ್ಟರ ನಡುವೆ ಇದ್ದರೂ ಕೂಡ ನಿನ್ನ ಅಂತರಂಗದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದೀಯಾ, ಅದೇ ನಿನಗೆ ಶ್ರೀರಕ್ಷೆ ಅಂತ ಹೇಳಿ ಧೈರ್ಯ ತುಂಬುತ್ತಾನೆ. ಹಾಗೆ ಅಲ್ವಾ ಕೆಳಗ್ರೆ, ನಮಗೆ ಒಮ್ಮೊಮ್ಮೆ ಆಗಿರುತ್ತೆ ಈ ರೀತಿಯಾದದ್ದು. ಅವ್ರು ಯಾರು ತುಂಬ ಸತ್ಪುರುಷರು ಅಥವಾ ಅವರು ತುಂಬ ಭಕ್ತಿಯನ್ನು ಹೊಂದಿರುವಂಥವ್ರು ಏನಾದರೂ ನಮಗೆ ಎದುರಿಗೆ ಸಿಕ್ಕರೆ ಅವರ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ನಮಗೂ ಕೂಡ ತಟ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲೂ ಕೂಡ ಮತ್ತೊಂದು ಏನೋ ಒಂದು ಹೊಸತನ ಉಟ್ಕೊಳ್ಳುತ್ತೆ. ಆ ರೀತಿಯಾದಂಥದ್ದು ಆಗಿದ್ದು ನನಗೆ ಅನುಭವ ಆಗಿದೆ, ನಿಮಗಾಗಿದೆಯಾ? ಒಳ್ಳೆಯವರ ಸ್ನೇಹಕ್ಕಿರುವಂತಹ ಶಕ್ತಿಯೇ ಅಂಥದ್ದು. ಹತಾಶೆಯನ್ನು ದೂರ ಮಾಡಿಬಿಟ್ಟು ಬದುಕಿನ ಮೇಲೆ ಹೊಸ ಭರವಸೆಯನ್ನು ಮೂಡಿಸುವಂತಹ ಶಕ್ತಿ ಅದು. ಭಕ್ತಿ, ನಂಬಿಕೆ, ವಿಚಾರಗಳು ಪ್ರಾಮಾಣಿಕವಾಗಿದ್ದರೆ ಇಡೀ ಪ್ರಪಂಚ ಎದುರಾದರೂ ಕೂಡ ನಮ್ಮನ್ನು ಭಗವಂತ ಕಾಪಾಡ್ತಾನೆ. ಇಂಥ ಸಮರ್ಪಣಾ ಭಾವ ನಮ್ಮಲ್ಲಿರಬೇಕು ಅನ್ನುವಂಥ ಈ ಕಥೆಯೊಂದಿಗೆ ಇಲ್ಲಿಗೆ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕೇಳಿಬರೋಣ. ಎಂ ಜೆ ಕೋಕಿಲಾ, ಶಶಿಕಲಾ, ಮಮತಾ ಅವರ ಧ್ವನಿಗಳಲ್ಲಿ ಚನ್ನಬಸವಣ್ಣ ಅವರ ವಚನ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಕಥೆಯೊಂದನ್ನು ಕೇಳಿದ್ರಿ. ವಿಭೀಷಣನನ್ನು ಹನುಮಂತ ಹೇಗೆ ಭೇಟಿಯಾದ ಅನ್ನುವಂಥ ಕತೆ ಇದೆಲ್ಲರಿಗೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ನಮನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿ ಬರಲಿದೆ.
1: ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ

0: ಕ್ರಿಸ್ತುವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ನೆಂಬವರಿಂದ ಚಿಂತನ ಕೇಳುತ್ತಿದ್ದೀರಿ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾ ಹರ್ಟ್ಸ್ಗಳು, ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ಕಯ್ಯಾರ ಕಿಞ್ಞಣ್ಣ ರೈ ಅವರ ರಚನೆ ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ.

0: ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗೆ ಸಲಹೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲ ಫ್ಯಾನ್ ಅಲ್ಲಿ ಇರುವಂತ, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕ್ ಸ್ಟಾರ್ಟ್ ಆಗತ್ತೆ. ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗ ಹೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ, ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯನ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ, ನಾವು ಹೇಳೋದು ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನ್ ಕೊಡ್ತಾ ಇದೀವಲ್ವಾ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮು, ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮು, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಬ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮು ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕ್ಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ. ಮತ್ತೆ ರೈತರಿಗೆ ಸಲಹೆಯನ್ನ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:50 ಕೇಳಬಹುದು. ಹಾಗೆಯೇ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತಪ್ಪದೇ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51. ಕೆಳಗ್ರೆ ಹಾಗೆ 8:03

ಮೂವತ್ತು ನಿಮಿಷಕ್ಕೆ ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. 10 ಗಂಟೆಗೆ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳ್ತೀರಿ. ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ತಪ್ಪದೆ ಕೇಳಿ. ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಟ್ಯೂನ್ ಮಾಡಿ 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಇದೀಗ ಒಂದು ಭಾವಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ಡಿ ವಿ ಜಿ ಅವರದು, ಹಾಡಿದ್ದಾರೆ ಕಸ್ತೂರಿ ಶಂಕರ್.

0: ಡಿ ವಿ ಜಿ ಅವರ ರಚನೆಯ ಒಂದು ಭಾವಗೀತೆಯನ್ನು ಈವರೆಗೂ ಕೇಳ್ಕೊಂಡು ಬಂದ್ವಿ. ಆಕಾಶವಾಣಿ ಚಿತ್ರದುರ್ಗ, ಇದೀಗ ಆರೋಗ್ಯ ಬಿಂದು. ಆಯುರ್ವೇದದಲ್ಲಿ ಔಷಧ ಸೇವನೆಯ ಕಾಲದ ಮಹತ್ವ ಕುರಿತು ಡಾಕ್ಟರ್ ಡಿ ಭಾರತಿಯವರು ಮಾಹಿತಿ ನೀಡುತ್ತಾರೆ.
1: ಶಾಂತಮ್ಮನವರು ಮಾತ್ರೆಗಳ ಪೆಟ್ಟಿಗೆಯೊಂದಿಗೆ ಚಿಕಿತ್ಸಾಲಯಕ್ಕೆ ಬಂದರು. ಏದುಸಿರು ಬಿಡುತ್ತಾ, ಡಾಕ್ಟ್ರೇ, ನನಗೊಂದು ಸಂಶಯ, ಯಾಕೆ ಕೆಲವು ಔಷಧಿನ ಊಟಕ್ಕೆ ಮುಂಚೆ, ಕೆಲವನ್ನ ಊಟದ ನಂತರ, ಕೆಲವನ್ನ ಬೆಳಗ್ಗೆ ಹೀಗೆ ಕೊಡ್ತೀರಾ? ಅದರ ಬದಲು ಎಲ್ಲ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ? ಟೈಮ್ ಸೇವ್ ಆಗುತ್ತೆ ಅಲ್ವಾ ಎಂದು ಕೇಳಿದರು. ನೋಡಿ ಶಾಂತಮ್ಮನವರೇ, ಆಯುರ್ವೇದ ಪದ್ಧತಿಯ ಜೀವಾಳವೆಂದರೆ ಔಷಧಿಗಿಂತಲೂ ಮಿಗಿಲಾಗಿ ಯುಕ್ತ ರೀತಿಯಲ್ಲಿ, ಸಾಂದರ್ಭಿಕ ಹಾಗೂ ಸೂಕ್ತ ರೀತಿಯಲ್ಲಿ ಔಷಧವನ್ನು ನೀಡುವ ವಿವೇಚನೆ. ಅದನ್ನು ಔಷಧ ಸೇವನಾ ಕಾಲ ಅಂತಾರೆ. ವಿಶೇಷವಾಗಿ ರೋಗ ಹಾಗೂ ರೋಗಿಯ ಬಲಾಬಲಗಳ ದೃಷ್ಟಿಯಿಂದ ಔಷಧ ಸೇವನಾ ಕಾಲಗಳು 10 ಎಂದರೆ ಅತಿಶಯೋಕ್ತಿಯಲ್ಲ. ಅವೆಂದರೆ ನಿರ್ಭಕ್ತ, ಊಟವಿಲ್ಲದೆ, ಪ್ರಾಗ್ಭಕ್ತ ಅಂದರೆ ಊಟಕ್ಕೆ ಮೊದಲು, ಅಧೋಭಕ್ತ ಊಟದ ಕೊನೆಯಲ್ಲಿ, ಮಧ್ಯಭಕ್ತ ಊಟದ ಮಧ್ಯದಲ್ಲಿ, ಅಂತರಾಭಕ್ತ ಎರಡು ಊಟಗಳ ಮಧ್ಯೆ, ಸಭಕ್ತ ಊಟದೊಂದಿಗೆ, ಸಾಮುದ್ಗ ಊಟದ ಆದಿ ಮತ್ತು ಅಂತ್ಯಗಳಲ್ಲಿ, ಮುಹುರ್ಮುಹು ಅಂದರೆ ಪದೇ ಪದೇ, ಗ್ರಾಸಾಂತರ ತುತ್ತುಗಳ ನಡುವೆ. ಈ ರೀತಿ 10 ಔಷಧ ಸೇವನಾ ಕಾಲಗಳು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ನಿರ್ಭಕ್ತ ಎಂದರೆ ಬರೇ ಔಷಧವನ್ನೇ ಕೊಡುವುದು. ಈ ಔಷಧದಲ್ಲಿ ಹೆಚ್ಚು ವೀರ್ಯ ಇರುವುದರಿಂದ ರೋಗವನ್ನು ನಿಸ್ಸಂಶಯವಾಗಿ ಬೇಗನೆ ನಾಶ ಮಾಡುತ್ತದೆ. ವಿರೇಚನ, ವಮನ ಮಾಡಿಸುವ ಉದ್ದೇಶ ಈ ರೀತಿ ಔಷಧಿ ಕೊಡ್ತಾರೆ. ಪ್ರಾಗ್ಭಕ್ತ ಎಂಬುದು ಊಟದ ಆರಂಭದಲ್ಲಿ ಕೊಡುವುದು. ವೃದ್ಧರಿಗೂ, ಶಿಶುಗಳಿಗೂ, ಸ್ತ್ರೀಯರಿಗೂ ಇದು ಉತ್ತಮ ಕಾಲ. ಊಟದ ಅಂತ್ಯದಲ್ಲಿ ಕೊಡುವಂತಹದ್ದು ಅಧೋಭಕ್ತ ಎಂದು. ಈ ರೀತಿಯ ಔಷಧವು ಬಹುವಿಧವಾದ ರೋಗಗಳನ್ನು ನಾಶ ಮಾಡಿ ಬಲವನ್ನೂ ಕೊಡುತ್ತದೆ. ಊಟದ ಮಧ್ಯದಲ್ಲಿ ಕೊಡುವುದು ಮಧ್ಯೇ ಭಕ್ತ. ಮಧ್ಯ ದೇಹದಲ್ಲಿ ಉಂಟಾಗುವ ರೋಗಗಳಿಗೆ ಈ ಕಾಲ ಸೂಕ್ತ. ಅಂತರಾಭಕ್ತ, ಬೆಳಗಿನ ಮತ್ತು ಸಂಜೆಯ ಊಟಗಳ ಮಧ್ಯದಲ್ಲಿ ಹೃದಯಕ್ಕೆ ಹಾಗೂ ಮನಸ್ಸಿಗೆ ಬಲ ಕೊಡುವಂತಹದ್ದು ಮತ್ತು ಹಸಿವನ್ನು ಉತ್ತೇಜಿಸಲ್ಪಡುತ್ತದೆ. ಔಷಧಗಳನ್ನು ಸೇರಿಸಿ ತಯಾರು ಮಾಡುವಂತಹದ್ದು ಸಭಕ್ತ. ಉದಾಹರಣೆಗೆ ಗಂಜಿ, ತೊವ್ವೆ, ರೊಟ್ಟಿ ಈ ರೀತಿಯಾಗಿ. ಸಾಮುದ್ಗವೆಂದರೆ ಊಟದ ಆದಿಯಲ್ಲೂ ಹಾಗೂ ಅಂತ್ಯದಲ್ಲೂ ಕೊಡುವಂತಹದ್ದು. ಪದೇ ಪದೇ ಉಪಯೋಗಿಸಲ್ಪಡುವ ಔಷಧ ಕಾಲವನ್ನು ಮುಹುರ್ಮುಹು ಸೇವನಾ ಕಾಲ ಎನ್ನುವರು. ಉದಾಹರಣೆಗೆ ಕೆಮ್ಮು, ವಾಂತಿ, ಬಿಕ್ಕಳಿಕೆ ಹಾಗೂ ಉಬ್ಬಸದ ವೇಗ ಇಂಥವುಗಳಲ್ಲಿ ಈ ರೀತಿ ಕೊಡಲಾಗುತ್ತದೆ. ತುತ್ತಿನೊಂದಿಗೆ ಮಿಶ್ರ ಮಾಡಿ ಕೊಡುವುದು ಗ್ರಾಸಾಂತರ. ವಿಶೇಷವಾಗಿ ಉಬ್ಬಸದಲ್ಲಿ ಹಾಗೂ ಹಲವಾರು ನಾಸಾ ರೋಗಗಳಲ್ಲಿ, ಅಕ್ಷಿರೋಗಗಳಲ್ಲಿ, ಮುಖ ಸಂಬಂಧಿ ವ್ಯಾಧಿಗಳಲ್ಲಿ ಈ ರೀತಿ ಔಷಧಿ ಕೊಡಲಾಗುತ್ತದೆ. ಕೇಳುತ್ತಾ ಕೇಳುತ್ತಾ ಶಾಂತಮ್ಮನವರು ನಿಬ್ಬೆರಗಾದರು. ಡಾಕ್ಟ್ರೇ, ಇಷ್ಟು ಚೆನ್ನಾಗಿ ಹೇಳಿದ್ರಿ. ಈ ರೀತಿ ಸರಿಯಾದ ಕಾಲದಲ್ಲಿ ಆಹಾರ ಒಂದೇ ಅಲ್ಲ, ಔಷಧ ಕೂಡ ಎಷ್ಟೊಂದು ಪರಿಣಾಮಕಾರಿ ಅಲ್ವಾ ಅಂದರು. ಹೌದು, ನಿಜ, ಚಿಕಿತ್ಸೆಯಲ್ಲಿ ಔಷಧ ಸೇವನಾ ಕಾಲ ಬಹಳ ಮುಖ್ಯವಾದುದು.

ಇದುವರೆಗೂ ಆಯುರ್ವೇದದಲ್ಲಿ ಔಷಧ ಸೇವನೆಯ ಕಾಲದ ಮಹತ್ವ ಕುರಿತು ಡಾಕ್ಟರ್ ಡಿ ಭಾರತಿಯವರು ಮಾಹಿತಿ ನೀಡಿದ್ದನ್ನ ಕೇಳಿದ್ರಿ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಇಂದು ಮತ್ತೆ ನೀವು ಆರೋಗ್ಯ ಬಿಂದು ಕಾರ್ಯಕ್ರಮವನ್ನು ಇಂದು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಮರು ಪ್ರಸಾರವಾಗಲಿದೆ, ಆವಾಗಲೂ ಕೇಳಬಹುದು.

0: 8:30ಕ್ಕೆ ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. ಈ ಬೆಳಗ್ಗೆ 8:30ಕ್ಕೆ ತಪ್ಪದೇ ಕೇಳಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಪ್ರತಿ ವಾರ್ತಾ ಶ್ರೂಯಂತ ಪ್ರವಾಚಿಕ ರಿಚಾ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರಾಜಸ್ಥಾನ ಗುಜರಾತ್ ರಾಜ್ಯಯೋಃ ಏಕದಿವಸೀಯ ಯಾತ್ರಾಯೈ ಪ್ರಸ್ಥಾಸ್ಯತಿ. ಪ್ರಧಾನಮಂತ್ರಿ ಸರ್ವಪ್ರಥಮಂ ರಾಜಸ್ಥಾನಸ್ಯ ಯಾತ್ರಾಂ ಕರಿಷ್ಯತಿ ಯತ್ರ ಅಸೌ ಅದ್ಯ ಪ್ರಾತಃಕಾಲೆ ಜೋಧಪುರ ವಿಮಾನಪತ್ತನಸ್ಯ ನೂತನ ಟರ್ಮಿನಲ್ ಇತಿ ಭವನಸ್ಯ ಉದ್ಘಾಟನಂ ಕರಿಷ್ಯತಿ. ಅಶೀತ್ಯಧಿಕ ಚತುಶ್ಶತ ಕೋಟಿ ರೂಪ್ಯಕಾಣಾಂ ಇಯಂ ಪರಿಯೋಜನಾ ವಾರ್ಷಿಕಂ 20 ಲಕ್ಷ ಯಾತ್ರಿಣಃ ಸಂಚಾಲಯಿತುಂ ಪರಿಕಲ್ಪಿತಮಸ್ತಿ. ಅಸೌ ಜೋಧಪುರೆ ಸಂಶೋಧಿತ ಉಡ್ಡಯನ ಯೋಜನಾಯಾಃ ಶುಭಾರಂಭೋಪಿ ವಿಧಾಸ್ಯತಿ. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ವಿಮಾನನ ಆಧಾರಿತ ವಿಕಾಸಸ್ಯ ಅಗ್ರಿಮಚರಣಸ್ಯ ಗತಿಂ ವರ್ಧಯಿತುಮಸ್ತಿ. ಏತದನಂತರಂ ಶ್ರೀಮೋದಿ ಬಾಲೋತರಾ ನಗರಸ್ಯ ಯಾತ್ರಾಯಾಂ ಭವಿಷ್ಯತಿ ಯತ್ರ ಅಸೌ ಅದ್ಯ ಮಧ್ಯಾಹ್ನೆ ಪ್ರಾಯಃ 6,000+ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಲೋಕಾರ್ಪಣಂ ಉದ್ಘಾಟನಂ ಆಧಾರಶಿಲಾಂಚ ಸ್ಥಾಪಯಿಷ್ಯತಿ. ಶ್ರೀಮೋದಿ ರಾಜಸ್ಥಾನ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ನಿಯುಕ್ತೇಭ್ಯಃ ಪ್ರಾಯಃ 45 ಯುವಕೇಭ್ಯಃ ನಿಯುಕ್ತಿಪತ್ರಾಣ್ಯಪಿ ಪ್ರದಾಸ್ಯತಿ. ಅನಂತರಂ ಸಾಯಂಕಾಲೆ ಪ್ರಧಾನಮಂತ್ರಿ ಮೋದಿ ಗುಜರಾತಸ್ಯ ಯಾತ್ರಾಂ ಕರಿಷ್ಯತಿ. ಪಾಕಿಸ್ತಾನ ದೇಶಾತ್ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ನಿರಂತರ ಪ್ರಯೋಜಕತ್ವಸ್ಯ ಪ್ರತಿಕ್ರಿಯಾರೂಪೇಣ ಸಿಂಧು ಜಲಸಂಧಿ ಸ್ಥಗಿತಃ ಅಸ್ತಿ. ಗತರಾತ್ರೌ ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ವಾರ್ತಾಲಾಪಂ ಕುರ್ವನ್ ವಿದೇಶಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಅವದತ್ ಯತ್ ಸಿಂಧು ಜಲಸಂಧಿ ವಿಷಯೆ ಭಾರತಸ್ಯ ಸ್ಥಿತಿಃ ಸುಸಂಗತಾ ಅಸ್ತಿ. ಸಹ ಅವದತ್ ಯತ್ ಪಾಕಿಸ್ತಾನ ದೇಶ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ಸಮರ್ಥನ ವಿಶ್ವಸನೀಯ ರೂಪೇಣ ಅಪರಿವರ್ತನೀಯ ರೂಪೇಣ ಚ ತ್ಯಕ್ತವ್ಯಂ. ತೀಸ್ತಾ ನದ್ಯಾ ಸಮಗ್ರ ಪ್ರಬಂಧನ ಪುನರ್ಸ್ಥಾಪನ ಪರಿಯೋಜನಾಯಾಃ ವಿಷಯೆ ಶ್ರೀ ಜಾಯಸ್ವಾಲಃ ಬಾಂಗ್ಲಾದೇಶಸ್ಯ ವಿಕಾಸ ಸಾಹಾಯ್ಯಂ ಪ್ರತಿ ಭಾರತಸ್ಯ ದೃಷ್ಟಿಃ ಅಪಿ ಪ್ರಕಟಿತವಾನ್. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾಹ್, ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ ಚ ಎಲ್ ನೀನು ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟೇಃ ತಸ್ಯ ಪ್ರಭಾವಸ್ಯ ಚ ಸ್ಥಿತಿಂ ಸಮೀಕ್ಷಿತವಂತೌ. ಶ್ರೀ ಶಾಹ್ ಸಭಾಯಾಂ ಅವದತ್ ಯತ್ ಎಲ್ ನೀನು ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟಿಂ ಸಂಭಾವಿತ ಅನಾವೃಷ್ಟೇಃ ಸ್ಥಿತಿಂ ಚ ಪ್ರಶಾಸನಂ ನಿರಂತರಂ ನಿರೀಕ್ಷ್ಯಮಾಣಮಸ್ತಿ. ಅದ್ಯಾವಧಿ ಸಂಪೂರ್ಣ ರಾಷ್ಟ್ರೀಯ ರಾಜಧಾನ್ಯಾಂ 1,02,000 ಗಣನಾ ಪ್ರಪತ್ರಾಣಿ ಅಂಗೀಕೃತಾನಿ. ದಿಲ್ಲ್ಯಾಃ ಮುಖ್ಯ ನಿರ್ವಾಚನಾಧಿಕಾರಿಣಃ ಕಾರ್ಯಾಲಯಸ್ಯ ಅನುಸಾರಂ ದಿಲ್ಲ್ಯಾಂ ಮತದಾತ್ರಿ ಸೂಚ್ಯಾಂ ವಿಶೇಷ ಗಹನ ಪುನರೀಕ್ಷಣಸ್ಯಾಂಶ ರೂಪೇಣ ಪ್ರಾಯಃ 14,000+ ಪ್ರಪತ್ರಾಣಿ ಅಧುನಾ ಯಾವತ್ ವಿತರಿತಾನಿ ಸಂತಿ. ಸಂಪ್ರತಿ ದಿಲ್ಲ್ಯಾಂ ಮತದಾತ್ರಿ ಗಣನಾ ಪ್ರಪತ್ರಾಣಾಂ ಪ್ರತಿಗೃಹಂ ವಿತರಣಂ ಪ್ರಚಲತಿ. ಅಂತಿಮ ಮತದಾತ್ರಿ ಸೂಚಿ ಅಕ್ಟೋಬರ್ ಮಾಸಸ್ಯ 7 ದಿನಾಂಕೇ ಪ್ರಸಾರಯಿಷ್ಯತೆ. ಪುರುಷಾಣಾಂ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಭಾರತ್ ಇಂಗ್ಲೆಂಡ್ ದೇಶಯೋಃ ಮಧ್ಯೆ ದ್ವಿತೀಯ 20-20 ಅಂತಾರಾಷ್ಟ್ರೀಯ ಸ್ಪರ್ಧಾ ಅದ್ಯ ಮ್ಯಾಂಚೆಸ್ಟರ್

0: इति वार्ताः।
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಈ ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಆಯುಷ್ ಇಲಾಖೆ ಚಿತ್ರದುರ್ಗ ಪ್ರಾಯೋಜಿಸುವ ಆಯುರ್ಧಾರ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ಇಂದಿನ ಆಯುರ್ಧಾರ ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮ ಆಯುಷ್ ಇಲಾಖೆ ಚಿತ್ರದುರ್ಗ ಇವರ ಪ್ರಾಯೋಜಕತ್ವದಲ್ಲಿ ಮೂಡಿಬರಲಿದೆ 7:45. ಹಾಗೆ 8:30 ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ತಪ್ಪದೆ ಕೇಳಿ 8:30 ಬಾನುಲಿ ನೆನಪಿನಂಗಳ. ಹಾಗೆಯೇ ಈ ಬೆಳಗ್ಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಮೂಡಿಬರಲಿದೆ. ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು 7:05 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಾಣಿಜ್ಯ ಕಷ್ಟದೊಳನ್ನ

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟು

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ
3: ನಮ್ಮ ಆಹಾರದ ಒಂದಂಶ
2: ನಮ್ಮ ಸಮಯದ ಒಂದಂಶ
3: ನಮ್ಮ ಆದಾಯದ ಒಂದಂಶ
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ
3: ಆಗ ನಮ್ಮ ಬದುಕು ಪಾವನವಾಗುವುದು
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್, ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟ್

0: ಗುಂಪುಗಳನ್ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು, ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ, ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾಕ್ಟರ್ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ ಮೊದಲನೆಯ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
1: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ SIR ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್

0: ಜಿಲ್ಲಾಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆ ಎಂದಿರುಗುತ್ತೆ ಪ್ರಸಾರದಲ್ಲಿ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಈ ಹೊತ್ತಿನ ಈ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದಂತಹ ಭಾವಗೀತೆಯೊಂದನ್ನು ನಾನು ನಿಮಗೆ ಕೇಳಿಸ್ತೇನೆ. ನನಗಿದರಲ್ಲಿ ಬರುವಂತಹ ಚಿತ್ರದುರ್ಗದ ರೈಲು ಸಿರಿಗೆರೆ ಅನ್ನುವಂತಹ ಈ ಪದದ ಸಾಲುಗಳೇನಿದೆ ತುಂಬ ಇಷ್ಟವಾಗತ್ತೆ. ಅಂಥದ್ದೊಂದು ಭಾವಗೀತೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾವುದಿದು ಭಾವಗೀತೆ ಅಂತ ಹೇಳಿ. ತೌರ ಸುಖದೊಳಗೆನ್ನ ಅನ್ನುವಂತಹ ಈ ಭಾವಗೀತೆ. ಹೆಂಡತಿ ತವ್ರ ಮನೆಯಲ್ಲಿ ಇರ್ತಾಳೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಪತಿ ಯೋಚನೆ ಮಾಡ್ತಾ ಇರ್ತಾನೆ, ನನ್ನನ್ನು ಮರ್ತೇ ಬಿಟ್ಟಿದ್ದಾಳೆ ಅಂತ ಹೇಳಿ. ಆದರೆ ತವ್ರ ಮನೆಯಲ್ಲಿದ್ದಂತಹ ಪತ್ನಿಗೆ ನನಗೆ ನಿಮ್ಮ ನೆನಪು ಇದೆ, ನಾನು ಬರಬೇಕು ಅಂತ ಇದ್ದೇನೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಹೇಳ್ತಾಳೆ, ಹಾಗೆ ತನ್ನ ತವರಲ್ಲಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೇಗೆ ತಿಳಿಸ್ತಾಳೆ ಅನ್ನುವಂತಹ ಈ ಭಾವಗೀತೆಯನ್ನು ನಾವಿದೀಗ ಕೇಳಿಬರೋಣ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಿ ಅಶ್ವಥ್ ಅವರ ಸಂಗೀತ ಈ ಭಾವಗೀತೆಗೆ ಇದೆ.

ಎಷ್ಟು ಚಂದದ ಕವಿತೆ ಅಲ್ವಾ? ಕೆ ಎಸ್ ನರಸಿಂಹಸ್ವಾಮಿ ಅಂತ ಹೇಳಿದ್ರೆ ನಮಗೆಲ್ಲ ನೆನಪಾಗೋದು ಪ್ರೀತಿ, ಆ ಪ್ರೀತಿಯ ಕವನಗಳು, ಆ ಪತ್ನಿ ಮತ್ತು ಪತಿಯ ನಡುವಿನ ಸಂಭಾಷಣೆ ಕವಿತೆಯ ರೂಪದಲ್ಲಿ ಬಂದಿರುವಂಥದ್ದು. ಅಂಥದ್ದೇ ಮತ್ತೊಂದು ಕವನ, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅನ್ನುವಂಥ ಒಂದು ಕವನವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿದ್ದಾರೆ. ಆ ಭಾವಗೀತೆಯನ್ನು ಇದೀಗ ಕೇಳೋಣ ಪಿ ರಮಾ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಂಗೀತ ಮೋಹನ್ ಜೆ ಅವರದು.

ಮಧುರವಾದಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರು ವಿರಚಿಸಿರುವ ಭಾವಗೀತೆಗಳನ್ನು ಈವರೆಗೂ ಕೇಳಿದ್ರಿ ಭಾವತರಂಗ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ನಮ್ಮ ಈ ಹೊತ್ತಿನ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮೂಡಿಬಂತು.

ಕೆಳಗರೆ ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ, ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಹಾಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ.

0: ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ.
1: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ, ದಿನಾಂಕ 2024 ಮೇ ತಿಂಗಳ 23ನೇ ತಾರೀಕಿನಿಂದ ಕೂಡ್ಲಿಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5.4 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿದ್ದು ಕಾಣೆಯಾದಾಗ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸ ತೊಟ್ಟಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುವ ಸಿದ್ದಮ್ಮ ಎಂಬ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಚಿಕ್ಕಪ್ಪ ಎಂಬ ಸುಮಾರು 80 ವರ್ಷದ ವ್ಯಕ್ತಿ ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಎಣ್ಣೆಗೆಂಪು ಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕಾಣೆಯಾದಾಗ ಬಿಳಿ ಬಣ್ಣದ ತುಂಬುತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುವ ಚಿಕ್ಕಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕೆಳಗ್ರೆ ಹಾಗೆ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಕ್ಕಳು ಆ ಕಾರ್ಯಕ್ರಮದಲ್ಲಿ ನಾವು ಹೇಳುವಂತಹ ಅರ್ಧ ಕಥೆಯನ್ನು ಕೇಳಿ ನೀವು ಕಥೆಯನ್ನು ಮುಂದುವರಿಸಬೇಕು. ಅದಕ್ಕಾಗಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ 5 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಉಲ್ಲಾಸ ಹಾಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿದ್ರೆ 5 ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು. ಯಾಕೆ ಅಂತ ಹೇಳಿದ್ರೆ 3 ಹಾಡುಗಳನ್ನು ನಾವು ಕೊಟ್ಟಿರ್ತೇವೆ. ಆ 3 ಹಾಡುಗಳ ಆಯ್ಕೆಯನ್ನು ನೀವು ಮಾಡಿಕೊಂಡು ನಂತರದಲ್ಲಿ ನೀವು ಆ ಗೀತೆ ಯಾವುದು ಇಷ್ಟ ಆಗಿರುತ್ತೆ, ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳೇನು, ಆ ಹಾಡು ನಿಮಗೆ ಹೇಗೆ ಹೊಂದಿಕೊಳ್ಳುತ್ತೆ, ಯಾವ ಸಮಯಕ್ಕೆ ನೀವು ನೆನಪು ಮಾಡಿಕೊಳ್ತೀರಿ ಅನ್ನುವಂತಹ ಸಾಲುಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಬೇಕು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಹಾಗೆ ಮಂಗಳವಾರ ದಿನಾಂಕ 7/7/2026 ಸಂಜೆ 6:50 ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ. ವಿಷಯ: ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೆ 9141970272 ಕರೆ ಮಾಡಬಹುದು. ಸ್ಥಳೀಯ ದೂರವಾಣಿ ಸಂಖ್ಯೆ 0819429569. ಇದಕ್ಕೆ ಕರೆ ಮಾಡುವ ಮೂಲಕ

0: ಕಿಸಾನ್ವಾಣಿ ಕೃಷಿರಂಗ ನೇರ ಫೋನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೇವಾ ಮಾಹಿತಿ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೂ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ತಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮೂ ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ, ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 100,000 ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12 ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು, ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026 ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ @2047 ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ,

0: ಅಮರ್ಥ್ಯ ವೃತ್ತಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಿಯಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16ರ ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಮರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1ರಲ್ಲಿ ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಪ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಿವಿಧ

0: ಯೋಜನೆಗಳಿಗೆ ಚಾಲನೆ. ಹಾರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45:30. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಭಾಗವಹಿಸ್ತಾರೆ ಡಾಕ್ಟರ್ ಪ್ರಭು.
2: ಶಾಂತಮ್ಮನವರು ಮಾತ್ರೆಗಳ ಪೆಟ್ಟಿಗೆಯೊಂದಿಗೆ ಚಿಕಿತ್ಸಾಲಯಕ್ಕೆ ಬಂದರು. ಏದುಸಿರು ಬಿಡುತ್ತಾ, ಡಾಕ್ಟ್ರೇ ನನಗೊಂದು ಸಂಶಯ, ಯಾಕೆ ಕೆಲವು ಔಷಧಿನ ಊಟಕ್ ಮುಂಚೆ, ಕೆಲವನ್ನ ಊಟದ ನಂತರ, ಕೆಲವನ್ನ ಬೆಳಗ್ಗೆ ಹೀಗೆ ಕೊಡ್ತೀರಾ? ಅದರ ಬದಲು ಎಲ್ಲ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ? ಟೈಮ್ ಸೇವ್ ಆಗುತ್ತೆ ಅಲ್ವಾ ಎಂದು ಕೇಳಿದರು. ನೋಡಿ ಶಾಂತ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಭು, ಎಂಎಸ್ ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನನ್ನಿವಾಳ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಕೆಳಗರೆ ನಮಸ್ಕಾರ. ಇಂದಿನ ವಿಷಯ ಆಮ್ಲಪಿತ್ತಕ್ಕೆ ಸರಳ ಆಯುರ್ವೇದ ಪರಿಹಾರಗಳು ಎಂಬುದರ ಬಗ್ಗೆ ತಿಳಿಯೋಣ. ಆಮ್ಲಪಿತ್ತ ಎಂದರೆ ಗ್ಯಾಸ್ಟ್ರಿಕ್ ಎಂದು ಆಡುಭಾಷೆಯಲ್ಲಿ ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಹೆಚ್ಚುತ್ತಿರುವ ಮತ್ತು ಸಾಮಾನ್ಯ ತೊಂದರೆ ಎಂದು ನಿರ್ಲಕ್ಷಿಸಲು ಸಾಧ್ಯವಾಗದ ಜೀರ್ಣಾಂಗ ವ್ಯೂಹದ ತೊಂದರೆ ಎಂದರೆ ಆಮ್ಲಪಿತ್ತ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಎಂದು ಕರೆಯಲ್ಪಡುವ ಇದು ಎಲ್ಲಾ ವಯಸ್ಸಿನವರಲ್ಲಿಯೂ ಕಂಡುಬರುತ್ತದೆ. ಇದು ಹೊಟ್ಟೆಯಲ್ಲಿ ಆಮ್ಲವನ್ನು ಸ್ರವಿಸುವ ಪ್ರಕ್ರಿಯೆ ಮತ್ತು ಹೊಟ್ಟೆಯನ್ನು ರಕ್ಷಿಸುವ ಕಾರ್ಯವಿಧಾನಗಳ ನಡುವಿನ ಅಸಮತೋಲನದಿಂದ ಉಂಟಾಗುತ್ತದೆ. ಜಠರವು ಜೀರ್ಣಕ್ರಿಯೆಗಾಗಿ ಆಮ್ಲವನ್ನು ಸ್ರವಿಸುತ್ತದೆ, ಆದರೆ ಅದು ಅತಿಯಾದಾಗ ಆಮ್ಲಪಿತ್ತ ಉಂಟಾಗುತ್ತದೆ. ಮಾನವನ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಮೆದುಳಿನಿಂದ ಬರುವ ನರಗಳ ಸಂಬಂಧವಿದೆ. ಈ ಮಾತು ಅಸಂಬದ್ಧ ಎನಿಸಿದರೂ ಮನಸ್ಸಿಗೆ ಬೇಸರವಾದಾಗ ಪದೇ ಪದೇ ಮಲ ವಿಸರ್ಜನೆಗೆ ಹೋಗುವುದು, ಕೆಲ ಮಾನಸಿಕ ರೋಗಗಳಲ್ಲಿ ಅತಿಯಾಗಿ ತಿನ್ನುವ ಅಥವಾ ಊಟವನ್ನೇ ಬೇಡ ಎನ್ನುವ ಇತ್ಯಾದಿಗಳನ್ನು ಗಮನಿಸಿದಾಗ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಇರುವ ಸಂಬಂಧ ಮನದಟ್ಟವಾಗುತ್ತದೆ. ನಮ್ಮ ದಿನನಿತ್ಯದ ಜೀವನ ಕ್ರಮದಲ್ಲಿ ಒತ್ತಡವನ್ನು ಮೈಗೂಡಿಸಿಕೊಂಡಿದ್ದರೆ ಇದು ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಅಂತಹ ಮನುಷ್ಯನ ಜೀರ್ಣಾಂಗ ವ್ಯೂಹದ ಕಾರ್ಯಕ್ಷಮತೆ ಕುಂಠಿತವಾಗುತ್ತದೆ. ಮಾನಸಿಕ ಒತ್ತಡ ಹೆಚ್ಚಾದಾಗ ಮೆದುಳಿನ ನರಗಳು ಅಸಿಡಿಕ್ ಉತ್ಪತ್ತಿ ಮಾಡುವ ಜೀವಕೋಶಗಳನ್ನು ಪ್ರಚೋದಿಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಆಮ್ಲೀಯ ಗುಣಗಳು ಹೆಚ್ಚಾದಾಗ ಜೀವಕೋಶಗಳಲ್ಲಿ ಮುಖ್ಯವಾಗಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಇದರಿಂದ ಜಠರದ ಜೀವಕೋಶಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಮನಸ್ಸು ಎನ್ನುವುದು ದೇಹದ ಚಲನಶಕ್ತಿ. ದೇಹವು ಮನಸ್ಸಿನ ಕನ್ನಡಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯದಿಂದಿರಲು ಸಹಕರಿಸುತ್ತದೆ. ಆಮ್ಲಪಿತ್ತದ ಮೂಲ ಕಾರಣಗಳನ್ನು ಅವಸರ ಜೀವನ ಶೈಲಿ, ಅತಿ ಚಿಂತೆ ಮತ್ತು ಅಸಮತೋಲನ ಆಹಾರ ಎಂದು ಸಂಕ್ಷೇಪಿಸಬಹುದು. ಆಮ್ಲಪಿತ್ತದ ಪ್ರಮುಖ ಕಾರಣಗಳು ಯಾವುವೆಂದರೆ, ಮೊದಲನೆಯದು ಆಹಾರದ ಅಭ್ಯಾಸಗಳು. ಅತಿಯಾದ ಮಸಾಲೆ, ಉಪ್ಪು, ಹುಳಿ ಮತ್ತು ಎಣ್ಣೆಯುಕ್ತ ಆಹಾರಗಳ ಸೇವನೆ, ಪದೇ ಪದೇ ಟೀ, ಕಾಫಿ ಮತ್ತು ಹುಳಿ ಬರಿಸಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು. ಎರಡನೆಯದು ಜೀವನ ಶೈಲಿ. ಅನಿಯಮಿತ ಊಟದ ಸಮಯ, ಊಟ ಬಿಡುವುದು, ತಡರಾತ್ರಿ ಊಟ ಮತ್ತು ತಿಂದ ತಕ್ಷಣ ಮಲಗುವುದು. ಮೂರನೆಯದು ಮಾನಸಿಕ ಅಂಶಗಳು. ಒತ್ತಡ, ಆತಂಕ, ಕೋಪ ಮತ್ತು ಭಯ. ಇತರೆ ಅಂಶಗಳಾದ ಮದ್ಯಪಾನ, ಧೂಮಪಾನ ಮತ್ತು ನೋವು ನಿವಾರಕ ಮಾತ್ರೆಗಳ ಅತಿಯಾದ ಸೇವನೆ, ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ಪಿತ್ತದೋಷವನ್ನು ಹೆಚ್ಚಿಸಿ ಎದೆಯುರಿ, ಉಳಿತೇಗು ಮತ್ತು ವಾಕರಿಕೆ ಮುಂತಾದ ಆಮ್ಲಪಿತ್ತದ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ ಚಿಕಿತ್ಸೆಯ ಮುಖ್ಯ ಗುರಿ ಪಿತ್ತವನ್ನು ಶಾಂತಗೊಳಿಸುವುದು ಮತ್ತು ರೋಗಕ್ಕೆ ಕಾರಣವಾಗುವ ಅಂಶಗಳನ್ನು ನಿಯಂತ್ರಿಸುವುದು.

0: ಮೊದಲ ಹಂತ. ಪಿತ್ತವನ್ನು ಶಾಂತಗೊಳಿಸಲು ಮುಂಜಾನೆ ಎಳನೀರು ಅಥವಾ ಬೆಲ್ಲ ಬೆರೆಸಿದ ಕಷಾಯ ಕುಡಿಯುವುದು ಉತ್ತಮ. ಬೆಳಗಿನ ಲಘು ಉಪಹಾರವಾಗಿ ಬಾರ್ಲಿ ಗಂಜಿ ಅಥವಾ ಭತ್ತದ ಅರಳಿನ ಗಂಜಿ, ದಾಳಿಂಬೆ ಅಥವಾ ಮೂಸಂಬಿ ಹಣ್ಣುಗಳು ಮತ್ತು ಒಂದು ಕಪ್ ಉಗುರು ಬೆಚ್ಚನೆಗಿನ ಹಾಲು ಸೇವನೆ ಮಾಡುವುದು ಉತ್ತಮ. ಮಧ್ಯಾಹ್ನದ ಊಟವಾಗಿ ಹಳೆಯ ಅಕ್ಕಿ, ಗೋಧಿ ಅಥವಾ ಬಾರ್ಲಿಯನ್ನ, ಹೆಸರುಬೇಳೆ ಸಾರು, ಬೂದುಗುಂಬಳ ಅಥವಾ ಆಗಲಕಾಯಿ ಪಲ್ಯ, ಸೌತೆಕಾಯಿ ಸಲಾಡ್, ಪಿತ್ತವನ್ನು ಕಡಿಮೆ ಮಾಡಲು ಸ್ವಲ್ಪ ತುಪ್ಪವನ್ನು ಕೂಡ ಬಳಸಬಹುದು. ರಾತ್ರಿಯ ಊಟ ಮಸಾಲೆರಹಿತವಾಗಿ ತರಕಾರಿ ಸೂಪು ಮತ್ತು ಅಥವಾ ಸೊಪ್ಪು ಅಥವಾ ಹಳೆ ಅಕ್ಕಿಯನ್ನ ಬಿಸಿನೀರು ಕುಡಿಯುವುದು ಒಳ್ಳೆಯದು. ರಾತ್ರಿ 8 ಗಂಟೆಯ ಮೊದಲು ಆಹಾರ ಸೇವಿಸಿ ಊಟವಾದ ತಕ್ಷಣ ಮಲಗಬಾರದು. ಪಿತ್ತ ದೋಷವನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜಿಸಲು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಅಸೂಯೆ, ಭಯ ಮತ್ತು ಕೋಪದಂತಹ ಮಾನಸಿಕ ಅಂಶಗಳು ಪಿತ್ತದೋಷದ ಹೆಚ್ಚಳಕ್ಕೆ ಕಾರಣವಾಗುವುದರಿಂದ ದೈನಂದಿನ ಧ್ಯಾನವು ಒಂದು ಪ್ರಮುಖ ತಡೆಗಟ್ಟುವ ಕ್ರಮವಾಗಿದೆ. ಮೇಲೆ ತಿಳಿಸಲಾದ ಎಲ್ಲ ಅಂಶಗಳು ಆರಂಭಿಕ ಮತ್ತು ಅಲ್ಪ ಲಕ್ಷಣಗಳುಳ್ಳ ಅವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಗಂಭೀರ ಲಕ್ಷಣಗಳು ಇದ್ದಲ್ಲಿ ಹತ್ತಿರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವೈದ್ಯರನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಪ್ರಭು, ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:51. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತು ಶನಿವಾರ ಪದದ ಸುಳುಹನ್ನ ಕೂಡ ಕೊಡುವಂತಹ ಹೊತ್ತು ಇದಾಗಿದೆ. ಹಾಗಾಗಿ ನೀವೆಲ್ರಿಗೂ ಕೂಡ ಮತ್ತೊಮ್ಮೆ ನಾನು ನಿಯಮವನ್ನ ಹೇಳೇ ತೀರ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ತಪ್ಪುಗಳು ಬೇಡ ಅನ್ನೋ ನಿಟ್ಟಿನಲ್ಲಿ ನನ್ನ ಈ ನಿಯಮಗಳು. ನಿಮ್ಮ ಉತ್ತರಗಳು ಒಂದೇ ಸಾಲಿನಲ್ಲಿರಲಿ, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ತದನಂತರದಲ್ಲಿ ನಿಮ್ಮ ಉತ್ತರವಿರಲಿ. ಅದು ತಪ್ಪಾಗಿರಲಿ ಸರಿಯಾಗಿರಲಿ, ಉತ್ತರವನ್ನು ಕಳಿಸುವಂತಹ ಪ್ರಯತ್ನ ನಿಮ್ಮದಾಗಿರಲಿ. ಕನ್ನಡದಲ್ಲೇ ಟೈಪ್ ಮಾಡಿ, ಹಾಗೆ ಒಂದು ಸಂದೇಶದಲ್ಲಿ ಎಲ್ಲವನ್ನೂ ಕಳಿಸಿರ್ತೀರಿ. ಎಲ್ಲ ಹೆಸರುಗಳಿಗೂ ನಿಮ್ಮ ಮನೆತನದ ಹೆಸರು ಇನಿಷಿಯಲು ಮತ್ತೊಂದು ಹಾಕಿರ್ತೀರಲ್ಲ, ದಯಮಾಡಿ ಹಾಕಬೇಡಿ. ನಿಮ್ಮದೇ ಹೆಸರು ಅದು, ನಿಮ್ಮದೇ ಮನೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗಾಗಿ 2-3 ಸಂದೇಶ ದಯಮಾಡಿ ಕಳಿಸ್ಬೇಡಿ, ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದೀಗ ಪದದ ಸುಳುಹನ್ನು ಕೊಡೋದಕ್ಕೆ ತಯಾರಿದ್ದೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಅಗಲಿಕೆಯಿಂದಾದ ಸಂಕಟ, ಮೊದಲನೇ ಪದದ ಸುಳುಹು ಅಗಲಿಕೆಯಿಂದಾದ ಸಂಕಟ. 3 ಅಕ್ಷರಗಳುಳ್ಳ ಪದ. ಅಗಲಿಕೆಯಿಂದ ಉಂಟಾದ ಸಂಕಟ, ಅಗಲಿಕೆಯಿಂದ ಉಂಟಾದ ಸಂಕಟ, 3 ಅಕ್ಷರಗಳುಳ್ಳ ಪದ. ಮತ್ತೊಂದು, ಸರಿಯಾಗಿ ಯೋಚನೆ ಮಾಡಿ ಬರೀರಿ ಇದಕ್ಕೆ. ಓಕೆ. ಪರಲೋಕದ ಬಗ್ಗೆ ಯೋಚಿಸುವ ಆಧ್ಯಾತ್ಮಿಕತೆಯೇ ಇದು. ಪರಲೋಕದ ಬಗ್ಗೆ ಯೋಚಿಸುವ ಆಧ್ಯಾತ್ಮಿಕತೆಯೇ ಇದು. 5 ಅಕ್ಷರಗಳುಳ್ಳ ಪದ. ಸರಿಯಾಗಿ ಯೋಚನೆ ಮಾಡಿ ಬರೀರಿ. ಪರಲೋಕದ ಬಗ್ಗೆ ಯೋಚಿಸುವ ಆಧ್ಯಾತ್ಮಿಕತೆಯೇ ಇದು. ಏನದು ಅನ್ನುವಂಥದ್ದನ್ನು ನೀವು ಬರೆದು ಕಳಿಸಿ. 5 ಅಕ್ಷರಗಳುಳ್ಳ ಪದ ಎರಡನೇದು, ಮೊದಲನೇದು 3 ಅಕ್ಷರಗಳುಳ್ಳ ಪದ. ಇದೆರಡಕ್ಕೂ ನೀವು ನಿಮ್ಮ ಉತ್ತರಗಳನ್ನು ನಮಗೆ ದಾಖಲಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448840273 ನಿಮ್ಮ ಸಂದೇಶಗಳನ್ನು ಕಳಿಸಿ ಚಿತ್ರಗೀತೆಗಳನ್ನು ಕೇಳಿಸೋಣ. ಅದಕ್ಕಿಂತ ಮುಂಚೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
5: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
5: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
5: ಟೆಲಿಮೆಡಿಸಿನ್

0: ಸೇವೆ ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೆಳಗಡೆ ಪದದ ಸುಳುಹನ್ನ ಕೊಟ್ಬಿಟ್ಟಿದ್ದೇನೆ, ಮತ್ತೊಮ್ಮೆ ಹೇಳ್ಬಿಡ್ತೇನೆ. ಯಾರೆಲ್ಲ ಅಲೇಟಾಗಿ ಟ್ಯೂನ್ ಮಾಡಿದಿರಿ ಅವ್ರಿಗಾಗಿ, ಅಗಲಿಕೆಯಿಂದಾದ ಸಂಕಟ, ಮೂರು ಅಕ್ಷರಗಳುಳ್ಳ ಪದ, ಮತ್ತೊಂದು ಎರಡನೇ ಪದದ ಸುಳುಹು, ಪರಲೋಕದ ಬಗ್ಗೆ ಯೋಚಿಸುವ ಆಧ್ಯಾತ್ಮಿಕತೆಯೇ ಇದು. ಐದು ಅಕ್ಷರಗಳುಳ್ಳ ಪದ. ಈ ಎರಡು ಪದಗಳಿಗೆ ಈ ನೀವು ಉತ್ತರವನ್ನು ಕಳಿಸ್ತಾ ಹೋಗಿ. ಯಾವೆಲ್ಲ ಎರಡು ಪದಗಳು ಅನ್ನುವಂಥದ್ದನ್ನು ಇದೀಗ ಕೇಳಿಬರೋಣ. ಜೀವನದ ಈ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ರಾಜೇಶ್, ಮಂಜುಳಾ, ಗುರುರಾಜ್ ಅವರ ಇವುಗಳ ಧ್ವನಿಗಳಲ್ಲಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಕೋಟಿ

ಕೆಳಗರೆ ಕೆಲವರೆಲ್ಲ ಉತ್ತರವನ್ನು ಕಳಿಸಿಲ್ಲ, ಅಂಥವ್ರ ಹೆಸರನ್ನು ನಿಜವಾಗ್ಲೂ ಪರಿಗಣಿಸೋದಿಲ್ಲ ನಾವು. ಉತ್ತರವನ್ನು ಕಳಿಸುವಂಥ ಪ್ರಯತ್ನ ಮಾಡಬೇಕು. ಸುಮ್ಮನೆ ಹೆಸರಾಕಿ ಬಿಟ್ಬಿಟ್ರೆ ನಿಮ್ಮ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಇದು ಪ್ರಯತ್ನ ಅಂತ ಹೇಳೋದೇ ಇಲ್ಲ. ಹಾಗಾಗಿ ನೀವು ತಪ್ಪಾಗಲಿ ಸರಿಯಾಗಲಿ ಅದನ್ನು ಉತ್ತರವನ್ನು ಕಳಿಸುವಂತಹ ಪ್ರಯತ್ನ ಮಾಡಬೇಕಲ್ವಾ. ಅದನ್ನು ಮಾಡಿದ್ರಷ್ಟೇ ನಾನು ತಗೊಳ್ತೇನೆ, ಇಲ್ಲಾಂದರೆ ಆ ಹೆಸರುಗಳನ್ನೇ ನಾನು ತಗೊಳ್ಳೋದಿಲ್ಲ. ಮೊದಲೇ ಹೇಳಿರ್ತೇನೆ, ನೀವು ಅದು

0: ಕಳಿಸಿಲ್ಲ ಅಂಥವ್ರ ಹೆಸರನ್ನ ನಿಜವಾಗ್ಲೂ ಪರಿಗಣಿಸೋದಿಲ್ಲ ನಾವು. ಉತ್ತರವನ್ನು ಕಳಿಸುವಂಥ ಪ್ರಯತ್ನ ಮಾಡಬೇಕು. ಸುಮ್ಮನೆ ಹೆಸರು ಹಾಕಿ ಬಿಟ್ಬಿಟ್ರೆ ನಿಮ್ಮ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಇದು ಪ್ರಯತ್ನ ಅಂತ ಹೇಳೋದೇ ಇಲ್ಲ. ಹಾಗಾಗಿ ನೀವು ತಪ್ಪಾಗಲಿ ಸರಿಯಾಗಲಿ ಅದನ್ನು ಉತ್ತರವನ್ನು ಕಳಿಸುವಂತಹ ಪ್ರಯತ್ನ ಮಾಡಬೇಕಲ್ವಾ. ಅದನ್ನು ಮಾಡಿದ್ರಷ್ಟೇ ನಾನು ತೊಗೊಳ್ತೇನೆ, ಇಲ್ಲಾಂದರೆ ಆ ಹೆಸರುಗಳನ್ನೇ ನಾನು ತೊಗೊಳೋದಿಲ್ಲ. ಮೊದಲೇ ಹೇಳಿರ್ತೇನೆ, ನೀವು ಅದು ಕಂಪ್ಲೇಂಟ್ ಅಂತ ಮಾಡಿದ್ರೂ ಅದಕ್ಕೆ ಉತ್ತರ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಪ್ರಕಟಣೆಯನ್ನು ಕೇಳಿ ಬರೋಣ.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
1: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
4: ಹೋಗಣ್ವಾ?
5: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಚಿಗುರಿದ ಕನಸು ಚಿತ್ರದಿಂದ ಇದ ಗೀತೆಯನ್ನು ಕೇಳಿಬರೋಣ. ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಗಳಲ್ಲಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು ಸಂಗೀತ, ವಿ ಮನೋಹರ್.

ಕೆಳಗಡೆ ನಿಮಗೆ ಕೊಟ್ಟಂತಹ ಕಾಲಾವಕಾಶ, ಎರಡು ಚಿತ್ರಗೀತೆಗಳ ಕಾಲಾವಕಾಶ ಮುಕ್ತಾಯ ಆಯಿತು. ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ, ಹಾಗೆ ಯಾರೆಲ್ಲ ಸಂದೇಶಗಳನ್ನು ತಲುಪಿಸಿದ್ದಾರೆ ನಮಗೆ ಅಂತ. ನೇತ್ರ ನಟರ ಚಿತ್ರದುರ್ಗದಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಾ ಸಣ್ಣಣ್ಣ ಹುರುಳಿಹಾಳ್ನಿಂದ, ಕೂಡ್ಲಿಗಿ ತಾಲೂಕಿನಿಂದ ನಾಗೇಂದ್ರ, ಗುಂಡಮ್ಮ ದೊಡ್ಡೋಳ ಆರತಿಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಹಂಪಣ್ಣ ನ್ಯಾಮತಿಯಿಂದ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರು, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು, ಲೇಖನ ಚಂದ್ರಪ್ಪ ಕಾಲ್ಕೆರೆ, ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ವಿಜಯಲಕ್ಷ್ಮಿ ಸತೀಶ, ಜಿಎಸ್ ಪೃಥ್ವಿ, ಪೂಜಾ ಬ್ಯಾಂಕ್ ಕಾಲೋನಿಯಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಬಿ ವಿ ಕೆ ಎಸ್ ಲೇಔಟ್, ಸುಧಾಶೇಖರ್ ಚಂದ್ರವಳ್ಳಿ ನಗರ, ಗೀತಾ ಶಶಿಧರ್ ಶಿವಗಂಗದಿಂದ, ಯುವರಾಜ್ ನಿಖಿಲ್ ರಾಜ್, ಉಮಾಮಹೇಶ್ವರಿ ದೇವಸ್ಥಾನ ಎದುರು, ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಲತಾ ಭಾಸ್ಕರ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣ್ಮಪ್ಪ ಲೇಔಟ್ ಚಿತ್ರದುರ್ಗ, ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಾಳ ಗ್ರಾಮದಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಹೇಮಲತಾ ತಿಪ್ಪೇಸ್ವಾಮಿ ರಾಮಜೋಗಿ ಹಳ್ಳಿಯಿಂದ, ಕನ್ನಡದಲ್ಲಿ ಟೈಪ್ ಮಾಡಿ ದಯಮಾಡಿ ಸಿ ತಿಪ್ಪೇಸ್ವಾಮಿ, ವೈ ಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ನೀವು ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ, ಶುಭಾಂಗ ಹವೀಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗ, ಇವರು ಕೂಡ ಕನ್ನಡದಲ್ಲಿ ಟೈಪ್ ಮಾಡಬೇಕು ಅನ್ನುವಂಥದ್ದು ಮನವಿ. ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ದಾವಣಗೆರೆ ತಾಲೂಕು ಗುಮ್ನೂರಿನಿಂದ ಟೈಲರ್ ಚನ್ನಪ್ಪ ಅವರು, ಪ್ರಣಯ ರಾಣಿ ಪ್ರೇಮ, ಪ್ರಣಯ ರಾಜ್ ತುರೂರ್ನೂರಿನಿಂದ, ಎಂ ಎಚ್ ರವಿಕುಮಾರ್ ಮೇಟಿಕುರುಕೆ ಹಿರಿಯೂರು ತಾಲೂಕಿನಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ಲೋಕಮ್ಮ ಶಿಕ್ಷಕರು ಬೊಂಬೆರಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಇವ್ರು ಯಾರಪ್ಪ ಎರಡು ಸಂದೇಶ ಕಳಿಸ್ಬೇಡಿ ಅಂತೀವಿ, ಹಂಗಿದ್ರೂ ಎರಡು ಸಂದೇಶ ಕಳಿಸ್ತಿರಲ್ರಿ, ಪ್ರತಿ ಸಾರಿ ಗೊತ್ತಿರುತ್ತಲ್ಲ ನಿಮಗೆ ವೀರ ಏನಿದು. ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಯಾಕ್ರಿ ಈ ಥರ ಮಾಡಿದ್ದೀರಿ, ಪ್ರತಿ ಸಾರಿ ಕಳಿಸ್ತಾ ಇರ್ತೀರಿ ನೀವು. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಜಗದೀಶ್ ಸಿ ಪ್ರಾಂಶುಪಾಲರು ಚಿತ್ರದುರ್ಗ, ಕ್ಷಮಿಸಿ ನೆಲಮಂಗಲದಿಂದ, ಸಿ ಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಸುಧಾಮಣಿ ಧನುಷ್ ದೀಕ್ಷಿತ್ ರಮೇಶ್ ಬಾಬು ಮಾರಮ್ಮ ದೇವಸ್ಥಾನ ಹತ್ತಿರ ಚಿತ್ರದುರ್ಗ, ಸಹನ ಆಚಾರ್ ಸಿರಿಗೆರೆಯಿಂದ, ಸಣ್ಣಬೊರಯ್ಯ ಬೋರಮ್ಮ ಬಚ್ಪೂರ್ನ ಹಟ್ಟಿಯಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಡಾಕ್ಟರ್ ಅನಂತರಾಮು ಲತಾ ಚಂದನ ಕೀರ್ತನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ತಡಬಾಳು ನಗರ ಚಿತ್ರದುರ್ಗದಿಂದ, ಸತೀಶ್ ನಾನು ಹೇಳಿದ್ದೀನಿ ಮೊದಲಿಗೆ ನಿಮ್ಮ ಹೆಸರು ಬರೀರಿ ಅಂತ, ಯಾಕ್ರಿ ಹೀಗೆ ಮಾಡ್ತೀರಿ ಸತೀಶ್ ಅವರೇ, ಭರಮಸಾಗರದಿಂದ. ಷಡಾಕ್ಷರ ಪಪ್ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನಮಗೆ ನಿಮ್ಮ ಕ್ಯೂರಿಯಾಸಿಟಿ ಅರ್ಥ ಆಗುತ್ತೆ, ಆದರೆ ನಮಗೆ ಎಷ್ಟು ತೊಂದರೆ ಆಗುತ್ತೆ, ಇಷ್ಟು ಜನರ ಹೆಸರನ್ನ ಓದಬೇಕಲ್ಲ, ಅಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ಕೂಡ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ನಮಗೆ. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಹಿರಿಯೂರು ತಾಲೂಕು ಮದ್ದಿಹಳ್ಳಿಯಿಂದ ಪರಮೇಶ್ವರ ಅಕುಲ್ ಅವರು, ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ, ಮಂಜು ಚಿಂಗಳೆ ನಿಪಾಣಿಯಿಂದ, ಹರ್ಷಿತಾ ಆರ್ ಓಬಳೇಶ್ ವಕೀಲರು ಕೊಂಡುಕುರಿನಾಡು ಜಗಳೂರಿನಿಂದ, ನಿರ್ಮಲ ಮೂರ್ತಿ ದವಳಗಿರಿ ಬಡಾವಣೆಯಿಂದ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಚಿಗಂಚನಗೌಡ

ರಮೇಶ್ ಅವರು, ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಕಲಾವತಿ ಅಭಿಷೇಕಯ್ಯ, ಶಿವಲಿಂಗಯ್ಯ ಹಿರೇಮಠ ಅವರು, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಅವರು, ಅನಿತಾ ಅನಂತರಾಜು ಗೊರಲಾಡ್ಕು ಹಿರಿಯೂರು ತಾಲೂಕಿನಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನರಸಿಂಹಮೂರ್ತಿ ಉತ್ತರಾದಿ ಮಠ ಚಿತ್ರದುರ್ಗ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯಿಂದ ಅನುಜಾಕ್ಷಿ ಅವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಎ ಚಿದಾನಂದ ಟಿ ಎನ್ ಕೋಟೆಯಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ರಮ್ಯಾ ನಿತಿನ್ ಹಾಗೂ ಮನೆಯವರು ಬಾಗೇನಹಳ್ಳಿಯಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಲಿಂಗರಾಜು ಕಮಲಾಪುರ ಹರಿಹರ ತಾಲೂಕಿನಿಂದ, ಗಾಯತ್ರಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಆದ್ಯಂತ ಹರ್ಷಿತ ಬಾಬುಜಿ ನಗರ, ಶಿಲ್ಪಾ ವಿದ್ಯಾನಗರದಿಂದ, ಸಣ್ಣಮಲಯ್ಯ ಭಾಗ್ಯಮ್ಮ ಪದಿನಾನ್ ದೇವರಹಟ್ಟಿಯಿಂದ, ಶಿಲ್ಪಾ ವೆಂಕಟೇಶ್ ಗಾರ್ಲಪೇಟ್ ಅಮೂಲ್ಯ ಗಾರ್ಲಪೇಟ್ ತಳವಳ್ಳ ನಗರದಿಂದ, ರತ್ನ ಬಸವರಾಜ್ ಜಂತ ಕಾಲೋನಿಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ, ಹುಲಿ ಬೆಂಚಿಯಿಂದ ವಿರೂಪಾಕ್ಷಪ್ಪ ಅವರು, ರಾಜೇಶ್ ಕುಮಾರ್ ಮತ್ತು ರಾಜೇಶ್ ಕುಮಾರ್ ಅವರು ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಶಾಂತಿನಿ ಹಾಸನದಿಂದ, ಆದರ್ಶ ದಾವಣಗೆರೆಯಿಂದ, ಶಂಕರಾಚಾರಿ ಚಿಪ್ಪಿನ ಕೆರೆಯಿಂದ, ಓಕೆ, ಮೊಹಮ್ಮದ್ ಖಲೀಲ್ ಕಾಶಿಫ್ ಸಾರಾ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೋಟದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರ್ತಗುಣ್ಣಿನಿಂದ, ಪ್ರಕಾಶ್ ಟಿ ಎನ್ ಕೋಟೆಯಿಂದ, ಧನುಷ್ ದೀಕ್ಷಿತ್ ಸುಧಾರ್ ರಮೇಶ್ ಬಾಬು ಹೆಚ್ಚಲ್ಕೆ ರಸ್ತೆ ಚಿತ್ರದುರ್ಗದಿಂದ, ಬಾಮಿನಿ ರುಕ್ಮಿಣಿ ಚಿತ್ರದುರ್ಗದಿಂದ, ಕನ್ನಡದಲ್ಲಿ ಟೈಪ್ ಮಾಡ್ರಿ, ಯಶೋಧ ಯರಾಳ ನಾಯಕ ಚಿರ್ತಗುಂಡಿನಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವಿನಾಯಕ ಮತ್ತು ಕನ್ನಿಕ ಚೋರ್ನೂರಿನಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಗಂಗಮ್ಮ ಮಲ್ಲೂರಹಟ್ಟಿಯಿಂದ, ಭಾವನಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಚಿತ್ರದುರ್ಗದ ಪಂಡಳ್ಳಿ ರವಿ ಅವರು, ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ, ಸುಧಾಮಣಿ ರಮೇಶ್ ಬಾಬು, ಧನುಷ್ ದೀಕ್ಷಿತ್ ಚಿತ್ರದುರ್ಗ, ಸುಮಾ ಇ ಕೆ ನಾಗರಾಜ್ ಕರ್ವಿನಕಟ್ಟೆ ಸರ್ಕಲ್ ಮೀನಾಕ್ಷಿ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇಲಗುಂಡಿ ಅವರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನ ಶ್ರೀಕಂಠ ಸಚಿನ ಭಾಸ್ಕರ್ ಚಿತ್ರದುರ್ಗದಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿಯಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಭಾನುಪ್ರಕಾಶ್ ಲೆಕ್ಕ ಪರಿಶೋಧಕರು ಎಲ್ಲಿಂದ್ರಿ, ಅರಸೀಕೆರೆಯಿಂದ, ಕುಳ್ಳಿಗಿ ತಾಲೂಕು ಹೂಡೆಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಅವರು, ಕೆ ವಿ ಪಾಲಯ್ಯ ಚಿರತಗುಂಡಿನಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತರಾಜ್ ಪ್ರತೀಕ್ ಪ್ರಜ್ಞಾ ಚಿತ್ರದುರ್ಗದಿಂದ, ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಉತ್ತರವನ್ನು ಹೇಳಿಬಿಡ್ತಾನೆ. ಅಗಲಿಕೆಯಿಂದ ಉಂಟಾದ ಸಂಕಟ ಮೂರು ಅಕ್ಷರಗಳುಳ್ಳ ಪದ, ಇದಕ್ಕೆ ಸರಿಯಾದ ಉತ್ತರ ವಿರಹ. ಇದನ್ನೆಲ್ಲರೂ ಕೂಡ ಸರಿಯಾಗಿ ಬರೆದಿದ್ದೀರಿ. ಪರಲೋಕದ ಬಗ್ಗೆ ಯೋಚಿಸುವ ಆಧ್ಯಾತ್ಮಿಕತೆಯೇ ಇದು. ಐದು ಅಕ್ಷರಗಳುಳ್ಳ, ಇದಕ್ಕೆ ಸರಿಯಾದ ಉತ್ತರ ಪಾರಮಾರ್ಥಿಕ. ಪಾರಮಾರ್ಥಿಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಉತ್ತರವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ನೀವು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ, ಇಲ್ಲಿಗೆ ಪದದ ಸುಳುಹನ್ನು ಕೊಡೋದನ್ನು ನಿಲ್ಲಿಸ್ತೇನೆ. ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ನಿಲಯದಿಂದ ಇವತ್ತು ಯಾರೆಲ್ಲ ಮಾತನಾಡ್ತಾರೆ ಅಂತ ಕೇಳ್ತಾ ಹೋಗೋಣ. ಹಾಗೆ ಇವತ್ತು ನಮ್ಮೊಟ್ಟಿಗೆ ಹಿಂದೆ ಚಿತ್ರದುರ್ಗ ಆಕಾಶವಾಣಿಗೆ ಅನೇಕ ಬಾರಿ ನಮ್ಮೊಟ್ಟಿಗೆ ಬಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಂತಹ ಡಾಕ್ಟರ್ ದೊಡ್ಡಮಲ್ಲಯ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ದೊಡ್ಡಮಲ್ಲಯ್ಯ ಅಂತ ಹೇಳಿದ ತಕ್ಷಣ ನಮಗೆ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿದಂಥವರು ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ಮಾತನಾಡ್ತಾರೆ, ಅವರ ಬಾನುಲಿಯ ನೆನಪಿನ ಅಂಗಳವನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ತಯಾರಿದ್ದಾರೆ. ಕೇಳೋಣ ಅವ್ರ ಮಾತುಗಳನ್ನು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಿ ಸರ್?
1: ತುಂಬಾ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ತುಂಬಾ ಕ್ರಿಯಾಶೀಲವಾಗಿದ್ದೀನಿ.
0: ವೆರಿ ಗುಡ್ ಸರ್, ನೀವು ನಿಮ್ಮಂತವ್ರು ಹಾಗಿದ್ರೆ ನಮ್ಗೆಲ್ಲ ಸ್ಫೂರ್ತಿ.
1: ಖಂಡಿತ ಖಂಡಿತ ಖಂಡಿತ. ಅದಕ್ಕೆ ಈ ಆಕಾಶವಾಣಿ ಕಾರಣ ಅಂದ್ರೆ ತಪ್ಪೇನಿಲ್ಲ, ಅಷ್ಟು ಸುದೀರ್ಘವಾದಂತ ಸಂಬಂಧ ಆಕಾಶವಾಣಿದು ನಂದು. ಹಾಗಾಗಿ ಅಲ್ಲಿ ನನಗೆ ಸಾಕಷ್ಟು ಇನ್ಪುಟ್ಸ್ ಸಿಕ್ತು. ನನಗೆ ನಾನು ಹೇಗಿರ್ಬೇಕು, ನನ್ನ ದಿನಚರಿ ಆಗಿರ್ಬೇಕು ಅನ್ನೋದು ಕೂಡ ಆಕಾಶವಾಣಿಯಿಂದ ಕಲ್ತಿದ್ರೆ ಅದೇನು ಅತಿಶಯೋಕ್ತಿ ಅಲ್ಲ.
0: ಯಾವಾಗಿನಿಂದ ಆಕಾಶವಾಣಿಯನ್ನ ಕೇಳ್ತಾ ಬಂದಿದ್ದೀರಿ ಅನ್ನುವಂಥದ್ದನ್ನ ನಮ್ಮ ಕೇಳುಗರಿಗೆ ತಿಳಿಸಿ.
1: ಮೇಡಮ್, ಅದು ಮೊಟ್ಟ ಮೊದಲು ಅಂದ್ರೆ ನನಗೆ ನೆನಪಿದ ಹಾಗೆ ನಾನು 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆ ಬರೀಲಿಕ್ಕೆ ಹೋಗಿದ್ದೆ ಪಾಗೋಡಕ್ಕೆ. ಇಲ್ಲಿಗೆ ತುಂಬಾ ವರ್ಷ, 60 ವರ್ಷದ ಹಿಂದಿನ ಮಾತು ಅದು. ನಮ್ದು ಪಾಗೋಡ ತಾಲೂಕಿನಲ್ಲಿ ಒಂದು ಚಿಕ್ಕ ಹಳ್ಳಿ, ನಮ್ ಸುತ್ತಮುತ್ತ ಎಲ್ಲಿ ರೇಡಿಯೋಗಳು ಇರ್ಲಿಲ್ಲ. ಸುಮ್ನೆ ಯಾರ್ಯಾರ ಬಾಯಲ್ಲಿ ರೇಡಿಯೋ ರೇಡಿ ರೇಡಿ ಅನ್ನೋ, ನಾವು ರೇಡಿ ರೇಡಿ ಅಂತ ಅನ್ನ ಮಾತಾಡಿ ಕೇಳ್ಕೊಂಡಿದ್ದೆ ಹೊರತು ನಿಜವಾದ ರೇಡಿಯೋ ಕೇಳಿರ್ಲಿಲ್ಲ ನಾನು. ಆದ್ರೆ ಪಾಗೋಡಕ್ಕೆ ಪಬ್ಲಿಕ್ ಪರೀಕ್ಷೆ ಹೋದಾಗ ಅಲ್ಲಿ ಹೋಟೆಲ್ ಅಲ್ಲಿ ಆಕಸ್ಮಿಕ ಹೋಗಿ ತಿಂಡಿ ತಿನ್ನಕ್ ಹೋದ್ರೆ ಅದು ಆಕಸ್ಮಿಕ, ಅವ್ರು ತಿಂಡಿ ತಿನ್ನ ಸಂಪ್ರದಾಯಗಳಲ್ಲಿ ಇರ್ಲಿಲ್ಲ. ಅಲ್ಲಿ ಆ ರೇಡಿಯೋ ನಾನು ವಾಸ್ತವವಾಗಿ ನೋಡಿದ್ದೆ. ಅಲ್ಲೇ ಒಂದ್ ದೊಡ್ಡ ಪೆಟ್ಟಿಗೆ ಅಂತದ್ರಲ್ಲಿ ಜೋರಾಗಿ ಸಂಗೀತ ಬರ್ತಾ ಇತ್ತು. ಅಲ್ಲಿಂದ ಶುರುವಾಯ್ತು ನೋಡ್ರಿ ಅದು. ಮತ್ತೆ ಬಹಳ ವಿಶೇಷ ಅನ್ನಿಸ್ತು, ಆ ರೀತಿ ಸಂಗೀತಗಳು ನಾವೆಲ್ಲ ಕೇಳಿರ್ಲಿಲ್ಲ. ಏನು ಹಾಡು ಇತ್ಯಾದಿ ನಮ್ಮ ಜಾನಪದ ಶೈಲಿಯಲ್ಲಿ ಇದ್ವೇ ಹೊರತು ಈ ರೀತಿ ಸುಶ್ರಾವ್ಯವಾಗಿದ್ದಂತ ಧ್ವನಿಗಳಿಂದ ಕೇಳಿದ್ದು ನಾನು ಖಂಡಿತ ಹೋಗ್ಲ ಅದೇ ಮೊದಲು. ಅಲ್ಲಿಂದ ರೇಡಿಯೋ ಕೇಳಲಿಕ್ಕೆ ಶುರು ಮಾಡಿದ್ ನೋಡ್ರಿ. ಅದಾದ ನಂತರ ನಮ್ಮೂರ್ ಸುತ್ತಮುತ್ತ ಒಂದ್ 2-3 ಹಳ್ಳಿಗಳಲ್ಲಿ ಕೆಲವು ಅನುಕೂಲಸ್ಥರು ರೇಡಿಯೋಗಳನ್ನ ಮನೆಯಲ್ಲಿ ತಂದು ಪ್ರತಿಷ್ಠಾಪಿಸ್ಬಿಟ್ರು ಅವರು. ಆಗ ನಮ್ಗೆ ಗೊತ್ತದ್ದು ಮತ್ತೆ ಜನಗಳಿಗೆ ಗೊತ್ತದ್ದು ರೇಡಿಯೋ ಅಂದ್ರೆ ಚಿತ್ರಗೀತೆಗಳು. ಚಿತ್ರಗೀತೆಗಳಿಗೆ ಸಂವಾದಿಯಾಗಿ ರೇಡಿಯೋ ಇತ್ತೆ ಅನ್ನೋ ಅನುಮಾನ ಎಲ್ರಿಗೂ, ಬೇರೆ ಇನ್ನೇನಾದ್ರು ಬರುತ್ತೆ ಅನ್ನೋ ಯಾವ ಕಲ್ಪನೆ ತಿಳುವಳಿಕೆ ಕೂಡ ಇರ್ಲಿಲ್ಲ. ಆಮೇಲೆ ನಿಧಾನವೇ ನಾನು ನನ್ನ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ ಮುಂದುವರೆದಂತೆಲ್ಲ ಈ ರೇಡಿಯೋಗಳ ಸಂಪರ್ಕ ಅಲ್ಲಲ್ಲಿ ಉಂಟಾಗಲಿಕ್ಕೆ ಶುರುವಾಯಿತು. ಆಮೇಲೆ ನನಗೆ ಬಹಳನೇ ಆಸಕ್ತಿ ಮತ್ತೆ ಆಕರ್ಷಣೆ ಬಂತು ರೇಡಿಯೋ. ರೇಡಿಯೋ ಎಲ್ಲಿದ್ರು ಎಲ್ಲಾದ್ರೂ ಸಿಕ್ಕು ಅಲ್ಲಿ ಹೋಗಿ ಒಂದು ಕೊನೆ ಪಕ್ಷ 5 ನಿಮಿಷ ಆದ್ರೂ ನಿಂತು ಕೇಳಿಸ್ಕೊಳ್ಳೋಣ ಅಂತ ಆಕರ್ಷಣೆ ಶುರುವಾಯ್ತು. ಅಷ್ಟರಲ್ಲಿ ನಮ್ಮೂರಲ್ಲಿ ನಾನು ಹೈಸ್ಕೂಲ್ ಹೋದ ಅನ್ಸುತ್ತೆ, ಒಂದು ಶೆಟ್ರು ಮನೆ ಅವ್ರ ಅಂಗಡಿ ಮನೆಯಲ್ಲಿ ಆತ ಕೂಡ ಭೀಮಯ್ ಶೆಟ್ಟಿ ಅಂತ ಹೇಳಿ ಒಂದು ರೇಡಿಯೋ ತಂದಿಟ್ಕೊಂಡ್ಬಿಟ್ಟ. ನನಗೆ ಆತ್ಮೀಯ ಆತ, ನನ್ಗೆ ಯಾವಾಗ ಕೇಳಿಸ್ಕೋಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ನಾನು ಹೋದ ತಕ್ಷಣ ನಮ್ಮ ದೊಡ್ಡಮಲೈ ಬಂದ ಅಂತ ಹೇಳಿ ರೇಡಿಯೋ ಹಾಕ್ಬಿಡ್ತದ ಆತ. ಬಹುಶಃ ಆ ರೇಡಿಯೋನ ಅತಿ ಹೆಚ್ಚು ಕೇಳಿದ್ದು ನಾನೇ ಅಂತ ಅದ್ಭುತ ನಮ್ಮೂರಲ್ಲಿ ಆತನಿಗಿಂತ.
0: ಏನ್ ಕಾರ್ಯಕ್ರಮಗಳನ್ನ ಚಿತ್ರಗೀತೆ ಬಿಟ್ಟು ಬೇರೆ ಏನ್ ಕಾರ್ಯಕ್ರಮ ಕೇಳಿದ್ರಿ ಅಂತ?
1: ಅದೇ ಮೇಡಮ್, ಅದಾದ ನಂತರ ಇನ್ನೊಂದ್ ನೆನಪಿರೋದು ನಮ್ಗೇನಾದ್ರು ಸಂಪರ್ಕ ಅದು ತಿಳುವಳಿಕೆ ಇಲ್ದಿದ್ರು ಹೈಸ್ಕೂಲ್ ಆಗದ ಮೇಷ್ಟ್ರುಗಳು ಕ್ರಿಕೆಟ್ ಬಗ್ಗೆ ಮಾತಾಡೋರು. ಏ, ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಬರುತ್ತೆ ಅಂತ. ನಾವು ಅದು ಕ್ರಿಕೆಟ್ ಆಡ್ತಾರೋ ಇಲ್ವೋ ಎಲ್ಲ ಆಡ್ತಾರೋ ಗೊತ್ತಿಲ್ಲದ್ರು ಚಿತ್ರಗೀತೆ ಹೇಳ್ಬಿಟ್ರೆ ಕಾಮೆಂಟ್ರಿ ಬರ್ತೈತೆ ಅಂತ ಹುಡುಕಾಡೋದಲ್ಲಿ. ಅದೇನು ಇಲ್ದಿದ್ರು ಕಾಮೆಂಟ್ರಿ ಇಲ್ಲಿ ಬರುತ್ತೆ. ಹಾಗೆ ತಡ್ಕಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರೋವೆಲ್ಲ ಕೇಳಿಸ್ಲಿಕ್ಕೆ ಶುರುವಾಯ್ತು. ಅದಾದ ನಂತರ ಕೆಲವು ಜನರು ಏ ನ್ಯೂಸ್ ಬರುತ್ತೆ, ವಾರ್ತೆಗಳು ಬರ್ತವೆ, ವಾರ್ತೆಗಳ ಏನೇನೋ ವಿಷಯಗಳು ಹೇಳ್ತಾರೆ, ಎಲ್ಲೆಲ್ಲದ ಹೇಳ್ತಾರೆ ಅಂತ ಹೇಳಿ ಅದೊಂದು ಕುತೂಹಲ ಶುರು ಮಾಡಿದರು. ಬಹುಶಃ ಈ ಚಿತ್ರಗೀತೆಗಳು ಕಾಮೆಂಟ್ರಿ ಬಿಟ್ಟರೆ ವಾರ್ತೆಗಳು ಬಗ್ಗೆ ನಮ್ಗೆ ಗೊತ್ತಾಯ್ತು. ಅಲ್ಲಿಂದ ಇವು ಹೆಚ್ಚು ಕಡಿಮೆ 3 ಮೇಡಮ್, ನಾನು ಬಹುಶಃ ಹೈಸ್ಕೂಲ್ ಮುಗಿಸಿ PUC ಹೋಗೋರಿಗೂ, ಆಮೇಲೆ PUC ಅಲ್ಲಿ ಪಾಗೋಡದಲ್ಲಿ

0: ಅನೇಕರ ಇದು ಸಂಪರ್ಕ ಬಂದಾಗ ಇಲ್ಲ ದಿನ ಎಲ್ಲ ಕಾರ್ಯಕ್ರಮಗಳು ಬರ್ತವೆ ರೇಡಿಯೋದಲ್ಲಿ, ಬಹಳ ವಿಷಯಗಳು ಎಲ್ಲ ಬರ್ತವೆ, ಏನೇನು ಸಂದರ್ಶನಗಳು ಬರ್ತವೆ ಅನ್ನರು. ಏ ಮಕ್ಕಳಿಗೆ ಓದರಿಗೆ ಭಾರಿ ಒಳ್ಳೇದು, ಇದರಲ್ಲಿ ಏನೇನೋ ಒಳ್ಳೊಳ್ಳೆ ವಿಷಯಗಳು ಹೇಳ್ತಾರೆ ಅಂತ ಅನ್ನರು. ಅವೆಲ್ಲ ಕುತ್ಕೊಂಡು ಕೇಳಷ್ಟು ವ್ಯವಧಾನ ಮತ್ತೆ ಅವಕಾಶಗಳು ನಮ್ಗೆ ಇರ್ಲಿಲ್ಲ. ಹೀಗೆ ಆದ್ಮೇಲೆ ಆಮೇಲೆ ನಾನು ನಿರಂತರ ಕೇಳಲಿಕ್ಕೆ ಶುರು ಮಾಡಿದ್ದು ಕಾಲೇಜಿಗೆ ಸೇರಿದ್ಮೇಲೆ ಬೆಂಗಳೂರಿಗೆ. ಅವಾಗ ನಮ್ಗೆ ರೀಡಿಂಗ್ ರೂಮ್ ಇರ್ತಿತ್ತು, ಅಲ್ಲೆಲ್ಲಾ ತರದ ಪತ್ರಿಕೆಗಳು ಬಹಳಷ್ಟು ಪತ್ರಿಕೆಗಳು ಬರವು. ರೇಡಿಯೋ ಅಂತೂ ಇಟ್ಬಿಟ್ಟದ್ರಲ್ಲಿ ಕಾಲೇಜಲ್ಲಿ ಮೇಡಮ್. ಅಲ್ಲಿ ನಾವು ಬೆಳಿಗ್ಗಿಂದ 6 ಗಂಟೆಗೆ ಶುರು ಮಾಡಿರೋ, ಇದು 5:55 ಶುರು ಮಾಡ್ಬಿಡೋದು.
1: ನನ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತ ಹೇಳಿದ್ರೆ ರೀಡಿಂಗ್ ರೂಮ್ ಅಂದ್ರೆ ಸೈಲೆಂಟ್ ಆಗಿರ್ಬೇಕು ಅನ್ನೋಂತದ್ ಗೊತ್ತಿತ್ತು. ಇವತ್ತೇ ಫಸ್ಟ್ ನಾನು ಕೇಳ್ತಾ ಇರೋದು ರೀಡಿಂಗ್ ರೂಮ್
0: ಒಂದ್ ಕಡೆ. ಅದು ಬಹಳ ದೊಡ್ಡದು ಅಲ್ಲಿ ನಮ್ದು ಹಾಸ್ಟೆಲ್ ಬಹಳ ವಿಶೇಷ ಅಂದ್ರೆ ಅಮೆರಿಕನ್ ಸಿಸ್ಟಮ್ ಅಂತ ಹೇಳೋರು. ಬಹಳ ಆಧುನಿಕವಾದಂತ ವಿದ್ಯಾರ್ಥಿಗಳು ಅಲ್ಲಿ ಒಂದ್ ಕಡೆ ರೀಡಿಂಗ್ ರೂಮ್ ಇದ್ರೆ ಇನ್ನೊಂದ್ ಕಡೆ ರೇಡಿಯೋ.
1: ಓಕೆ,
0: ರೇಡಿಯೋ ನೋಡ್ರಿ. ಆಮೇಲೆ ನಾವು ಕಾಲೇಜ್ ಬಿಡ್ಬೇಕಾದ್ರೆ ಇದು ಟಿವಿ ಇದು ಕೂಡ ತಂದ್ಬಿಟ್ಟು ಇಟ್ಬಿಟ್ರ ಅದು ಒಂದ್ ಕಡೆ. ಅದಕ್ಕೆ ಅಲ್ಲಿ ಕೇಳೋದು ಓದೋರು ಈ ಕಡೆ ಓದೋರು.
1: ಎಂತ ದೊಡ್ಡ ರೇಡಿಯೋ ಇತ್ತದು, ಎಂತದಿತ್ತದು ರೇಡಿಯೋ?
0: ಅವೇನು ಹೆಸರು ಫಿಲಿಪ್ಸ್ ಮತ್ತೆ ಇನ್ನೊಂದು ಯಾವ್ದು ಎರಡು ಬಹಳ ಪಾಪ್ಯುಲರ್ ಮೇಡಮ್. ಅವಾಗ ದೊಡ್ಡ ಪೆಟ್ಟಿಗೆ ತರದು
1: ಆಕಾರದಲ್ಲಿ ಎಷ್ಟು ದೊಡ್ಡದಿತ್ತು ಅನ್ನುವಂಥದ್ದು.
0: ದೊಡ್ಡದು ಮೇಡಮ್, ಅದು ಸುಮಾರು ಒಂದು 10-12 kg ಆದ್ರೂ ತೂಕ ಬಹಳ ದೊಡ್ಡದು. ಹೀಗೆ ಇಟ್ಟಿರೋದು ಕಷ್ಟ, ಅಷ್ಟು ದೊಡ್ಡದಿರ್ತಿತ್ತದು.
1: ಇವತ್ತು ಎಷ್ಟು ಸೂಕ್ಷ್ಮಕ್ಕೆ ಬಂದಿದೀವಿ ಅಂದ್ರೆ ನಮ್ಮ ಕೈಯಲ್ಲಿರೋ ಮೊಬೈಲಿಗೆ,
0: ನಮ್ಮ ಅಂಗಡಿಗೆ ಬಂದ್ಬಿಟ್ಟಿದೆ ಈಗ.
1: ಹೌದು,
0: ಅಂಗಡಿಗೆ ಬಂದ್ಬಿಟ್ಟಿದೆ.
1: ಖಂಡಿತ
0: ಅಲ್ಲಿಂದ ಶುರು ಆಯ್ತು ಮೇಡಮ್ ರೇಡಿಯೋ. ಆಮೇಲೆ ಇನ್ನೊಂದು ನನಗೆ ಖುಷಿ ಸಂಗತಿ ಅಂದ್ರೆ ನಮ್ಮ ಪದವಿ ಹಂತದಲ್ಲಿ ಒಂದ್ ಇದಿತ್ತು ಎಕ್ಸ್ಟೆನ್ಷನ್ ಎಜುಕೇಶನ್ ಅಂತ, ವಿಸ್ತರಣಾ ಶಿಕ್ಷಣ ಒಂದು ಪಠ್ಯ ಅದು. ಅದರಲ್ಲಿ ಒಂದು ಅಧ್ಯಾಯ ಸಮೂಹ ಮಾಧ್ಯಮಗಳು. ಆ ಸಮೂಹ ಮಾಧ್ಯಮಗಳಲ್ಲಿ ಆಕಾಶವಾಣಿ ಬಗ್ಗೆ ಬಹಳ ಒತ್ತು ಕೊಟ್ಟು ನಮಗೆ ಪಾಠ ಮಾಡಿದ್ರು. ಅದು ನನ್ನ ಆಕಾಶವಾಣಿ ಬಗ್ಗೆ ಇದ್ದಂತ ಅನೇಕ ಕಲ್ಪನೆಗಳಿಗೆ ಉತ್ತರ ಸಿಕ್ಕಿದ್ದು ನನಗೆ ಅಲ್ಲೇನೆ. ಆಮೇಲೆ ಅಷ್ಟೊತ್ತಿಗೆ ಅವಲೇ ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ರೇಡಿಯೋ ವ್ಯಾಪಿಸ್ಕೊಂಡ್ಬಿಟ್ಟಿತ್ತು. ಬಹಳ ದೊಡ್ಡ ಪ್ರಭಾವ ಉಂಟಾಗಿಬಿಟ್ಟಿತ್ತು ರೇಡಿಯೋದಿಂದ. ಆಕಾಶವಾಣಿ ಮತ್ತೆ ಮಿಲಿಟರಿಯಿಂದ ಯುದ್ಧದೇನಾದ್ರೂ ಯುದ್ಧದ ವಿಷಯಗಳು ಬಂದಾಗ 1971 ಅವಾಗ ನೋಡ್ರಿ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳಿದ್ದುಂಟು ನಾನು. ಯುದ್ಧದ್ದು ಅಂದ್ರೆ ಎಲ್ಲಿ ಎಲ್ಲಿ ರೇಡಿಯೋ ಎಲ್ಲಿದೆ ಅಂತ ಹುಡ್ಕೊಂಡವರು. ಯುದ್ಧದ್ದು ಹೇಳ್ತಾರಂತೆ ಅದರಲ್ಲಿ
1: ಅಂತ ಹೇಳಿ
0: ಮಾಹಿತಿ ವಿಷಯಕ್ಕೆ ಬಂದ್ರೆ ಮಾಹಿತಿಗೂ ಕೂಡ ಇನ್ನು ಶೈಕ್ಷಣಿಕ ಶಿಕ್ಷಣ ಅನ್ನೋದು ಅಷ್ಟೊಂದು ಜನಗಳಿಗೆ ಗೊತ್ತಾಗ್ತಾರಲ್ಲ. ಈ ಮಾಹಿತಿ ಅಂತಂದ್ರೆ ಆಕಾಶವಾಣಿ ಅನ್ನ ಮಟ್ಟಕ್ಕೆ, ಇನ್ನು ಪೇಪರ್ಗಳು ಪಾಪ ಯಾರೋ ಅನುಕೂಲಸ್ಥರು ತರಿಸ್ತಿದ್ರು. ಇನ್ನು ಉಳಿದಂತೆ ಆಕಾಶವಾಣಿ ಎಂತರ್ನು ಎಟುತ್ತಿತ್ತು. ಹಾಗಾಗಿ ಈ ಆಕಾಶವಾಣಿ ಆಕಾಶವಾಣಿ ಅನ್ನೋದು ಅದೇನು ನನ್ನಲ್ಲಿ ಅದು ಒಂದು ಭದ್ರವಾದಂತ ಸ್ಥಾನನೇ ಪಡ್ಕೊಂಡಿತ್ತು ನನ್ನ ಮನಸ್ಸು ಹೃದಯಗಳಲ್ಲಿ ಅಂತ ಅನ್ಸುತ್ತೆ.
1: ಹೌದು, ಈ ಈ ಆಕಾಶವಾಣಿಯೊಟ್ಟಿಗಿನ ಒಡನಾಟ ಇದೆಯಲ್ಲ, ಅದ್ರ ಬಗ್ಗೆ ಒಂದಷ್ಟು ಹೇಳಿ.
0: ಅಲ್ಲಿಂದ ನಾನು ನೌಕರಿ ಸೇರಿ ಒಂದು 7-8 ವರ್ಷ ಆಯ್ತು. ಸುಗಮ ಸಂಗೀತದ ಪ್ರಭಾವ ಬಹಳ ದೊಡ್ಡದಾಗಿತ್ತು. ಆದ್ರೆ ಅಲ್ಲಲ್ಲಿ ಕೇಳ್ತಾ ಇದ್ದ ಆಕಾಶವಾಣಿ ಮನೆಗೆ ಒಂದು ಸೋನಿ ಟೇಪ್ ರೆಕಾರ್ಡ್ ತಂದ್ಬಿಟ್ಟೆ. ತಂದ್ಬಿಟ್ಟು ನೋಡ್ರಿ ಅದರಲ್ಲಿ ಆಕಾಶವಾಣಿ ಕೇಳಕ್ ಶುರು ಆಯ್ತು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಮಾರು ಒಂದು 12-13 ವರ್ಷ ಆದ್ರು ಬೆಳಿಗ್ಗೆ ಅದೇ ಸುಪ್ರಭಾತ ಎಲ್ಲ ಅದರಿಂದನೇ ಶುರು ಆಗಿಬಿಡ್ತಿತ್ತು. ರಾತ್ರಿಗೆ 11:05 ಇಂಗ್ಲಿಷ್ ವಾರ್ತೆಗಳನ್ನ ಮುಗಿಸಿ ನಾನು ಮಲಗ್ತಾ ಇದ್ದಿದ್ದು. ಹಾಗಾಯ್ತು. ಅಷ್ಟರಲ್ಲಿ ಇನ್ನೊಂದು ದೊಡ್ಡ ಇದು ಅಂತಂದ್ರೆ ಚಿತ್ರದುರ್ಗದಲ್ಲಿ ಎಫ್ಎಂ ಕೇಂದ್ರ ಆಕಾಶವಾಣಿ ಪ್ರಾರಂಭ ಆಗಿಬಿಡ್ತು. ಅದು ಮೊದಲು ಸುದ್ದಿ ಬಂತು ನ್ಯೂಸ್ ಅಲ್ಲಿ ಬಂದ ಹಿಂಗ ಆಕಾಶವಾಣಿ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಾನು ನನ್ನಂತ ತುಂಬಾ ಸಂಭ್ರಮಗಳು ಶುರು ಆಗ್ಬಿಟ್ಟು. ಇಲ್ಲಿ ದುರ್ಗಕ್ಕೆ ದುರ್ಗಕ್ಕೆ ಆಕಾಶವಾಣಿ ಬರುತ್ತೆ ಅನ್ನೋದೇ ಒಂದು ದೊಡ್ಡ ವಿಚಾರ ನಮ್ಗೆ. ಅಲ್ಲಿಂದ ಅದು ಬಂತು, ಅದು ಮಾಮೂಲು ಬಂದಿದ್ದೆ ಕೇಳೋಣ ಅಂತ ಕೇಳ್ತಿದ್ವಿ ಹೊರತು ಅದು ನಾನು ಅದ್ರ ಭಾಗ ಆಗ್ತೀನಿ ಅಂತ ನನಗಿನ್ನು ಗೊತ್ತೇ ಇರಲಿಲ್ಲ. 1993 ಮೇಡಮ್ ಇಲ್ಲಿ ಐನಹಳ್ಳಿ ಕುರುಬೆಟ್ಟಿ ಅಂತಿದೆ ದಾವಣಗೆರೆ ರೋಡಲ್ಲಿ, ಅಲ್ಲಿ ಒಂದು ಪಶು ಚಿಕಿತ್ಸಾ ಶಿಬಿರ ಮಾಡಿದ್ವಿ ನಮ್ಮ ಇಲಾಖೆಯಿಂದ. ಅದ್ರಲ್ಲಿ ನಾನು ಭಾಗವಹಿಸಿದ್ದೆ, ನನ್ನ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಅವರ ಬನಜ್ಜ ಬಂದಿದ್ರು ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ. ಅಷ್ಟೊತ್ತಿಗೆ ಕೃಷಿಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಅಂದ್ರೆ ಆಕಾಶವಾಣಿ

0: ಕೃಷಿ ಇರ್ತದ ಬರಾಜ್ಯ.
1: ಹೌದು,
0: ಭದ್ರಾವತಿ ಸ್ಟೇಷನ್, ಬೆಂಗಳೂರು ಸ್ಟೇಷನ್ ಎಲ್ಲ ಕೇಳ್ಬಿಟ್ಟಿದ್ವಿ. ಬಹುಶಃ ಕೇಳಿದ್ರೆ ಆಕಾಶವಾಣಿ ಕೇಳಿದ್ರಲ್ಲಿ ಬರಾಜ್ಯ ಎಲ್ರಿಗೂ ಗೊತ್ತು ಅಂದ್ರೂ ತಪ್ಪಿಲ್ಲ. ಅವ್ರಲ್ಲಿ ಬಂದರು, ಯಾರು ಡಾಕ್ಟರ್ ಇದ್ದಾರೆ ಅಂತ ಹುಡುಕಾಡ್ತಿದ್ರು. ನಾನು ಸರ್ ನಾನು ಡಾಕ್ಟರ್, ನಂದು ವ್ಯಾಪ್ತಿ ಇದಂದ್ರೆ ನಿಮ್ ಹೆಸರು ಏನಂದ್ರೆ ಹಿಂಗೆ ಬರೀಲ್ಲ ಅಂದ್ರೆ ನಿಮ್ರೆ ಏಕಾಏಕಿ ಬರಿ ರೆಕಾರ್ಡ್ ಮಾಡೋಣ ಅಂದ್ರು. ನನ್ಗೆ ಒಂಥರ ಸಂಭ್ರಮದಲ್ಲಿ ಗಾಬರಿ ಆಗಿಬಿಡ್ತಿದ್ದೆ, ಏನಪ್ಪ ಹೀಗೆ ಹೇಳ್ತಾರೆ ಇವರು ಬಂದು ಮಾತಾಡ್ರಿ ಅಂತಾರೆ ಅಂತ ಹೇಳಿ. ಆಮೇಲೆ ಮತ್ತೇನು ಯೋಚನೆ ಮಾಡ್ಲಾ, ಆಯ್ತು ಸರ್ ಅಂದ್ರೆ ಅವ್ರು ನನ್ನ ಮೈಕ್ ಇಟ್ಬಿಟ್ಟು ಎತ್ತರ ನಿಂತು ಎಂಡೆ ನಾನು ಮಾತಾಡಿದೆ. ಅವ್ರು ರೆಕಾರ್ಡ್ ಮಾಡ್ತಾರೆ ಅನ್ನೋ ಐಡಿಯಾ ಕೂಡ ನನಗಿಲ್ಲ. ಆಮೇಲೆ ಅವರು ರೆಕಾರ್ಡ್ ಮಾಡಿಬಿಟ್ರು. ಇದಾದ್ಮೇಲೆ ಡಾಕ್ಟ್ರೆ ಇದೆಲ್ಲ ಹೋಗಿ ಇದ್ ಮಾಡ್ತೀವಿ, ನಾಡ್ದು ಸಾಯಂಕಾಲ ಕೃಷ್ಣಂಗದಲ್ಲಿ ಬರುತ್ತೆ, ನೀವು ಕೇಳ್ರಿ ಅಂತಂದ್ರು. ಅವಾಗಲೇ ನನ್ನ ಮನೆಯಲ್ಲಿ ಇತ್ತು ರೇಡಿಯೋ, ಅವಾಗೆಲ್ಲ ಬಂದು ನಮ್ಮ ಮನೆಯಲ್ಲಿ ಹೇಳಿ, ನನ್ನ ಸ್ನೇಹಿತರಿಗೆಲ್ಲ ಹೇಳಿ, ಯಾರ್ಯಾರ ಸಾಧ್ಯ ಎಲ್ಲ ಕೇಳ್ರಿ ಅಂತ ಹೇಳಿ, ಅದು ಪ್ರಸಾರ ಆಗಿದ್ದ ನನ್ಗೆ ಆದಷ್ಟು ಖುಷಿ. ಬಹುಶಃ ಯಾವ ಏನೋ ಒಂದು ನೋಬಲ್ ಪ್ರೈಸ್ ಬಂದ್ರು ಆಗ್ತಿರ್ಲಿಲ್ಲೇನು ಅಂತ ಹೇಳಿ ನಿಜವಾಗ್ಲೂ ಅಷ್ಟು ಖುಷಿ ಆಯ್ತು. ನಮ್ಮ ಮನೆಯವರಿಗೆಲ್ಲ ಆಶ್ಚರ್ಯ, ನಾವು ಆಕಾಶವಾಣಿಗೆ ಯಾರ್ಯಾರ ಹೆಸರು ಎಲ್ಲೆಲ್ಲ, ಮತ್ತ ಈ ಚಿತ್ರಗೀತೆ ಹೇಳೋದು ಬಯಸಿ ಅವ್ರ ಹೆಸರುಗಳೆಲ್ಲ ಬರ್ತದಲ್ಲ, ಆವಾಗ ಹೆಸರುಗಳು ಬರ್ಲಿಕ್ಕೆ ಒದ್ದಾಡೋದು ಜನ ಅವಾಗೆಲ್ಲ. ಅಂತದ್ದು ನಾನು ನನ್ನ ಹೆಸರು ಬರೋದ್ರಲ್ಲಿ ನಂದೇ ಕಾರ್ಯಕ್ರಮ ಅದಾದ ಮೇಡಮ್. ಬಹುಶಃ ಒಂದೇ ವಾರಕ್ಕೆ ಒಂದ್ ಲೆಟರ್ ಬಂತು, ಬನ್ನಷ್ಟು ಜನ ಬರೆದು, ನೀವು ಬಂದು ನಿಮ್ದೊಂದು ರೆಕಾರ್ಡ್ ಮಾಡ್ಬೇಕು, ಮೊಲಗಳ ಸಾಕಾಣಿಕೆ ಬಗ್ಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರು. ಅವಾಗ ಸರಿ, ನನಗೆ ಇನ್ನೂ ಖುಷಿನೇ. ಆ ಸಮಯ ಸರಿ ಸಾಯಂಕಾಲ ಬಂದ ಬನಜ ತುರ್ತು ಏನೋ ರಜೆ ಹಾಕಿ ಹೋಗ್ಬಿಟ್ಟಿದ್ರು. ಆಮೇಲೆ ಆ ಮಂಜುಳ ಆಲ್ಮಕ್ಕಿ ಅಂತ ಹೇಳಿದ್ರಲ್ಲ
1: ಉದ್ಘೋಷಕ್ಕೆ,
0: ಅವ್ರು ಹೇಳೋಗಿದ್ದಂತೆ, ಸರ್ ನಾನೇ ನಿಮ್ ರೆಕಾರ್ಡ್ ಮಾಡ್ತೀನಿ, ಆಯ್ತು ನನಗೇನು ಈ ಬಗ್ಗೆ ಅಂತ ನಾವ್ ಹೇಳ್ತಿರ್ಲಿಲ್ಲ, ಏನೇನ್ ಕೇಳ್ಬೇಕು ನೀವೇ ಎಲ್ಲ ಬರ್ಕೊಡ್ರಿ ನನಗೆ ಪ್ರಶ್ನೆಗಳನ್ನ, ಅದನ್ನ ಕೇಳ್ತೀನಿ ನೀವು ಮಾತಾಡ್ತಾ ಹೋಗ್ರಿ ಅಂತ ಹೇಳಿ ಮಾತಾಡಿದ್ರು. ತುಂಬಾನೇ ಚೆನ್ನಾಗ್ ಬಂತು. ಅಲ್ಲಿಂದ ಶುರುವಾಯ್ತು ನೋಡ್ರಿ ಆಕಾಶವಾಣಿ ಸಂಬಂಧ. ಬಹುಶಃ ಒಂದು 20 ವರ್ಷ ನಿರಂತರವಾಗಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳು ಆಗಾಗ ಅವಾಗ ಇವಾಗೆಲ್ಲ ಬರ್ತಾ ಇದ್ವು. ಬಟ್ ನಾಗಭೂಷಣ ಅವ್ರು ಬಂದ್ಮೇಲಂತನ ಅವಾಗ ನಾನು ಹೆಚ್ಚು ಕಡಿಮೆ ಬಹಳ ಜನ ಡಾಕ್ಟರ್ ಅಂದ್ರೆ ಇಲ್ಲಿ ಆಕಾಶವಾಣಿ ಕೆಲಸ ಮಾಡ್ತಾರೆ ಅನ್ನೋ ಮಟ್ಟಕ್ಕಾಗಿಬಿಟ್ಟದು. ಆಮೇಲೆ ಅದರಲ್ಲಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ರಾಮಡಿಗೆ ಹೆಚ್ಚು ರಾಮಡಿಗೆ ಬಂದ್ಬಿಟ್ರು. ನಮ್ ಪಾಪ ಮೊನ್ನೆ ಅವ್ರು ತೀರೋದ್ರು, ಮೃತ್ಯುಂಜಯ ಕೆಂಡದ ಮಠ ಬಂದ್ರು. ಆಮೇಲೆ ಬಹಳ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಬೇದ್ರೆ ಮಂಜುನಾಥ್. ಇವರೆಲ್ಲ ಏನು ಕಾರ್ಯಕ್ರಮ ಮಾಡಿದ್ವಿ ಹೆಚ್ಚು ಕಡಿಮೆ ವಾರದಲ್ಲಿ 4-5 ದಿವಸ ಬೆಳಿಗ್ಗೆ ನೆಲ ನೇಗಿಲು ಅಥವಾ ಕೃಷಿ ಇದು ರೈತರಿಗೆ ಸಲಹೆ ಇಲ್ಲ ನನ್ನ ಮಾತುಗಳಿದ್ದೇ ಇರ್ತದ್ದು. ಆಮೇಲೆ ಸಾಯಂಕಾಲ ಅಂತೂ ಕೃಷಿ ರಂಗದಲ್ಲಿ ಸಿಕ್ಕಾಬಿಟ್ಟೆ ಕಾರ್ಯಕ್ರಮ ರೆಕಾರ್ಡ್ ಮಾಡ್ಬಿಟ್ವಿ. ಬರ್ತಾ ಹೌದು, ಬಹಳ ಪಾಪ್ಯುಲರ್ ಅಂದ್ರೆ ಫೋನ್ ಇನ್ ಪ್ರೋಗ್ರಾಮ್ ಅವತ್ತು ಎಷ್ಟು ಮಾಡಿದ್ರು ನನಗೆ ನೆನಪಿಲ್ಲ, ಅಷ್ಟೊಂದು ಫೋನ್ ಇನ್ ಪ್ರೋಗ್ರಾಮ್ ಮಾಡಿದ್ವಿ. ಅದು ನನಗೆ ಖುಷಿ ಅಂದ್ರೆ ನಮ್ ತಾಲೂಕು ತನಕ ವ್ಯಾಪ್ತಿ ಇದೆ ಪಾವಗಡ, ತುಮಕೂರು ಜಿಲ್ಲೆ ಪಾವಗಡ ಹೆಸರಕ್ಕೆ ಎರಡಕ್ಕೂ ವ್ಯಾಪ್ತಿ ಇಲ್ಲಿದ್ದಾವೆ. ಈ ಕಡೆ ಕೂಡ್ಲಿಗೆ ಅಲ್ಲಿಂದ ಫೋನ್ಗಳು
1: ಆ ಕಾರ್ಯಕ್ರಮದಲ್ಲಿ ಸರ್ ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಫೋನ್ ಇನ್ ಮಾಡಿದಾಗ ಲೈವ್ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಕ್ರಿಯೆಗಳು ನಿಮಗೆ ಹೇಗಿತ್ತು? ಅಂದ್ರೆ ಪರ್ಸನಲಿ ನೀವು ಅಲ್ಲಿಗೆ ಭೇಟಿ ನೀಡಿದಾಗ ಆಗಿರ್ಬೋದು ಅಥವಾ ನಿಮಗೆ ಫೋನ್ ಕಾಲ್ ಮಾಡಿ ಮಾತನಾಡಿದಾಗ ಆಗಿರ್ಬಹುದು, ಆ ನಮ್ಮ ಕೇಳುಗರ ಪ್ರತಿಕ್ರಿಯೆ ಹೇಗಿತ್ತು ಅಂತ.
0: ಅದು ಅದೇ ಮೇಡಮ್, ತುಂಬಾ ಎಷ್ಟು ಖುಷಿಯಾಗಿ ಅವ್ರು ಮಾತಾಡೋರು ಅಂದ್ರೆ, ನಾವು ಎರಡು ಕರೆಗಳ ಮಧ್ಯೆ ಮಾತಾಡ್ಲಿ ಸಮಯನೂ ಸಿಗ್ತಿರ್ಲಿಲ್ಲ. ರಾಮಡಿಗೆ ಹೇಳೋರು ಬಾ ಎಲ್ಲ ಇದ್ರಲ್ಲಿ ಮಾತಾಡ್ತೀವಿ, ನೀವು ಬಂದ್ರೆ ನಾವು ಮಾತಾಡಕ ನಾವು ಸುಮ್ನೆ ಕುತ್ಕೊಳ್ಬೇಕಾಗುತ್ತೆ ಅನ್ನೋರು, ಅಷ್ಟು ಕಾರ್ಯಕ್ರಮ. ಆಮೇಲೆ ಅವ್ರ ಸಮಸ್ಯೆ ಹೇಳೋರಲ್ಲ, ನನ್ಗೆ ಇಡೀ ಜಿಲ್ಲೆ ಪರಿಚಯ ಇತ್ತು, ಅವಕ್ಕೆಲ್ಲ ಪರಿಹಾರ ಹೇಳಿದ್ರೆ ವಾಸ್ತವವಾಗಿ ಅವನ್ನೆಲ್ಲ ಅನುಸರಣೆ ಮಾಡಿ ಅನುಪಾಲನೆ ಮಾಡ್ತಾ ಇದ್ರು ಅವ್ರ ಜನ, ಮತ್ತೆ ಸಂಬಂಧಪಟ್ಟವರು ಕೂಡ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಹಾಗೆ ನಾನು ವಿಸಿಟ್ ಹೋದಾಗ ಎಲ್ಲಿ ಬಹಳ ಜನ ಬಂದು ಮಾತಾಡ್ತಾರು, ಕೆಲವರು ಬಹಳ ಜನ ನಾನು ನೋಡಿಲ್ದಿದ್ರು ಮುಖತಃ ಅಲ್ಲಿ ಬಂದು, ಸಾರ್ ಆಕಾಶವಾಣಿ ನೀವೆಲ್ಲ ದೊಡ್ಡಮಲೈ ಡಾಕ್ಟರ್ ನೀವೆಲ್ಲ ಅಂತ ಹೇಳಿ ಮಾತಾಡ್ತಾರು. ಮಣಕಾಲ್ಬೂರು ಮಣಕಾಲ್ ಕೊನೆಗೆ ತಮ್ಮೇನಹಳ್ಳಿ ಅಂತಿದೆ, ಇನ್ನೊಂದು ಆಂಧ್ರ ಬಾರ್ಡರ್ ಧನ್ವಂತಾಪುರ ಅಲ್ಲ, ಅದು ಹೆಣ್ಣು ಮಕ್ಕಳು ಇಬ್ರು ಬಂದು ಮಾತಾಡಿಸ್ತಾರೆ. ಶಿರಾ ತಾಲೂಕ್ ಆಗ್ಲಿ ಪಾವಗಡ ತಾಲೂಕ್ ಆಗ್ಲಿ, ಪಾವಗಡ ಅಂತೂ ನಾನೆಲ್ಲ ನಮ್ಮ ಪ್ರದೇಶ ಅದು. ಹಾಗೆ ಫೋನ್ ಇನ್ ಕಾರ್ಯಕ್ರಮ ತುಂಬಾ ಏನು ಸಕ್ಸಸ್ ಆಗಿಬಿಟ್ಟದು, ಮತ್ತೆ ಜನಗಳು ಪರಿಹಾರ ಜೊತೆಗೆ

0: ಈ ಯುವಕರು ಇದ್ರಲ್ಲ, ಈ ನಿರುದ್ಯೋಗಿ ಯುವಕರು, ಅವರು ಎಲ್ಲ ಕುರಿ ಸಾಕ್ಲಿಕ್ಕೆ ಮೇಕೆ ಸಾಕ್ಲಿಕ್ಕೆ ಸಣ್ಣ ಮಟ್ಟದಲ್ಲಿ ಎಲ್ಲ ಪ್ರಾರಂಭ ಮಾಡಿದ್ರು. ಈ ಆಕಾಶವಾಣಿ ಜೊತೆ ಜೊತೆಗೆ ರೂಟ್ ಸಿಟಿಯಲ್ಲಿ ನಾನು ಈ ನಿರುದ್ಯೋಗಿ ಯುವಕರಿಗೆ ತುಂಬಾನೇ ಇದು ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ದೆ, ಟ್ರೈನಿಂಗ್ ಕೊಡ್ತಿದ್ವಿ ಒಂದು ವಾರಗಟ್ಟಲೆ. ಅದು ಇದ್ರ ಪ್ರಭಾವದಿಂದ ಎಷ್ಟೋ ಜನ ಅವ್ರ ಕುಟುಂಬದಲ್ಲಿ ಏನಾದ್ರೂ ಒಂದು ಫಲಪ್ರದವಾದಂತ ಒಂದು ಚಟುವಟಿಕೆ ಶುರು ಮಾಡಿ ಅವ್ರ ಜೀವನ ರೂಪಿಸಿಕೊಂಡಿದ್ದ ಸಂಗತಿಗಳು ಕೂಡ ಇದಾವೆ. ಇದು
1: ಹೌದು, ಆಕಾಶವಾಣಿಯಿಂದ ನಾವು ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂಥದ್ದು ಆಕಾಶವಾಣಿ ಮಾಡಿದೆ ಅಂತ.
0: ಖಂಡಿತ ಮೇಡಮ್, ಖಂಡಿತ. ಬರೀ ಆತ್ಮವಿಶ್ವಾಸ ಮಾರ್ಗದರ್ಶನ ಅಷ್ಟೇ ಆಗಿಲ್ಲ, ಎಷ್ಟೋ ಜನ ಚಟುವಟಿಕೆಗಳು ಬೇರೆ ಬೇರೆ ನಡೆದ ಕೃಷಿಯಲ್ಲಿ ಬಹಳ ಪ್ರಯೋಗಗಳು ನಡೆದಿದ್ದಾವೆ, ಜನ ಮಾಡಿದ್ದಾರೆ. ಆಮೇಲೆ ನಾನು ನೋಡಿದಂಗೆ ಎಷ್ಟೋ ಯುವಕರು ಇಲ್ಲಿ ಹೇಳಿದಂತ ವಿಷಯಗಳು ಅನುಷ್ಠಾನ ಮಾಡ್ಕೊಂಡಿದ್ದಾರೆ. ಅನುಷ್ಠಾನ ಮಾಡ್ಕೊಂಡು ಈಗ ಮೇಡಮ್ ಪ್ರಾರಂಭದಲ್ಲಿ ರೇಡಿಯೋ ಕೇಳದೆ ಯಾರು ಇಲ್ಲ ಏನೋ ಅಂತ ಅನ್ಕೊಂಡಿದ್ವಿ. ಟಿವಿ ಬೇರೆ ಬಹಳ ಪ್ರಚಾರ ಆಗಿಬಿಟ್ಟಿತ್ತು, ಬಂದು ಅವರಿಪ್ಪ ಜನಪ್ರಿಯವಾಗಿತ್ತು ಟಿವಿ. ಚಿತ್ರದುರ್ಗದಲ್ಲಿ ಬೇರೆ ಸ್ಟೇಷನ್ ಆಗಿಬಿಟ್ಟಲ್ಲ, ಎಲ್ಲ ಮನೆಗಳಲ್ಲಿ ಇರ್ತಿತ್ತು ಆಕಾಶವಾಣಿನ. ಯಾರು ಕೇಳ್ತಾರೆ ಸರ್, ಅದೇ ಹಳೆ ಕಾಲದ್ದು ಅನ್ನೋ ಮಾತಿತ್ತು. ಆಮೇಲೆ ಇದೆಲ್ಲ ಶುರುವಾಗಿದ್ರಿಂದ ಆಕಾಶವಾಣಿ ಇದು ಸ್ಪರ್ಧೆ ಹೊಡ್ಬಿಡ್ತೀವಿ ಟಿವಿಗೆ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಕಾಶವಾಣಿ ಮುಂದೆ ಹೋಯ್ತು ಅನ್ನೋ ಅಂತ ವಾತಾವರಣ ನಿರ್ಮಾಣ ಆಗಿತ್ತು.
1: ಖಂಡಿತ ಹೌದು, ಈಗ್ಲೂ ಕೂಡ ನಮ್ಮ ಆಕಾಶವಾಣಿಯಲ್ಲಿ ಎಷ್ಟು ಜನ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸ್ತಾ ಇರ್ತಾರೆ, ನಮ್ಮ ಫೋನ್ಗಳಿಗೆ ಅವರು ಕಾಲ್ ಮಾಡ್ತಾ ಇರ್ತಾರೆ. ಇವೆಲ್ಲವನ್ನು ನೋಡಿದಾಗ ಆಕಾಶವಾಣಿ ಇನ್ನಷ್ಟು ಜನರಿಗೆ ತಲುಪ್ತಾ ಇದೆ, ಇದರಿಂದ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಂಡುಕೊಳ್ಬಹುದು. ನೀವು ತುಂಬಾ ಚೆನ್ನಾಗಿ ನಿಮ್ಮ ನೆನಪುಗಳನ್ನ ಹಂಚಿಕೊಂಡ್ರಿ ನಮ್ಮ ಜೊತೆ, ತುಂಬಾ ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದಗಳು,
1: ತುಂಬಾ ಖುಷಿ ಆಯ್ತು. ಕೆಳಗ್ರೆ ಕೇಳಿದ್ರಲ್ಲ ಡಾಕ್ಟರ್ ದೊಡ್ಡ ಮಲ್ಲಯ್ಯ ಅವರ ಮಾತುಗಳನ್ನ, ಅವರ ನೆನಪಿನ ಅಂಗಳ ಹೇಗಿತ್ತು ಅನ್ನುವಂಥದ್ದು ನಿಮ್ಗೆ ಕೇಳಿಸಿದ್ದಾರೆ. ಮತ್ತೆ ಯಾರು ಮಾತಾಡ್ತಾರೆ ನೋಡ್ತಾ ಹೋಗೋಣ.

0: ಕೆಳಗರೆ ಮತ್ತೊಬ್ಬ ನಮ್ಮ ನಿಲಯಕ್ಕೆ ಬಂದು ಅವರು ತಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ರು. ಪತ್ರಕರ್ತರು ಇವರು. ಇವರ ಹೆಸರು ನೀವೆಲ್ಲರೂ ಕೂಡ ನೋಡಿರ್ತೀರಿ, ಗಾಣದಾಳು ಶ್ರೀಕಂಠ ಅಂಥೇಳಿ. ಅಂಥವ್ರನ್ನು ಇವತ್ತು ನಾವು ನಮ್ಮ ಆಕಾಶವಾಣಿಗೆ ಸ್ವಾಗತ ಮಾಡ್ತಾ ಅವ್ರಿಗೆ ನಮಸ್ಕಾರವನ್ನು ತಲುಪಿಸ್ಬಿಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ವಿಜಯಕಲಾ. ನಮಸ್ಕಾರ,
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ, ಫಸ್ಟ್ ಕ್ಲಾಸ್.
0: ಸೂಪರ್ ಸರ್. ಹಾಗೆ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಆಕಾಶವಾಣಿಗೆ 90 ವರ್ಷಗಳು ಪೂರೈಸ್ತಾ ಇದೆ ಈ ಸಂದರ್ಭದಲ್ಲಿ, ಚಿತ್ರದುರ್ಗ ಆಕಾಶವಾಣಿಗೆ 36 ವರ್ಷಗಳು. ಈ ನಿಟ್ಟಿನಲ್ಲಿ ಬಾನುಲಿ ನೆನಪಿನಂಗಳ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಿಮ್ಮ ನೆನಪುಗಳು ಹೇಗಿತ್ತು ಬಾನುಲಿಯ ಬಗ್ಗೆ ಅನ್ನುವಂಥದ್ದನ್ನು ಹಂಚಿಕೊಳ್ಬಹುದಾ?
1: ಖಂಡಿತ, ಇದು ಒಂದು ಅತ್ಯದ್ಭುತವಾದ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡಿದ್ದೀನಿ. ಆಕಾಶವಾಣಿಯನ್ನ ಹಲವಾರು ಆಯಾಮಗಳಲ್ಲಿ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೀನಿ. ಅದು ನನ್ನ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಒಂದು 45 ವರ್ಷ ಇರ್ಬೋದು. 80ನೇ ಇಸವಿಯಿಂದ ಹಿಡಿದು ಇಲ್ಲಿವರೆಗೂ ಆಕಾಶವಾಣಿಯ ನಂಟು ಸದಾ ಇದೆ. ಮಧ್ಯ ಮಧ್ಯ ಬಿಟ್ಟರು ಆಗಾಗ್ಗೆ ಆ ಕೊಂಡಿ ಸಂಬಂಧ ಬೆಸ್ಕೊಂಡಿದೆ. ನನಗೆ ಈಗಲೂ ಆಕಾಶವಾಣಿ ಅಂದ್ರೆ ನೆನಪಾಗೋದು ಆ ಸಿಗ್ನೇಚರ್ ಟ್ಯೂನ್. ನಮ್ಮನೆಯ ನನ್ನ ಹಳ್ಳಿಯ ನನ್ನ ಮನೆಯ ಅಲಾರಾಮ್ ಅದು. ಸೊ ಬಾಲ್ಯದಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ, ನಾನು ಜೋಲಿಯಲ್ಲಿ ಮಲಗಿದ್ದಾಗ ನನ್ನ ಜೋಲಿ ಮೇಲೆ ನಮ್ ಚಿಕ್ಕಪ್ಪ ಒಂದು ಸ್ಪೀಕರ್ ಕಟ್ಟಿದ್ದಂತೆ, ಅದಕ್ಕೆ ಆಕಾಶವಾಣಿ ಕಾರ್ಯಕ್ರಮಗಳು ಬರ್ತಾ ಇತ್ತಂತೆ. ನಾನು ತೊಟ್ಟಲ್ಲಿ ತೂಗುವಾಗ್ಲೂ ಕೂಡ ಆಕಾಶವಾಣಿ ಅದನ್ನ ಕೇಳಿಸ್ಕೊಂಡಿದ್ದೀನಿ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ನಂಗೆ ಬಾಲ್ಯದ ನಂಟು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ, ನಂದು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕು ಗಾಣದಾಳಂದ ಗ್ರಾಮ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಚಿತ್ರದುರ್ಗಕ್ಕೆ ಗಡಿಯ ಊರು ಅದು. ನಾನು ತುಮಕೂರು ಜಿಲ್ಲೆ ಅವನು. ನನ್ನ ಮನೆಯಲ್ಲಿ ನಮ್ದು ತುಂಬಾ ಸಣ್ಣ ಹಳ್ಳಿ. ಅಲ್ಲಿ 60ರ ದಶಕದಲ್ಲೆಲ್ಲ ರೇಡಿಯೋ ಅಪರೂಪ ಅಲ್ಲ, ನಾವೆಲ್ಲ ಹುಟ್ಟಿರ್ಲಿಲ್ಲ ಆಗ. ಆಗ ನಮ್ ತಾತ ಮತ್ತೆ ನಮ್ಮ ಚಿಕ್ಕಪ್ಪ ರೇಡಿಯೋ ಕೇಳಕ್ಕೋಸ್ಕರನೇ ಒಂದು ರೂಮ್ ಇಟ್ಟಿದ್ರಂತೆ, ಅದಕ್ಕೆ ರೇಡಿಯೋ ರೂಮ್ ಅಂತಾನೆ ನಮ್ಮ ಮನೆಗೆ ಹೆಸರಿದೆ. ಅದಕ್ಕೆ ಈಗ್ಲೂ ಇದೆ ಆ ರೂಮು. ಆ ರೇಡಿಯೋ ಇಡೋದಕ್ಕೆ ಒಂದು ಚಡಿ ಮಾಡಿಸಿದ್ರು, ಜನ ಎಲ್ಲ ಕುತ್ಕೊಂಡು ಕೇಳೋರಂತ ಅಲ್ಲಿ. ಸೊ ಈ ಪರಂಪರೆ ಇನ್ಫ್ಯಾಕ್ಟ್ ನಮ್ಮ ನನ್ನ

0: ಕಾಲದಲ್ಲೂ ಕೂಡ ಮುಂದುವರಿತು.
1: ಆ ಗಾತ್ರ ಹೇಗಿತ್ತು, ಆ ಚಡಿ ಮೇಲೆ ಆ ರೇಡಿಯೋ ಇಟ್ಟಿದ್ರಲ್ಲ, ಆ ಗಾತ್ರ ಹೇಗಿತ್ತು ಆ ರೇಡಿಯೋದು ಅಂತ?
0: ನಿಮ್ಗೆ ಅದೊಂದು ದೊಡ್ಡ ಸೈಜಿಂದ ಅದು ಅದು ವಾಲ್ವ್ ರೇಡಿಯೋ. ಅದು ನನಗೆ, ನಾನು ಬಾಲ್ಯದ ಒಂದು 80ನೇ ಇಸ್ವಿ ಅಂತ ಇಟ್ಕೊಳ್ಳಿ, 80 ಇಸ್ವಿಲಿ ಆ ರೇಡಿಯೋ ನೋಡಿದ್ದೆ ನಾನು ಅದನ್ನ. ಬಹುಶಃ ಅದು ರೇಡಿಯೋ ಕೆಲಸ ಮಾಡ್ತಾ ಇತ್ತು ಅನ್ಸುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ರೇಡಿಯೋ ಬಂತು, ದೊಡ್ಡ ರೇಡಿಯೋ ಅದು. ಅದನ್ನ ಇಡೋಕ್ಕೋಸ್ಕರನೇ ಒಂದು ಒಬ್ರು ಕಾರ್ಪೆಂಟರ್ ಹತ್ರ ಮಾಡಿಸಿದ್ರಂತೆ ನಮ್ ತಾತ. ನಾನು ನೋಡಿದ್ದೆ ಅದನ್ನ. ಅಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಕಮ್ಯುನಿಟಿ ಎಲ್ಲ ಸೇರಿಸಿ ಆಕಾಶವಾಣಿ ಕೇಳ್ತಾ ಇದ್ದಿದ್ಯಲ್ಲ. ಸೊ ಅದು ನಾನು ಅದನ್ನ ಕೇಳಿದಾಗ ನನಗೆ ಖುಷಿ ಆಗ್ತಾ ಇತ್ತು. ಅಂದ್ರೆ ಆಕಾಶವಾಣಿ ನಮ್ಮನ್ ಮಾತ್ರ ಅಲ್ಲ, ಜನರನ್ನ ಬೆಸ್ತಿದೆ ಅಂತೇಳಿ. ಸೊ ಆ ನಂತರದ ಆ ಪರಂಪರೆ ಇದೆಯಲ್ಲ, ಅದು ರೇಡಿಯೋ ಕೇಳುವ ನಮ್ಮ ಮನೆಯ ನನ್ನ ಬಾಲ್ಯದ ಪರಂಪರೆ ಮುಂದುವರೆದಿತ್ತು. ಬೆಳಗಿನ 6 ಗಂಟೆಯಿಂದ ಸಿಗ್ನೇಚರ್ ಟ್ಯೂನ್ ಶುರು ಆದ್ರೆ 8 ಗಂಟೆ ಇಂಗ್ಲಿಷ್ ವಾರ್ತೆನೋ ಹಿಂದಿ ವಾರ್ತೆ ಬರೋ ತನಕ ಇದ್ದು ನಂತರ ಚೇಂಜ್ ಆಗ್ತಾ ಇತ್ತು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ, ನಮ್ಗೆ ಯಾಕೆ ಅದು ತುಂಬಾ ಹತ್ರ ಆಗುತ್ತೆ ಅಂತ, ಅಪ್ಪ ಅಮ್ಮ ಇಬ್ರು ರೇಡಿಯೋ ಕೇಳ್ತಿದ್ರು. ಸೊ ಒಂದು ಬಹುಶಃ ಅದು ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ನಾನೊಂದು 4ನೇ ಕ್ಲಾಸ್ ಇದ್ದೆ ಅಂತ ಅನ್ಸುತ್ತೆ. 7:20 ಒಂದು ಜೇಂಕಾರ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ಬಹುಶಃ ಈಗ್ಲೂ ಬರ್ತಿರ್ಬೋದು, ಗೊತ್ತಿಲ್ಲ. ಜೇಂಕಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಆ ಭಾವಗೀತೆಗಳನ್ನ ಒಬ್ರು ಓದೋದು, ಆಮೇಲೆ ಒಬ್ರದಕ್ಕೆ ಟ್ಯೂನ್ ಹಾಕೋದು, ಒಬ್ರು ಹೇಳ್ಕೊಡೋದು, ಈ ತರ ತಿಂಗಳಲ್ಲಿ 4 ವಾರ ನಡೆಯೋದು. ಸೊ ನಮ್ಮ ಅಮ್ಮನಿಗೆ ಹಾಡು ಹೇಳೋ ಒಂದು ಆಸಕ್ತಿ. ನನ್ನ ಅಪ್ಪ ಮೇಷ್ಟ್ರು, ಸೊ ಅವ್ರು ಕನ್ನಡ ಚೆನ್ನಾಗಿ ಬರೆಯೋರು. ನಮ್ಮ ಅಮ್ಮಂಗ್ ಬರ್ಕೊಳಕ್ ಆಗ್ತಿಲ್ಲ, ನಮ್ಮ ಅಪ್ಪಂಗ್ ಬರೆಯೋ ಕೇಳಿ ನಮ್ಮ ಅಮ್ಮ ಹಾಡನ್ನ ಕಲಿಯೋರು. ಸೊ ಈಗ ಹಾಡು ಕಲಿತ ಇಡೀ ಅಷ್ಟು ಜಯಂಕಾರವನ್ನು ನಮ್ಮ ಅಪ್ಪ ರೆಕಾರ್ಡ್ ಮಾಡಿದ್ರು. ಅವ್ರ ಹಸ್ತಾಕ್ಷರದಲ್ಲಿ ಈಗ್ಲೂ ಕೂಡ ನಮ್ಮ ಮನೆ ಪುಸ್ತಕದಲ್ಲಿದೆ. ಆ ಜಯಂಕಾರದ ಮೂಲಕ ನಾವೆಲ್ಲರೂ ಅನೇಕ ಹಾಡುಗಳನ್ನ ಕಲ್ತೀವಿ, ನಾನು ಮತ್ತೆ ನನ್ನ ತಂಗಿ ಇಬ್ರುವೆ. ಅನೇಕ ಕವಿಗಳು ಪರಿಚಯ ಆಗಿದ್ದು ನಂಗೆ 3-4ನೇ ಕ್ಲಾಸ್ನಲ್ಲಿ ಈ ಮೂಲಕವೇ. ನನ್ಗೆ ಈಗ್ಲೂ ನೆನಪಿದೆ, GSS ಅವರ ನೋಡಮ್ಮ ಮುಗಿಲ ತುಂಬಾ ಬೆಳ್ ಬೆಳಕೆ ನಮ್ಮಲ್ಲಿಗೆ ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನು ತುರುಬಿಗೆ ಅನ್ನೋದು ಈಗ್ಲೂ ನೆನಪಿದೆ. ಅದ್ರಲ್ಲೊಂದು ಸಾಲು ಬರುತ್ತೆ, ನಾನೇ ದೇವರಾಗಿದ್ದರೆ ಸೃಷ್ಟಿ ಚಿಕ್ಕಿ ಎಲ್ಲ ನಮ್ಮೂರಿನ ಮನೆ ಮನೆಯಲ್ಲಿ ಹರಡುವಂತೆ ಸೃಷ್ಟಿ ಮಾಡುತ್ತಿದ್ದೇನಂತ. ನಾನು ಕೇಳಿರೋದು ಬಹುಶಃ ನನ್ನ ಪ್ರಕಾರ 85-83 ಇಸ್ವಿಲಿ ಇರ್ಬೇಕಿದು, ಈಗ್ಲೂ ನೆನಪಿದೆ. ಆ ಕಾರ್ಯಕ್ರಮದ ಮೂಲಕ ಕವಿ ಮತ್ತೆ ಕವಿ ಸಾಹಿತ್ಯ ಮಾತ್ರ ಅಲ್ಲ, ಶಾಂತಜಯತೀರ್ಥ ನಾರಾಯಣ ಅಂತ ದೊಡ್ಡ ದೊಡ್ಡ ಮ್ಯೂಸಿಕ್ ಅಂದ್ರೆ ಸಂಗೀತ ಸಂಯೋಜಕರೆಲ್ಲ ನಮ್ಗೆ ಪರಿಚಯ ಆಗಿದ್ರು. ಬಹುಶಃ ಅಂತದೊಂದು ಅಂದ್ರೆ ಆ ಕಾಲದಲ್ಲಿ ಕೇಳಿದ್ದ ಕಾರಣಕ್ಕೆ ಇರ್ಬೇಕೇನೋ, ನಾನು ಪತ್ರಕರ್ತರಾಗಿ ಸಾಧ್ಯ ಆಯ್ತು ಅನ್ನೋ ಗೊತ್ತಿಲ್ಲ, ಇರ್ಬೋದು. ನನ್ಗೆ ಅದು ಈಗ್ಲೂ ನಮ್ಮ ಅಪ್ಪನ ಹಸ್ತಾಕ್ಷರ ಬಹಳ ಮುದ್ದಾಗಿದೆ, ಅದನ್ನ ಅವರು ಪುಸ್ತಕ ಬರೆದಿಟ್ಟಿದ್ದಾರೆ. ಅದು ಜಯಂಕಾರನ ಸರ್ಕಾರದವ್ರು ಪ್ರಿಂಟ್ ಮಾಡಿದ್ರೆಲ್ಲ ಗೊತ್ತಿಲ್ಲ ಆಕಾಶವಾಣಿನಿ. ನಮ್ಮ ಮನೆಯಲ್ಲಿ ಇವತ್ತು ಆ ಪುಸ್ತಕನ ಬಹಳ ಬಹಳ ಪ್ರೀತಿಯಿಂದ ಕಾಪಾಡಿಟ್ಟಿದ್ದೀನಿ, ನನ್ನ ಅಮ್ಮ ನೆನಪಿಗಾಗಿ, ನನ್ನ ಅಪ್ಪನ ಹಸ್ತ ಪ್ರತಿಯನ್ನ ನೋಡೋಕ್ಕಾಗಿ. ಸೊ ನನ್ಗೆ ಇನ್ನೊಂದ್ ಏನಂದ್ರೆ, ನಿಮ್ಗೆ ಈ ಉಂಡು ಹೋದ ಕಂಡೋದಲ್ಲಿ ನಾಗದೇಳಿ ಚಂದ್ರಶೇಖರ್ ಸಿನಿಮಾದಲ್ಲಿ ಒಂದು ಬರುತ್ತೆ, ಆ ಊರಿನ ಹೆಸರು ಕೇಳ್ಬಿಟ್ರೆ ಜನ ಪುಳುಕಿತರಾಗ್ತಾರೆ. ಹಾಗೆ ನಮ್ಮೂರಲ್ಲಿ ನನ್ನ ಊರಿನ ಹೆಸರೇನವ್ರು ಆಕಾಶವಾಣಿಲಿ ಬಂದ್ಬಿಟ್ರೆ 85ನೇ ಇಸ್ವಿಲಿ ನಮ್ಗೆ ಸಂಭ್ರಮನೇ ಬೇರೆ. ಯಾಕೆ ಅಂದ್ರೆ ನಮ್ಮೂರ್ನಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠ ಕರ್ಪಾಲ ಮೇಳ ತಂಡ ಒಂದಿತ್ತು, ಕಟ್ಟೆ ಬಸವರಾಜ್ ಅಂತ ಅವ್ರ ಹೆಸರು. ಆ ತಂಡದ ಕರ್ಪಾಲ ಮೇಳ ಕಾಡಿಸಿದ್ರು ನನ್ನ ಕತೆ ಹೇಳೋರು. ಆ ಕತೆ ಹೇಳೋದಕ್ಕೆ ಬೆಂಗಳೂರಿಗೆ ಹೋಗಿ ಹೇಳಿ ರೆಕಾರ್ಡ್ ಮಾಡ್ಬಾರ್ದು, ನಮ್ಮೂರ್ನಲ್ಲಿ ಕೇಳ್ತಿದ್ವಿ ಸಂಜೆ 5 ಗಂಟೆಗೆ. ಸೊ ಅದು ನಮ್ಮೂರಿಗೆ ಹೆಸರು ಬಂತಲ್ಲ ಅನ್ನೋದು ಸಂಭ್ರಮ. ಆಮೇಲೆ ನನ್ನ ಹೆಸರು ಬಂತು, ಅದು ಕತೆನೇ ಬೇರೆ ಬಿಡಿ. ಅದು ಆಕಾಶವಾಣಿ ಕೇಂದ್ರ ಈಗ ಬಾಲ್ಯದಲ್ಲಿ ಬೆಳೀತಾ ಬೆಳೀತಾ ನನಗೆ ಮತ್ತೆ ಒಂದು ದೊಡ್ಡ ಸಂಪರ್ಕ ಸಿಕ್ಕಿದ್ದು ಬೆಂಗಳೂರಿನ ಆಕಾಶವಾಣಿ ಕೇಂದ್ರಕ್ಕೆ ಹೋದಾಗ. ನಾನು ಈಗೊಂದು ಸ್ಟುಡಿಯೋದಲ್ಲಿ ಕೂತು ಒಂದು ಮಾತಾಡಕ್ ಸಾಧ್ಯನಾ ಅಂತ ಅನ್ಸಿದ್ದು ಇದೇ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರದಲ್ಲಿ. ಇಂಟ್ರೆಸ್ಟಿಂಗ್ ಅಂತಂದ್ರೆ ನನ್ನ ಡೆಬ್ಯೂ ಅಂದ್ರೆ ನಾನು ಮೈಕ್ ಮುಂದೆ ಕೂತಿದ್ದು ಸ್ಟುಡಿಯೋದಲ್ಲಿ ಕೂತಿದ್ದು ಇದೇ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರ. 2002-03 ನನಗೆ ನೆನಪಿದ್ದಂಗೆ ನಾನು ಚಿತ್ರದುರ್ಗದ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಪತ್ರಿಕೆನಲ್ಲಿ. ಬೇದ್ರೆ ಮಂಜುನಾಥ್ ಅವರು ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಕರ್ಕೊಂಡೋಗಿ ಸ್ಟುಡಿಯೋದಲ್ಲಿ ಕೂರಿಸಿದ್ರು. ಅದೇ ನೀವು ಕೂತಿರುವ ಸ್ಟುಡಿಯೋದಲ್ಲಿ ನಾವು ಕೂತು ಕುವೆಂಪು ಅವರ ಕುರಿತು, ಯುವಕರ ಕಣ್ಣಲ್ಲಿ ಬಹುಶಃ ಕುವೆಂಪು ಅಂತ ಇರ್ಬೋದು ಅಂತ ಅನ್ಸುತ್ತೆ ನನಗೆ ನೆನಪಿದ್ರೆ. ಅವತ್ತು ಆ ಕುವೆಂಪು ಅವರ ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ. ಅವತ್ತು ಸುಮಾರು ಜನ ಯುವಕರಿದ್ವಿ, ನೆನಪಿಲ್ಲ ಆ ಯುವಕರ ಹೆಸರು. ಆ ಕಾರ್ಯಕ್ರಮದಿಂದ ನಾನು ಆಕಾಶವಾಣಿಗೆ ಡೆಬ್ಯೂ ಆದೆ, ನನ್ಗೆ ಈಗ್ಲೂ ಅದು ತುಂಬಾ ನೆನಪಿದೆ. ಆ ನಂತರದಲ್ಲಿ ನಾವು ಕೃಷಿ ಕಾರ್ಯಕ್ರಮ ಕೇಳ್ಕೊಂಡ್ ಬೆಳೆದ್ವಿ, ನನ್ಗೆ ಕೃಷಿ ಆಸಕ್ತಿ ಅದನ್ನ ಕೇಳ್ಕೊಂಡ್ ಬೆಳೆದ್ವಿ. ಬೆಂಗಳೂರಿಗೆ ಹೋದ ನಂತರ ಒಂದು ಬೆಂಗಳೂರಿನ ಆಕಾಶವಾಣಿ ಜೊತೆ ಒಂದು ಒಂದು ಕಾರ್ಯಕ್ರಮ ತಯಾರು ಮಾಡುವಂತಹ ಅವಕಾಶ ಸಿಕ್ತು. ಅದು 2005-06 ಬೆಂಗಳೂರು ಆಕಾಶವಾಣಿಯ ಸಹಯೋಗದಲ್ಲಿ ಗ್ರೀನ್ ಪ್ರತಿಷ್ಠಾನದವರು ಬೀಜ ಸಂಪದ ಅಂತ ಒಂದು ನಾಟಿ ಬೀಜಗಳ ಸರಣಿಯ ಕಾರ್ಯಕ್ರಮ. ಅದು ನಾಟಿ ಬೀಜದ ಹಾಡು ಎದೆಯ ನಾಟುವ ಹಾಡು ಅಂತ ಸಿಗ್ನೇಚರ್ ಟ್ಯೂನ್, ಅದು ಈಗಲೂ ನೆನಪಿದೆ. ಸುಮಾರು ಒಂದು 12 ವಾರಗಳ ಕಾಲ ಮಾಡಿದ್ದು, 48ಕ್ಕೂ ಹೆಚ್ಚು ರೈತರನ್ನ ಕರೆದು ಸ್ಟುಡಿಯೋಗೆ ಮಾತಾಡಿಸಿದ್ವಿ ಆ ಕಾರ್ಯಕ್ರಮದಲ್ಲಿ. ನಾನದ್ರ ವಾಲಂಟಿಯರು. ಸೊ ನಮ್ಮ ಅದೃಷ್ಟ ಏನಪ್ಪಾ ಅದು ಅಂತಂದ್ರೆ, ಆ ಇಡೀ ಆಕಾಶವಾಣಿಯ ಪ್ರಕ್ರಿಯೆನ ಕಲಿಯುವಂತ ಅವಕಾಶ ನನ್ಗೆ ಅಲ್ಲಿ ಸಿಕ್ತು. ಅಲ್ಲಿ ಬಹಳಷ್ಟು ಜನ ನಮ್ಗೆ ಅದು ಅವತ್ತು ಸ್ಟೇಷನ್ ಡೈರೆಕ್ಟರ್ CU ಬೆಳ್ಳಕ್ಕಿಯವರು, ಅವರ ಆಸ್ತಿಯಿಂದ ಈ ಕಾರ್ಯಕ್ರಮ ಆಯ್ತು. ನಾಗರಾಜ ಮೂರ್ತಿಯವರು ಕೃಷಿ ಕಾರ್ಯಕ್ರಮ ನೋಡ್ಕೊಳ್ತಿದ್ರು ಅವರ

0: ಒಂದು ಒತ್ತಾಸೆ ಎಂದ ಈ ಕಾರ್ಯಕ್ರಮ ನಡೆಯಿತು. ಸುಮಾರು ಜನ ಉದ್ಘೋಷಕರು ಅಲ್ಲಿ ಟೆಕ್ನಿಕಲ್ ಟೀಮು ನಮ್ಮ ಜೊತೆಗೆ ಕೆಲಸ ಮಾಡಿದ್ರು. ಬಿಜಿ ಸಪ್ಪದ ಇಸ್ ಎ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮು. ಮತ್ತೆ ಆ ಕಾರ್ಯಕ್ರಮದ ಭಾಗವಾಗಿ ರೈತರನ್ನೆಲ್ಲ ಕಾರ್ಯಕ್ರಮ ಕರ್ಕೊಂಬಂದ್ವಲ್ಲ, ಅದು ಬಹಳ ಹೆಮ್ಮೆ ಅನ್ನಿಸ್ತು. ಆ ನಂತರದಲ್ಲಿ ನಮ್ಮ ಜಿ ಕೃಷ್ಣ ಪ್ರಸಾದ್ ಮತ್ತು ಮಲ್ಲಿಕಾರ್ಜುನ ಹೊಸಪಾಳ್ಯ ಇವರ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮ ಅದು. ಸುಮಾರು ನಾವೆಲ್ಲ ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿದ್ವಿ, ಪತ್ರಕರ್ತನಾಗಿದ್ಕೊಂಡು ಅದೊಂದು ಬಹಳ ನೆನಪಿನಲ್ಲಿ, ಆಕಾಶವಾಣಿ ಜೊತೆ ನೆನಪಿನಲ್ಲಿ ಉಳಿಯುವಂತದ್ದು. ಆ ಬೀಜ ಸಂಪದವನ್ನ ಪುಸ್ತಕದ ರೂಪದಲ್ಲಿ ತಂದು ಆಕಾಶವಾಣಿ ಕಾರ್ಯಕ್ರಮ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ವಿ. ಬಹುಶಃ ಆ ಬೀಜ ಸಂಪದ ನನಗೆ ಹೇಗೆ ಪುಷ್ ಕೊಡ್ತು ಅಂತಂದ್ರೆ, ಆಕಾಶವಾಣಿಯಲ್ಲಿ ನಾನು ಕೆಲಸ ಮಾಡ್ತಿದ್ದನ್ನ ಅಲ್ಲಿಯ ಸುದ್ದಿ ವಿಭಾಗದಲ್ಲಿದ್ದ ಸತ್ಯನಾರಾಯಣರು ಗಮನಿಸಿ, ನೀವ್ ಯಾಕೆ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಅವಲೋಕನ ನಮ್ಮಲ್ಲಿ ಬರ್ಕೊಡ್ಬಾರ್ದು ವಿಶ್ಲೇಷಣನ ಅಂತ ಕೇಳಿದ್ರು. ಸೊ ಅಲ್ಲಿಂದ ನಾನು ಆಕಾಶವಾಣಿನಲ್ಲಿ ಮೊಟ್ಟ ಮೊದಲ ಅವಲೋಕನ ಪ್ರಕಟ ಆಯ್ತು. ಆ ಪ್ರಕಟ ಆದ್ಮೇಲೆ ಸುಮಾರು ಅದು 7 ವರ್ಷಗಳ ಕಾಲ ನಾನು ಅವಲೋಕನ ಆಕಾಶವಾಣಿ ಜೊತೆ ಬರಿತಾ ಹೋದೆ. ಅದಕ್ಕೆ ಬರ್ತಿದ್ದಂತ ರೆಸ್ಪಾನ್ಸ್ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ನಾವು ಪೇಪರ್ ನಲ್ಲಿ ಬೈಲೈನ್ ಇಟ್ಕೊಂಡು ಎಲ್ಲ ಬರಿತೀವಿ, ಆದ್ರೆ ಆಕಾಶವಾಣಿ ಬರೆದಂತ ವಿಶ್ಲೇಷಣೆ ಇಷ್ಟೊಂದು ಜನಕ್ಕೆ ತಲುಪುತ್ತಾ ಅಂತ ಎಷ್ಟೋ ಜನ ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ತುಂಬಾ ಆಶ್ಚರ್ಯ ಅಂತ ಅನಿಸ್ತಾ ಇತ್ತು ಅವತ್ತು. ಸುಮಾರು ಜನ ಇದ್ದಾರೆ, ನಾಗೇಂದ್ರ ಸ್ವಾಮಿ ಅವರು ಇದ್ರು ಆ ಕಾಲದಲ್ಲಿ, ದೇವೇಂದ್ರ ಇದ್ರು, ವಿಜಯಲಕ್ಷ್ಮಿ ಇದ್ರು, ಪರಶಿವಮೂರ್ತಿ ನಮ್ಮ ಜೊತೆಗೆ ನನ್ನ ಅವಲೋಕನ ಬರೆಸಿದ್ರು. ಮತ್ತೆ ನಮ್ಮ ಬಿ ಕೆ ಸುಮತಿ ಅವರೆಲ್ಲ ನಮ್ಮ ಬೀಜ ಸಂಪದ ಕಾರ್ಯಕ್ರಮದಲ್ಲಿ ತುಂಬಾ ಸಹಾಯ ಮಾಡಿದ್ರು. ಸೊ ಅಲ್ಲಿಂದ ನನಗೆ ಆಕಾಶವಾಣಿ ಬೆಳೀತಾ ಹೋಯ್ತು. ಚಿತ್ರದುರ್ಗಕ್ಕೆ ಮತ್ತೆ ಬಂದೆ ನಾನು, ಅದು 2013. ಚಿತ್ರದುರ್ಗದ ಆಕಾಶವಾಣಿ ಜೊತೆಗಳು ನಿರಂತರವಾದ ಕಾರ್ಯಕ್ರಮ ಮಾಡಿದ್ವಿ. ಉಷಾಲತಾ ಮೇಡಮ್ ಅವರಿದ್ರು ಅವಾಗ, ಮಧುಸೂದನ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ರು. ಬೇದ್ರೆ ಮಂಜುನಾಥ್ ಕಾಲದಲ್ಲಿ ರಾಮಡಿಗೆ ಅವರು ಕೃಷಿ ಕಾರ್ಯಕ್ರಮಗಳನ್ನ ಮಾಡಿಸಿದ್ರು ನಮ್ಮ ಹತ್ರ. ಆ ನಂತರದಲ್ಲಿ ಆ ಪರಂಪರೆಯನ್ನು ಮುಂದುವರೆಸಿದ್ದು ಮಧುಸೂದನ್ ಮತ್ತೆ ಉಷಾಲತಾ ಮೇಡಮ್. ಹೀಗೆ ಆಕಾಶವಾಣಿ ಹೇಳ್ತಾ ಹೋದ್ರೆ ಇಡೀ ದಿನ ಮಾತಾಡೋಷ್ಟು ನೆನಪುಗಳಿದ್ದಾವೆ.
1: ನಿಜಕ್ಕೂ ನನ್ಗೆ ಬಹಳ ಸಂತೋಷ ಆಯ್ತು, ಯಾಕೆಂತ ಹೇಳಿದ್ರೆ ನಿಮ್ಮ ನೆನಪುಗಳನ್ನ ಹೀಗೆ ಕೆದಕಿಕೊಂಡ್ರಿ ಅಂತ. ಸುಂದರವಾದಂತಹ ನೆನಪುಗಳ ಆ ನೆನಪಿನೊಟ್ಟಿಗೆ ನೀವು ಕೂಡ ಕನಸಿನ ಲೋಕಕ್ಕೆ ಹೋಗಿ ಬಂದ್ರಿ ನಮ್ಮ ಬಾನುಲಿ ಈ ರೀತಿ ಅನ್ನುವಂಥದ್ದನ್ನ ತಿಳಿಸಿದ್ರಿ. ನಮ್ಮ ಎಲ್ಲ ಕೇಳುಗರಿಗೂ ನಿಮ್ಮ ಮಾತುಗಳನ್ನ ಕೇಳಿ ಉತ್ಸುಕತೆ ಬಂದಿರುತ್ತೆ. ಹಾಗೆ ಯಾರು ಹುಡುಗರು ಅಂತ ಹೇಳಿದ್ರಿ ನೋಡೋಣ, ಅವ್ರೇನಾದ್ರೂ ರೇಡಿಯೋ ಕೇಳ್ತಾ ಇದ್ರೆ ನಿಮ್ಮ ಮಾತುಗಳನ್ನ ಕೇಳಿ ನಾವಿದ್ವಿ ಅವತ್ತು ರೇಡಿಯೋದಲ್ಲಿ, ನಾವು ಭಾಗವಹಿಸಿದ್ವಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರ ಅಂತ ನಾನು ಕೂಡ ಕಾಯ್ತಾ ಇರ್ತೇನೆ. ನಿಮ್ಮ ಮಾತುಗಳಿಗೆ ನನ್ನ ಧನ್ಯವಾದಗಳು. ಆಕಾಶವಾಣಿಯೊಟ್ಟಿಗೆ ಸದಾ ಹೀಗೆ ಏನು ಒಂದು ಒಡನಾಟವನ್ನ ಬೆಳೆಸ್ತಾ ಇರಿ ಅಂತ ಹೇಳ್ತಾ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು.
0: ಅವಕಾಶಗಳಿಗಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್. ಕೇಳಿದ್ರೆ ಕೇಳಿದ್ರಲ್ಲ ಗಾಣದಾಳು ಶ್ರೀಕಂಠ ಪತ್ರಕರ್ತರು, ಇವರ ಮಾತುಗಳನ್ನು, ಇವರ ನೆನಪಿನಂಗಳ ಹೇಗಿತ್ತು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ನೆನಪಿನಂಗಳವನ್ನು ಕೂಡ ನಮ್ಮಲ್ಲಿ ತೋಡಿಕೊಳ್ಳಬಹುದು ಹೇಗೆ ಅಂತ ಹೇಳಿದ್ರೆ, ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳಿಸೋ ಮೂಲಕ.

ಇದುವರೆಗೂ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ.

0: ಇದುವರೆಗೂ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು. ಕೆಳಗರೆ ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ. ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್, ಈ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ ಇನ್ನು ಮುಂದೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ. ಹಾಗೆ ಮಧ್ಯಾಹ್ನದ ಮಧುಕರಿ ಪ್ರಸಾರದಲ್ಲಿ 1:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಳಿಕೆ ಕಥಾನಕಗಳನ್ನ ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಹಾಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದ ಮಧುಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಉಲ್ಲಾಸ ಮತ್ತು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದರೆ ನಾವು ಕೊಡುವಂತಹ 3 ಹಾಡುಗಳನ್ನು ಕೇಳಿಸ್ಕೊಂಡು ಆ ಹಾಡುಗಳಿಗೆ ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಯಾಕೆ ಸಿಂಕ್ ಆಗ್ತಾ ಇದೆ ಆ ಹಾಡು ನನ್ನ ಜೀವನಕ್ಕೆ ಅನ್ನುವಂಥದ್ದನ್ನು ನೀವು ನಿಮ್ಮ ಅಭಿಪ್ರಾಯಗಳೊಂದಿಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಬೋದು. ಹಾಗೆ 5:30 ಮಕ್ಕಳಿಗಾಗಿ ಕಾರ್ಯಕ್ರಮ ಇದೆ. ಯಾವುದು ಅಂದರೆ ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಕ್ಕಳು ನಾವು ಹೇಳುವಂತಹ ಅರ್ಧ ಕಥೆಯನ್ನು ಕೇಳಿಸ್ಕೊಂಡು ನೀವು ಕಥೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹೇಗೆ ಪೂರ್ಣಗೊಳಿಸೋದು ಅಂತ ಹೇಳಿದ್ರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡೋ ಮೂಲಕ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640273, ಇನ್ನೊಂದು 9141970272ಗೆ ಕರೆ ಮಾಡೋ ಮೂಲಕ ತಾವುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಕ್ಕಳೇ, ನಾವು ಹೇಳುವಂತಹ ಕಥೆಗೆ ಪೂರ್ಣ ವಿರಾಮ ಹಾಕಬೇಕಾಗಿದ್ದು, ಪೂರ್ಣಗೊಳಿಸಬೇಕಾಗಿದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಎಲ್ಲರೂ ಕೂಡ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 5:30 6:15 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಬೀಸುಕಲ್ಲಿನ ಪದ ಕೇಳ್ತೀರಿ, ಚಳ್ಳಕೆರೆ ತಾಲೂಕು ಕೊರ್ಲಕುಂಟೆ ಗ್ರಾಮದ ದುರ್ಗಮ್ಮ ಮತ್ತು ತಂಡದವರಿಂದ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ತಪ್ಪದೇ ಕೇಳಿ ಕಾರ್ಯಕ್ರಮ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಲ್ನುಡಿ ಬದುಕಿಗೊಂದು ಹಿತ ನುಡಿ ಶಿವಣ್ಣ ಗೌಡ ಕಡಬಗೆರೆ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಅಸೂಯೆ ಮಾನವರ ಮನದಲ್ಲಿ ಮನೆ ಮಾಡಿಕೊಂಡಿರುವ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಂತೆ ಈ ಮತ್ಸರವು ಒಂದು ದುರ್ಗುಣ. ಮಾತ್ಸರ್ಯವು ಇತರರನ್ನು ದಹಿಸುವ ಮೊದಲು ಅದನ್ನು ಹೊಂದಿದವರ ಒಡಲನ್ನೇ ಮೊದಲು ಸುಡುವ ಗುಣವುಳ್ಳದ್ದು. ಇದನ್ನರಿತೇ ಅಣ್ಣ ಬಸವಣ್ಣನವರು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವಾ ಎಂದಿದ್ದಾರೆ. ಮನೆ ಮಂದಿಯ ಅಂದದ ಮನಗಳನ್ನು ಘಾಸಿಗೊಳಿಸಿ ತನ್ನ ಪ್ರಭಾವಲಯದ ಮನುಜರ ಮನಸ್ಸನ್ನು ಅಶಾಂತಿಯ ದಳ್ಳುರಿಗೆ ದುಡುತ್ತದೆ ಈ ಮತ್ಸರ. ಉದಾಹರಣೆಗೆ ನಮ್ಮ ಪುಣ್ಯ ಪುರಾಣಗಳಾದ ರಾಮಾಯಣ ಮಹಾಭಾರತಗಳನ್ನೇ ಅವಲೋಕಿಸೋಣ. ರಾಮಾಯಣದಲ್ಲಿ ಬರುವ ಕೈಕೆ ಮತ್ಸರಕ್ಕೊಳಗಾಗಿ ತನ್ನ ಸವತಿ

0: ಅಯೋಧ್ಯೆಯ ಮಗ ಶ್ರೀರಾಮಚಂದ್ರನಿಗೆ ಸಿಗಬೇಕಾಗಿದ್ದ ಅಯೋಧ್ಯೆಯ ಪಟ್ಟವನ್ನು ಕಿರಿಯವನಾದರೂ ತನ್ನ ಮಗ ಭರತನಿಗೆ ವಹಿಸಬೇಕೆಂದು ದಶರಥ ಮಹಾರಾಜನನ್ನು ಕಾಡಿ ಬೇಡಿದಾಗ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿತು ಈ ಮಾತ್ಸರ್ಯ. ದಶರಥನನ್ನು ಘಾಸಿಗೊಳಿಸಿ ಅಸುನೀಗುವಂತೆ ಮಾಡಿತು ಈ ಮಾತ್ಸರ್ಯ. ಮಹಾಭಾರತದಲ್ಲಿ ಬರುವ ಕೌರವನು ಮಾತ್ಸರ್ಯಕ್ಕೊಳಗಾಗಿ ತನ್ನ ದಾಯಾದಿಗಳಾದ ಪಾಂಡವರಿಗೆ ಒಂದಂಗುಲ ನೆಲವೇಕೇ, ಒಂದು ಸೂಜಿಯಷ್ಟು ನೆಲವನ್ನು ಕೊಡೆನು ಎಂಬುದಾಗಿ ಆರ್ಭಟಿಸಿ ಕೊನೆಗೆ ಕುರು ಪಾಂಡವರ ಯುದ್ಧಕ್ಕೆ ನಾಂದಿ ಹಾಡಿದ. ರೂಪ, ವಿದ್ಯೆಯ ಗುಣ, ಐಶ್ವರ್ಯ, ಅಂತಸ್ತು, ಅಧಿಕಾರ, ಸಕಲ ಗುಣಗಳಲ್ಲಿ ತನಗಿಂತ ಮೇಲಿದ್ದವರನ್ನು ಕಂಡು ಕರುಬುವುದೇ ಮಾತ್ಸರ್ಯ. ತಾನೂ ಅವರಂತೆ ಸಾಧನೆಗೈದು ಜೀವನದ ಶ್ರೇಣಿಯ ಏಣಿಯನ್ನು ಏರಿ ಬಾಳಬೇಕೆಂಬ ಸದಾಲೋಚನೆಯನ್ನು ಬಿಟ್ಟು ಅಸೂಯಾ ಪರತೆಯನ್ನು ಬೆಳೆಸಿಕೊಂಡಲ್ಲಿ ಈ ಮಾತ್ಸರ್ಯದ ಹುಟ್ಟು ಆರಂಭವಾಗುತ್ತದೆ. ಆರಂಭದ ಹೊಸತಿನಲ್ಲಿಯೇ ಇಂತಹ ದುರ್ಗುಣವನ್ನು ಹಸಿದು ಹಾಕಿದರೆ ನಮ್ಮ ಜೀವನದ ಏಳಿಗೆಯ ಜೊತೆಗೆ ಬೋನಸ್ ರೂಪವಾಗಿ ಹೊಟ್ಟೆಕಿಚ್ಚನವನಲ್ಲ ಇವನು ಎಂಬ ಒಳ್ಳೆಯ ಹೆಸರೂ ಬರುತ್ತದೆ. ಶ್ರೇಷ್ಠರನ್ನು ಮಾದರಿಯನ್ನಾಗಿರಿಸಿಕೊಂಡು ನಮ್ಮ ಜೀವನ ಮಟ್ಟವನ್ನು ಎತ್ತರಿಸಿಕೊಳ್ಳುವ ಅವಕಾಶವೂ ಒದಗುತ್ತದೆ. ಹಾಗೂ ಒತ್ತಡದ ಬೇನೆಗಳಾದ ಈ ಮಾತ್ಸರ್ಯದಿಂದಲೇ ಬರುವ BP, ಹೊಟ್ಟೆ ಹುಣ್ಣುಗಳಂತಹ ಬೇನೆಗಳಿಂದ ಮುಕ್ತರಾಗಿ ಆರೋಗ್ಯ ಜೀವನವನ್ನು ಅನುಭವಿಸುವ ಸದಾವಕಾಶವೂ ಲಭ್ಯವಾಗುತ್ತದೆ. ಪಕ್ಕದ ಹೊಲದವನ ಕಣದಲ್ಲಿ ಇರುವ ಹುಣಸೆ ಮರ ಚೆನ್ನಾಗಿ ಫಲ ಬಿಟ್ಟಿದೆ ಎಂದು ಕರುಬಿ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ತನ್ನ ಕಣದ ಬೇಲಿಯನ್ನೇ ಒತ್ತಿ ಆ ಮರವನ್ನೇ ತನ್ನ ಕಣದಲ್ಲಿರಿಸಿಕೊಂಡರೆ ವ್ಯಾಜ್ಯ ತಪ್ಪೀತಿ? ದ್ವೇಷ ಅಸೂಯೆಗಳು ಮನದ ಮಾಲಿನ್ಯಗಳು. ಕ್ರೋಧವದರ ಕುವರ, ಭಯವದರ ಭಾತ್. ಮನದೀರ್ಷೆ ಮಾತ್ಸರ್ಯ ಶಿಷ್ಯರಾಗಿರುವಾಗ ಶೇಡಿನ ಸೌಧವೇ ಧಗಧಗೆ ಸುರಿದು ಅರಿವು ಅಡಗಿತ್ತು ಶಿವಜ್ಞ ಎಂಬ ವಚನದಂತೆ ಮಾತ್ಸರ್ಯದ ಜ್ವಾಲೆ ಧಗಧಗಿಸಿ ಉರಿದಾಗ ಅರಿವು ಇರುವುದಿಲ್ಲ. ಇಂತಹ ಮಾತ್ಸರ್ಯವನ್ನು ಬಿಡಬೇಕೆಂದು ಬಾಯಿಯಲ್ಲಿ ಉಪದೇಶ ಮಾಡಬಹುದು, ಆದರೆ ಅನುಷ್ಠಾನ ಕಷ್ಟವೇ. ಬಾಹ್ಯ ಉಪಚಾರ ಉಪಕಾರಗಳಿಗೆ ಬಗ್ಗದ ತನ್ನ ವಿಶಿಷ್ಟ ಮನೋಭೂಮಿಕೆಯಲ್ಲಿ ಅಡಗಿಸಿ ಬಿಡುವ ಈ ಮಾತ್ಸರ್ಯ ತಣಿದು ತೃಪ್ತಿಯಾಗುವುದೇ ವಿರಳ. ಇನ್ನು ಉಪಚಾರ ಬರಲಿ, ಇನ್ನೂ ಉಪಚಾರ ಬರಲಿ, ಇರುವ ಗುಣ ಹಾಗೆಯೇ ಇರಲಿ ಎಂಬ ಧೋರಣೆ ಹೊಂದುವ ಬಯಸುತ್ತದೆ ಈ ಮಾತ್ಸರ್ಯ. ಆದ ಕಾರಣ ಇದರ ಕಿಚ್ಚಿನಿಂದ ಕಮುರಿ ಹೋಗುವ ಮೊದಲು ಮಾತ್ಸರ್ಯದ ಮನದಿಂದ ಮುಕ್ತರಾಗುವುದೊಳಿತು. ಇನ್ನೂ ಕೆಲವರಿಗೆ ಸಮಾಧಾನಿಗಳ ಕಂಡರೆ ಅಸಮಾಧಾನ, ಕರುಬುವುದೇ ಹಲವರ ವಿಧಾನ. ಧನ ಕನಕವಿಲ್ಲದೆ ಕೆಲವರಿಗೆ ಅಸಮಾಧಾನ, ಸುಮ್ಮನೆ ಕರುಬುವುದು ಹಲವರ ವಿಧಾನ. ಕಾರಣ ಅಸಮಾಧಾನಿಗಳ ವ್ಯಸನವನ್ನು ಬಿಟ್ಟು ಸುಖಿಯಾಗುವುದು ಒಳಿತು.
1: ಇವತ್ತಿನ ನಲ್ನುಡಿ ಬದುಕಿಗೊಂದು ಹಿತನುಡಿ ಶಿವಣ್ಣಗೌಡ ಕಡಬಗೆರೆ ಅವರಿಂದ ಕೇಳಿದಿರಿ. ಇದಾಗಿತ್ತು ನಲ್ನುಡಿ ಬದುಕಿಗೊಂದು ಹಿತನುಡಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ

ಸ್ಟುಡಿಯೋದಲ್ಲಿ ಇದೀಗ ಸಮಯ ಆಗಿದೆ 9:10. ಇದೀಗ ಕಾರ್ಯಕ್ರಮ ಕಾಮನಬಿಲ್ಲು ಅಂತ ಹೇಳಿದ್ರೆ ಬಣ್ಣಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಆ ಕಾಮನಬಿಲ್ಲಿನ ಆಕಾರವೂ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ನಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಈ ಕಾಮನಬಿಲ್ಲಿನಲ್ಲಿ ವಿವಿಧ ಬಗೆಯ ಗೀತೆಗಳನ್ನು ಕೇಳ್ತೀರಿ. ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ, ಹಾಗೆ ಹಿಂದಿ ಚಿತ್ರಗೀತೆಯನ್ನು ಕೂಡ ಕೇಳ್ತೀರಿ. ಮೊದಲಿಗೆ ನಾವೀಗ ಭಾವಗೀತೆಯೊಂದನ್ನು ಕೇಳಿ ಬರೋಣ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಕಾಮನಬಿಲ್ಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಹಾಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಕೂಡ ನನಗೂ ಕೂಡ ಅನ್ನಿಸ್ತಾ ಇದೆ. ಏನು ಮಾಹಿತಿ ಅಂತ ಹೇಳಿದ್ರೆ, ಭಾರತ ಸರ್ಕಾರ ನಾಗರಿಕರ ಸಾಮಾಜಿಕ ಕಲ್ಯಾಣ, ಆರ್ಥಿಕ ಭದ್ರತೆ ಹಾಗೆ ಅಭಿವೃದ್ಧಿಗಾಗಿ ಹಲವು ಪ್ರಮುಖ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರುತ್ತೆ. ಅದನ್ನು ನಾವು ಎಲ್ಲೆಲ್ಲಿ ಈ ಸೌಲಭ್ಯ ಸಿಗುತ್ತೆ ಅನ್ನುವಂಥದ್ದನ್ನು, ಈ ಯೋಜನೆಗಳು ಎಲ್ಲಿ ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ನೋಡಿ ಕೇಳಿ ತಿಳ್ಕೊಳ್ಬೇಕಾಗತ್ತೆ. ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯ ವಿಷಯವಾಗಿ ಬಂದರೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನ್ನುವಂಥದ್ದು ಒಂದು ಯೋಜನೆ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ,

ಬಡ ಕುಟುಂಬಗಳಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯುವಂತಹ ಮೂಲಕ ಆರ್ಥಿಕ ಸೇರ್ಪಡೆಯನ್ನು ಒದಗಿಸುವಂಥದ್ದು ಈ ಯೋಜನೆಯ ಒಂದು ವಿವರ. ಹಾಗೆ ಇದು ಸಂಪೂರ್ಣ ಈ ಯೋಜನೆಗಳ ಸಂಪೂರ್ಣವಾದಂತಹ ಒಂದು ಸೌಲಭ್ಯವನ್ನು ಪಡೆಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮೂಲಕ ಬ್ಯಾಂಕ್ ಖಾತೆಗಳನ್ನು ತೆರೆಕೊಳ್ಬಹುದು. ಹಾಗೆ ಮತ್ತೊಂದಿದೆ, ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ. ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅವರು ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡಿಸಿಕೊಳ್ಳಬಹುದು, ಅದರ ಸೌಲಭ್ಯವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಇದೀಗ ಕೇಳಿಬರೋಣ.

ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯ ವಿಷಯವಾಗಿ ಮತ್ತೊಂದು ಯೋಜನೆ ಇದೆ, ಯಾವುದು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಸುರಕ್ಷಾ ಭೀಮಾ ಯೋಜನೆ ಅಂತ ಹೇಳಿ. ಇದು ಕೈಗೆಟಕುವ ದರದಲ್ಲಿ ಜೀವ ಮತ್ತೆ ಅಪಘಾತ ವಿಮೆಯನ್ನು ಒದಗಿಸುವಂತಹ ಯೋಜನೆ ಆಗಿದೆ. ಈ ಸೌಲಭ್ಯವನ್ನು ನಾವು ಕೂಡ ಬಳಸಿಕೊಳ್ಳಬಹುದು ಅಂತ ಹೇಳ್ತಾ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿ ಬರೋಣ. ರೋಜಾ ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಹಿಂದಿ ಚಿತ್ರಗೀತೆಯನ್ನ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಇನ್ನು ಕೊನೆಯದಾಗಿ ಕನ್ನಡ ಚಿತ್ರಗೀತೆಯೊಂದನ್ನ ಕೇಳೋಣ. ಚಿತ್ರ ಪ್ರೇಮಡ್ಡ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಗಳಲ್ಲಿ ಪ್ರೇಮಡ್ಡ ಚಿತ್ರದ ಈ ಗೀತೆ.

ಇದುವರೆಗೂ ಕಾರ್ಯಕ್ರಮ ಕಾಮನಬಿಲ್ಲು ಮೂಡಿವಂತು. ಈ ಕಾರ್ಯಕ್ರಮ ಪ್ರಸಾರವಾಗಿದ್ದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆಯೇ ನೀವೆಲ್ಲರೂ ಕೂಡ ಇವತ್ತು ಪ್ರಸಾರವಾದಂತಹ ಬೆಳಗ್ಗೆಯಿಂದ ಮೂಡಿಬಂದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಆ ಸಂದೇಶಗಳನ್ನು ಕೂಡ ನೋಡ್ತಾ ಹೋಗೋಣ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಅಂತ. ಇದೀಗ ಮೊದಲನೇದಾಗಿ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿಸ್ಬಿಡ್ತಾನೆ. ಪೆಡ್ಡಿ ಒನ್ ಚಿತ್ರದಿಂದ ಇದ್ದ ಈ ಗೀತೆ

ಕೆಳಗಡೆ ಮುಂಜಾನೆಯಿಂದ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಕೇಳಿ ಸಂದೇಶವನ್ನ ಕಳಿಸಿದಿರಿ, ಯಾರೆಲ್ಲ ಸಂದೇಶ ಕಳಿಸಿದಿರಿ ಅಂತ ನೋಡ್ತಾ ಹೋದ್ರೆ ನನಗೊಂದು ವಿಶೇಷ ಇವತ್ತು ಕಾಣಿಸ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಾ ಇದ್ರು, ಇವತ್ತು ಕನ್ನಡದಲ್ಲಿ ಟೈಪ್ ಮಾಡಿದ್ದಾರೆ. ಖುಷಿ ಆಯ್ತು ಕಣ್ರಿ. ಸುಜಾತಾ ಆರ್ ಗಣೇಶ್ ಅವರೇ, ತುಂಬಾ ಖುಷಿ ಆಯ್ತು. ಬೆಂಗಳೂರಿನಿಂದ ರಾಜಾಜಿ ನಗರದಿಂದ ನೀವು ಸಂದೇಶ ಕಳಿಸ್ತಾ ಇದ್ರಿ, ಇವತ್ತು ಕನ್ನಡದಲ್ಲಿ ಟೈಪ್ ಮಾಡಿದಿರಿ ಅನ್ನುವಂಥದ್ದು ನನಗೆ ವಿಶೇಷವಾಗಿ ಕಾಣಿಸ್ತಾ ಇದೆ. ಧನ್ಯವಾದಗಳು ಕನ್ನಡವನ್ನ ಈ ರೀತಿಯಾಗಿ ಟೈಪ್ ಮಾಡಿ ನಮ್ಮ ಆಕಾಶವಾಣಿಗೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಹಾಗೆ ಒಂದೊಳ್ಳೆ ನುಡಿ ಅಂತ ಹೇಳಿ ಒಂದು ಸಂದೇಶ ಕಳಿಸಿದ್ದಾರೆ ನಮ್ಮ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ. ನಿಷ್ಪ್ರಯೋಜಕ ವಸ್ತುಗಳು ಮನೆಗೆ ಹೇಗೆ ಭಾರವಾಗ್ತವೋ ಹಾಗೆ ನಿಷ್ಪ್ರಯೋಜಕ ಆಲೋಚನೆಗಳು ಕೂಡ ಮನಸ್ಸಿಗೆ ಭಾರವಾಗ್ತವೆ. ಹಾಗಾಗಿ ಸದಾಕಾಲ ಉಪಯುಕ್ತ ಧನಾತ್ಮಕ ಚಿಂತನೆಗಳು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿ ಆಗೋಣ ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು. ಅದಕ್ಕೆ ಪೂರಕವಾಗಿ ಇವತ್ತು ರಾಮಚರಿತ ಮಾನಸದ ಒಂದು ಕಥೆಯನ್ನು ಕೂಡ ನೀವು ಕೇಳಿದ್ರಿ. ಹೇಗೆ ಹನುಮಂತ ವಿಭೀಷಣನನ್ನು ಭೇಟಿಯಾದಾಗ ಆ ಪಾಸಿಟಿವ್ ವೈಬ್ಸು ಅವನಿಗೆ ತಟ್ಟಿತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೇಳಿ ಅದು ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಕಳಿಸಿದ್ರು ತಿಪ್ಪಿರಮ್ಮ ಸಕಲಾಪುರದ ಹಟ್ಟಿ, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಶುಭೋದಯ. ನಿಮ್ಮ ನಿರೂಪಣೆ ನಮ್ಮೆಲ್ಲರನ್ನ ನಿಮ್ಮ ಧ್ವನಿಯ ಕಡೆ ಹಿಡಿದಿಡುತ್ತೆ. ಭಾವಗೀತೆ ಸೊಗಸಾದ ಭಾವಗೀತೆ ಆಗಿತ್ತು. ಚಿತ್ರದುರ್ಗದ ರೈಲು ಕೇಳಿದೊಡನೆ ರೋಮಾಂಚನ ಆಯಿತು ಆ ಭಾವಗೀತೆಯಲ್ಲಿ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ಮತ್ತಿದೀಗ ಮತ್ತಷ್ಟು ಸಂದೇಶಗಳು ಬಂದಿದ್ದಾವೆ ನೋಡೋಣ. ಸುಧಾಶೇಖರ್ ಅವರೇ, ನಿಮ್ಮ ಹೆಸರನ್ನು ನಾನು ಓದಿದ್ದೀನಿ, ನಿಮಗೆ ಕೇಳಿಸಿಲ್ಲ ಅಂತ ಭಾವಿಸ್ತೇನೆ ಆಗ. ಓಕೆ, ಧನ್ಯವಾದಗಳು ನಿಮಗೆ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು ಆತ್ಮೀಯ ನಿರೂಪಕರಾದ ವಿಜಯ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರ. ರಾಮಚರಿತ ಮಾನಸದ ಹನುಮಂತನ ಕತೆ ಕೇಳಿ ತುಂಬ ಸಂತೋಷ ಆಯಿತು. ಭಕ್ತಿ ಹಾಡುಗಳಲ್ಲಿ ಬಯಸಿ ಬಂದದು ಅಂಗಭೋಗ ಅನ್ನುವಂಥ ಗೀತೆ ಕೇಳಿ ತುಂಬ ಆನಂದ ಆಯಿತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಜೊತೆಗೆ ನಿನ್ನೆ ಮತ್ತು ಇವತ್ತು ನಮ್ಮ ಕಡೆ ಉತ್ತಮವಾದಂತಹ ಮಳೆ ಬರ್ತಾ ಇದೆ. ಅಂತೂ ವರುಣನ ಕೃಪೆ ರೈತರಿಗೆ ವರದಾನ ಆಗಿದೆ. ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಡೆ ಮಳೆ ಆಗ್ತಾ ಇದೆ ರೀ. ನಿನ್ನೆ ನಾನು ಸಂಡೂರು ಹೋಗಿದ್ದೆ, ಅಲ್ಲೂ ಕೂಡ ತುಂಬ ಮಳೆ ಆಗ್ತಾ ಇತ್ತು. ಆದರೆ ಇಲ್ಲಿ ಇವತ್ತು ಮಳೆ ಇಲ್ಲ, ನಮಗೆ ಮಳೆನೇ ಆಗಿಲ್ಲ ಚಿತ್ರದುರ್ಗ ಕಡೆ. ಹಾಗಾಗಿ ನೀವೆಲ್ಲರೂ ಕೂಡ ಬೇಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ನಿಮಗೆ. ಶುಭ ಮುಂಜಾನೆ ವಿಜಯಕಲಾ ಮೇಡಮ್ ಅವ್ರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಕಣ್ರಿ, ನೀವು ಹೇಗಿದ್ದೀರಿ? ಇವತ್ತಿನ ನಿಮ್ಮ ಮಿಂಚಿನಂಥ ನಿರೂಪಣೆಯಲ್ಲಿ ಮೂಡಿಬಂದಂತಹ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ದೊಡ್ಡ ಮಲ್ಲಯ್ಯ ಅವರು ಹಾಗೆ ಶ್ರೀಕಂಠ ಸರ್ ಇಬ್ಬರೂ ಕೂಡ ಅವರ ರೇಡಿಯೋ ಸವಿ ನೆನಪಿನ ಮನದಾಳದ ಮಾತುಗಳನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ರೇಡಿಯೋ ವತಿಯಿಂದ ಅವರನ್ನು ನೀವು ಸಂದರ್ಶನ ಮಾಡುವಾಗ ಅವರು ಎಷ್ಟು ಖುಷಿಯಿಂದ ಮಾತನಾಡ್ತಾರೋ ಅಷ್ಟೇ ಖುಷಿಯಿಂದ ನಮ್ಮ ಎಲ್ಲ ಕೇಳುಗರ ಮುಖದಲ್ಲಿ ಖುಷಿ ಇರುತ್ತೆ ಮೇಡಮ್. ಆ ಖುಷಿಯ ಮಾತುಗಳನ್ನು ಕೇಳ್ತಾ ಇದ್ರೆ ಇಷ್ಟು ಬೇಗ ಮುಗೀತಲ್ಲ ಅಂತ ಬೇಜಾರು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಇಂತಿಷ್ಟು ಸಮಯ ಅಂತ ಇರುತ್ತೆ, ಆ ಸಮಯದಲ್ಲೇ ಮುಗಿಸ್ಬೇಕಲ್ವಾ ನಾವು. ಈ ಕಾರ್ಯಕ್ರಮ ನಮಗೆ ತುಂಬ ಖುಷಿ ಕೊಡ್ತು. ಈ ದಿನ ಮಾತನಾಡಿದ ಇಬ್ಬರು ಸರ್ಗಳಿಗೂ ಹಾಗೆ ಏನೋ ಹಾಕಿದ್ದೀರಪ್ಪ ಗೊತ್ತಾಗ್ತಾ ಇಲ್ಲ. ನನ್ನ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಬಳಗದವ್ರಿಗೂ ಈಗ ನಿರೂಪಣೆ ಮಾಡ್ತಾ ಇರುವಂಥ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ನಮಸ್ಕಾರ ಕಣ್ರಿ. ಯಾಕೊ ತಿಂಡಿ ಕರೆದಿಲ್ವಲ್ರಿ ಇವತ್ತು? ಓಕೆ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕನ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಅನನ್ಯ ಅಕುಲ್ ಮಹೇಶ್ ಚಂದ್ರ ಬಿ ವಿ ಕೆಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ ರಾಮಚರಿತ ಮಾನಸದ ಹನುಮಂತನ ಲಂಕೆಗೆ ಸಮುದ್ರ ಲಂಘನ ಮಾಡಿ ಲಂಕೆಗೆ ತಲುಪಿ ಅಲ್ಲಿ ವಿಷ್ಣು ಭಕ್ತನನ್ನು ಭೇಟಿಯಾದ ಕಥೆ

ನೀವು ನೀಡಿದಂತಹ ವಿವರ, ಪೌರಾಣಿಕ ಮಹತ್ವ, ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು, ಚಿತ್ರಗೀತೆಗಳು ಹಾಗೆ ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕೇಳುಗರಿಗೆ ಫೋನ್ ಮಾಡಿ ಸಂದರ್ಶನ ಮಾಡಿದ್ದು, ಅದರಲ್ಲಿ ನನ್ನ ಸ್ನೇಹಿತ ಗಾಣದಾಳು ಶ್ರೀಕಂಠ ಅವರ ಧ್ವನಿ ಕೇಳಿ ಸಂತೋಷವಾಯಿತು. 9:05 ನಲ್ನೋಡಿ ಹಾಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಎಲ್ಲ ಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತಾನೆ ಶುಭೋದಯ ವಿಜಯಕಲಾ ಮೇಡಮ್. ಬೆಳಗಿನ ಎಲ್ಲ ಕಾರ್ಯಕ್ರಮಗಳ ಜೊತೆ ನಲ್ನೋಡಿ ಆಕಾಶವಾಣಿ ಜೊತೆಗಿದ್ದ ಸರ್ ಜೊತೆಗಿನ ಸಂದರ್ಶನ, ಸೊಗಸಾದ ಗೀತೆಗಳು, ಮಧುರವಾದಂತಹ ನಿರೂಪಣೆ ಎಲ್ಲ ಸೊಗಸಾಗಿ ಮೂಡಿ ಬರ್ತಾ ಇವೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ನನಗೊಂದು ಅವರು ಕವನವನ್ನು ಕೂಡ ಬರೆದಿದ್ದಾರೆ. ವಾ, ಸೂಪರ್ ಕಣ್ರಿ, ಅದೆಷ್ಟು ಕವನ ಬರೀತೀರ್ರಿ ನನ್ನ ಮೇಲೆ. ಚಟಪಟ ಲೇಡಿ ಇವರ ಮಾತೆ ಕಡಕ್ ನೋಡಿ, ಇವ್ರು ಬಂದರೆ ನಾವೆಲ್ಲ ಆಗ್ತೀವಿ ಮೋಡಿ. ಇವರ ಭಾಷೆಯಲ್ಲಿ ಏನೋ ಸೊಗಡಿದೆ ನೋಡಿ, ಇವರೇ ನಮ್ಮ ವಿಜಯಕಲಾ ಕಣ್ರಿ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಎಲ್ಲ ಎಷ್ಟು ಕೂಡಿಟ್ಟಿದ್ದೀರಿ ನೋಡಿ, ಒಂದು ಪುಸ್ತಕವನ್ನು ಪ್ರಕಟ ಮಾಡಿಬಿಡಿ ನೋಡೋಣ. ಈ ಸಂದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ನೀವು ಕಳಿಸಿರುವಂತಹ ಕವನಗಳನ್ನು ಕೂಡಿಸಿ ಒಂದು ಪುಸ್ತಕ ರೆಡಿ ಆಗಿಬಿಡಲಿ ಚಂದ್ರಿಕಾ ನೇರ್ಲಗುಂಡಿ ಅವರೇ. ಓಕೆ, ಒಂದು ಹಾಡನ್ನು ಕೇಳಿ ಬರೋಣ. ನಂತರದಲ್ಲಿ ಮತ್ತೆ ನಿಮ್ಮ ಸಂದೇಶಗಳನ್ನು ನಾನು ಓದ್ತೇನೆ. ಓಕೆ, ತುಂಬ ಸಂದೇಶಗಳಿದ್ದಾವೆ, ಹಾಗಾಗಿ ಇದೊಂದು ಸಂದೇಶ ಓದ್ಬಿಡ್ತೇನೆ. ಮೀರಾನಾಡಿಗೆ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ದುರ್ಗೋದಯದ ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿಬರ್ತಾ ಇದೆ. ನವನದಲ್ಲಿ ರಾಮಚರಿತ ಮಾನಸದ ಚಿಕ್ಕ ಸಂಗತಿ, ಹನುಮಂತ ಹಾಗೆ ವಿಭೀಷಣರ ಭೇಟಿ, ಸ್ನೇಹ, ನಂಬಿಕೆ, ಭಕ್ತಿ ಹಾಗೂ ಚಿಂತನದಲ್ಲಿ ತಿಳುವಳಿಕೆ, ಸಂಸ್ಕಾರದ ಸಂಸ್ಕೃತಿ, ಜ್ಞಾನದ ನುಡಿಗಳು ಅರ್ಥಪೂರ್ಣವಾಗಿತ್ತು. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ತೌರ ಸುಖದೊಳಗೆನ್ನ, ಚಂದದ ಈ ಗೀತೆ ತುಂಬ ಇಷ್ಟ. ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ರೀ. ನೆನಪಿನ ಅಂಗಳ ಕಾರ್ಯಕ್ರಮ ಹಾಗೆ ಮಾತ್ಸರ್ಯ ಕುರಿತ ನಲ್ಲುಡಿ ಚೆನ್ನಾಗಿತ್ತು. ಕಾಮನಬಿಲ್ಲು ಕಾರ್ಯಕ್ರಮ ಕಾಮನಬಿಲ್ಲಿನಂತೆ ಮೂಡು ಬರ್ತಾ ಇದೆ, ಕೇಳ್ತಾ ಇದ್ದೀವಿ. ನಿಮ್ಮ ಸುಂದರ ಹಾಗೂ ಅಚ್ಚುಕಟ್ಟಾದ ನಿರೂಪಣೆಗೆ ನನ್ನ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಕಣ್ರಿ. ಬೆನ್ನನ್ನು ತಟ್ಟಿದಾಗ ನಮಗಾಗೋ ಖುಷಿ ಇದೆಯಲ್ಲ, ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಹಾಗೆ ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹ್ಯಾಪಿ ನ್ಯೂ ಇಯರ್ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಿಮ್ಮ ಸಂದೇಶಗಳನ್ನು ಓದುವಂತಹ ಸರತಿ ನನ್ನದಾಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಪಂಡಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವತ್ತಿನ ದಿನ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳಿಗೆ ಜೊತೆಗೆ ಮಾಹಿತಿ ಜೊತೆಗೆ ನೀವು ಅರ್ಥಪೂರ್ಣವಾಗಿರುವ ಸಾಹಿತ್ಯದ ಸಾರಾಂಶಗಳ ತಿಳಿಸಿ ಭಾವಗೀತೆಗಳನ್ನು ಕೇಳಿಸ್ತಾ ಸುಮಧುರವಾದಂತಹ ಚಿತ್ರಗೀತೆಗಳ ಮೂಲಕ ಆಕಾಶವಾಣಿಯ 90 ವರ್ಷ ಪೂರೈಸಿದ ಸವಿನೆನಪಿನ ಕ್ಷಣಗಳ ತಿಳಿದು ಶಿವಣ್ಣಗೌಡ ಅವರಿಂದ ನಲ್ಲುಡಿಯಲ್ಲಿ ಮಾನವನ ಸಮಾಧಾನ ಅಸಮಾಧಾನ ಆಗುಹೋಗುಗಳ ಬಾಹ್ಯ ಉಪಚಾರಗಳ ಗುಣಗಳನ್ನು ತಿಳಿದು ಹಾಗೆ ಕಾಮನಬಿಲ್ಲುನಲ್ಲಿ ವಿವಿಧ ರೀತಿಯ ಹಾಡುಗಳನ್ನು ಕೇಳಿಸ್ತಾ ಇವತ್ತಿನ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಡ್ತಾ ಇರುವಂಥ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 1992 ತೆರೆ ಕಂಡಂತಹ ಅರವಿಂದ ಸ್ವಾಮಿಯ ಮಧು ನಟಿಸಿರುವಂತಹ ರೋಜಾ ಸೂಪರ್ ಮೂವಿ, ಎ ಆರ್ ರೆಹಮಾನ್ ಅವರ ಸಂಗೀತ, ಅದ್ಭುತ ಮಣಿರತ್ನಂ ನಿರ್ದೇಶನ ಮೇಡಮ್, ಹಾಡು ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸುಭಾನ್ ಕೋರಿ ಅವರ ಒಂದು ಸಂದೇಶ ಇಲ್ಲ ಅಂತ ಹೇಳಿದ್ರೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅರ್ಥ. ಓಕೆ, ಧನ್ಯವಾದಗಳು ಸುಭಾನ್ ಕೋರಿ ಅವರೇ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಮಂಜುಳಾ ಆರ್ ಪಿ ಟಿ ಮಹಾಂತೇಶ್ ಎಮ್ ಆರ್ ನಗರ ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ರೋಜಾ ಫಿಲಮ್ ಸಾಂಗ್ ಸೂಪರ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಪುಷ್ಪಾ ಸಿಂಗಾಪುರದಿಂದ. ಓಕೆ, ಧನ್ಯವಾದಗಳು. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗದ ಸಿಬ್ಬಂದಿಗಳಿಗೂ ಹಾಗೆ ನಿರೂಪಕರಾದಂತಹ ವಿಜಯಕಲಾ ಜಗಲೂರ್ ಮೇಡಮ್ ಅವರಿಗೆ ಶನಿವಾರದ ಮುಂಜಾನೆ ವಂದನೆಗಳು ಮೇಡಮ್. ಇಂದಿನ ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಸಾರಿ ಮೇಡಮ್, ನಿಮ್ಮನ್ನ ತಿಂಡಿ ಕರೆಯೋದನ್ನು ಮರೆತು ಬಿಟ್ಟೆ, ನಾನು ಹೇಳಿದ ಮೇಲೆ ನೆನಪಾಯ್ತೇನೆ ರೀ. ಕಾರ್ಯಕ್ರಮ ಮುಗಿದ ತಕ್ಷಣ ಬನ್ನಿ, ಗರಿಗರಿ ದೋಸೆ ಆಲೂಗಡ್ಡೆ ಪಲ್ಯ ಶೇಂಗಾ ಚಟ್ನಿ ರೆಡಿ ಇದೆ, ಬನ್ನಿ ಮೇಡಮ್ ಬೇಗ ಅಂತ ಕರೀತಾ ಇದ್ದಾರೆ. ನಮಸ್ಕಾರ, ಧನ್ಯವಾದಗಳು ಕಣ್ರಿ ಪ್ರೀತಿಯಿಂದ ಕರೆದಿದ್ದಕ್ಕೆ. ಖಂಡಿತ ಒಂದಿನ ಬರ್ತೇನೆ ನಿಮ್ಮ ಮನೆಗೆ. ಕಲ್ಪನಾ ಮಹಾವೀರ ನಗರದಿಂದ ವಿಜಯಕಲಾ, ನಮಸ್ಕಾರ ವಿಜಯಕಲಾ ಅವರೇ. ನೀವಿದ್ದಲ್ಲಿ ಒಂದು ಜೋಶು, ನಿಮ್ಮ ಪ್ರೋಗ್ರಾಮ್ ಕೇಳೋಕ್ಕೆ ಖುಷಿ ಕಣ್ರಿ, ನೀವು ನಡೆಸ್ಕೊಡೋ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಬೆನ್ನು ತಟ್ಟುವಿಕೆಗೆ. ನಮಸ್ತೆ ಆಕಾಶವಾಣಿ ಶುಭೋದಯ ನಿರೂಪಕರಾದ ವಿಜಯಕಲಾ ಮೇಡಮ್, ಹಾಗೆ ಎಲ್ಲ ಕೆಳಗರಿಗೆ ಬೆಳಗ್ಗೆ ಪ್ರಸಾರವಾದ ಓಕೆ ನಮನ ಭಕ್ತಿಗೀತೆ ಭಾವಗೀತೆ ರಾತ್ರಿವರೆಗೂ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು ಅದ್ಭುತವಾಗಿ ಪ್ರಸಾರವಾಗ್ತವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ. ಮಾಳಪ್ಪನಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಧನ್ಯಾ ಮುದಿಮಲ್ಲಪ್ಪ ಕಸ್ತೂರಮ್ಮ ಅವರು ಸಂದೇಶ ಕಳಿಸಿದ್ದಾರೆ.

ಓಕೆ, ಧನ್ಯವಾದಗಳು. ಕೇಳ್ತಾ ಇರಿ, ಸದಾ ಟ್ಯೂನ್ ಮಾಡಿರಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇನ್ನೊಂದು ಸಂದೇಶ ಇದೆ, ಓದ್ಬಿಡ್ತೇನೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಡಸಿದ್ದೇಶ್ವರ ಬಡಾವಣೆಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗದ ದೊಡ್ಡ ಮಲ್ಲಯ್ಯನವರ ಸಂದರ್ಶನ ಮತ್ತು ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ಮತ್ತೊಂದು ಸಂದೇಶ ಬಂದೇ ಬಿಡ್ತು. ಮಾಣಿಕ್ಯ ಪ್ರತೀಶ್ ಮನೆಯವರು ಬುರ್ಜಿನ್ ರೂಪ ಇಲ್ಲಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಬೆಳಗಿನ ಶುಭೋದಯ ಮೇಡಮ್. ಬೆಳಗಿನ ಭಕ್ತಿಗೀತೆಗಳು, ಪೌರಾಣಿಕ ಮಾಹಿತಿ, ಭಾವಗೀತೆ, ಚಿತ್ರಗೀತೆಗಳು ಸೊಗಸಾಗಿ ಮೂಡ್ಬಂದವು. ಒಂದಕ್ಕಿಂತ ಒಂದು ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮೂಡ್ಬರ್ತಾ ಇವೆ. ನಾವು ತಪ್ಪದೇ ಕೇಳ್ತೇವೆ, ನಿಮ್ಮ ನಿರೂಪಣೆ ಸೂಪರ್ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ಸಂದೇಶಗಳನ್ನು ನಾನಿದೀಗ ಓದಿದ್ದೇನೆ ಅಂತ ಹೇಳ್ತಾ ಮತ್ತೊಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿ ಬರೋಣ. ಕೆಳಗ್ರೆ ಹಾಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ. ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ, 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮ್ ರತನ್ ಧನ್ ಪಾಯೋ ಚಿತ್ರದಿಂದ ಇದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ನಾನು ಇನ್ನೇನು ಸಂದೇಶಗಳನ್ನು ಮುಗಿಸ್ಬಿಡೋಣ ಅಂದರೆ ಇನ್ನೆರಡು ಸಂದೇಶಗಳು ಬಂದು ನಮ್ಮ ವಾಟ್ಸಪ್ಪಲ್ಲಿ ಕೂತಿದ್ದಾವೆ, ತಗೊಂಡ್ಬಿಡ್ತಾನೆ. ಬೆಳಗಿನ ಶುಭೋದಯಗಳು ಮೇಡಮ್. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರ್ತಾ ಇವೆ. ಆಕಾಶವಾಣಿ ಹುಟ್ಟಿನಿಂದ ಇಲ್ಲಿವರೆಗೂ ಎಲ್ಲ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕುಮಾರ್ ಮದಕರಿ ಅವರು ಜೋಗಿಮಟ್ಟಿ ರಸ್ತೆ 4ನೇ ಕ್ರಾಸ್ನಿಂದ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಶುಭ ಮುಂಜಾನೆ ವಿಜಯಕಲಾ ಮೇಡಮ್. ನಾನು ಎಂದಿನಂತೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿಮರ್ಶೆ ಮಾಡಬೇಕು ಅಂತಿದ್ದೆ, ಆದರೆ ಇಂದು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ನೀವು ಕೊಡುವ ಉತ್ತರ ಶೈಲಿ ಬಗ್ಗೆ ಒಂದು ನೇರ ಅನಿಸಿಕೆ ಹೇಳಬೇಕು ಅಂತ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವ ವಿವಿಧ ಭಾರತಿ ಮತ್ತು ರೈನ್ಬೋ ಆಕಾಶವಾಣಿ ಕೇಂದ್ರದಲ್ಲಿ ನಿರೂಪಣೆ ಮಾಡುವಂತೆ ನೀವು ತುಂಬ ನೈಜವಾಗಿ ಪ್ರೀತಿಯಿಂದ ನಿರೂಪಣೆ ಮಾಡುವ ಶೈಲಿ ಇಂದು ಆಕಾಶವಾಣಿ ಚಿತ್ರದುರ್ಗ ಸಾವಿರಾರು ಹೊಸ ಹೊಸ ಕೇಳುಗರನ್ನು ಆಕರ್ಷಿಸಿ ಮಧ್ಯ ಕರ್ನಾಟಕದ ಚಿತ್ರದುರ್ಗವನ್ನು ಕರ್ನಾಟಕದ ಅತ್ಯುತ್ತಮ ಆಕಾಶವಾಣಿಗಳಲ್ಲಿ ಒಂದು ಎನ್ನುವಂತೆ ಮಾಡಿರುವುದರಲ್ಲಿ ಖಂಡಿತ ಇದೆ ಮೇಡಮ್. ಇದಕ್ಕೆ ಶಿವಪ್ರಕಾಶ್ ಸರ್ ಮತ್ತು ಸರ್ ಭಟ್ರವರ ಕಾಣಿಕೆ ಸೇರಿ ಇಂದು ಆಕಾಶವಾಣಿ ಚಿತ್ರದುರ್ಗ ಎಲ್ಲರ ಮನೆ ಮಾತಾಗಿದೆ, ಅದಕ್ಕಾಗಿ ಅಭಿನಂದನೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮಗೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕಳಿಸಿರುವಂತಹ ಸಂದೇಶ ಇದು, ಧನ್ಯವಾದಗಳು ಅಂತ ಹೇಳ್ತಾ. ನೀವೆಲ್ಲರೂ ಇದ್ದರೆ ನಮ್ಮ ಆಕಾಶವಾಣಿ ಖಂಡಿತ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ನೀವೆಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪು ಒಪ್ಪುಗಳನ್ನು ಹಂಚಿಕೊಳ್ತಾ ಇರಬೇಕು. ಇಷ್ಟೊಂದು ಪಟ್ಟವನ್ನು ಅಂದರೆ ಚಿತ್ರದುರ್ಗ ಆಕಾಶವಾಣಿಗೆ ಉನ್ನತ ಮಟ್ಟದ ಪಟ್ಟವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಸಂದೇಶ, ಕೊನೆಯ ಸಂದೇಶ ಇದು. ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿಬರ್ತಾ ಇವೆ, ತಮಗೆ ಮತ್ತು ನಿಲಯದ ಸಿಬ್ಬಂದಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಭಾನ್ ಕುರಿ ಅವರೇ ಮತ್ತೊಂದು ಸಂದೇಶವನ್ನು ಕಳಿಸ್ಬಿಟ್ಟಿದ್ದೀರಿ. ಓಕೆ, ಧನ್ಯವಾದಗಳು. ನಿಮಗೆ ಸಮಯ ಇಲ್ಲ, ಹಾಗಾಗಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ, ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:40. ಇದೀಗ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಇದೀಗ ಕೇಳೋಣ. ಕೇಳಿದ್ರೆ ನಮ್ಮ ನಿಲಯಕ್ಕೆ ಈಗಾಗಲೇ ಡಾಕ್ಟರ್ ಶಾಂತಾ ಭಟ್ ಅವರು ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಗೀತೆಯನ್ನು ಕೇಳ್ಕೊಂಡ್ಬರೋಣ.

0: ಹೌದು ಕೇಳಿದ್ರೆ, ಇಂಥ ಸಾಧಕರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟಲೇಬೇಕು. ಅಂಥ ಸಾಧಕರ ಪರಿಚಯಾತ್ಮಕ ಸರಣಿ ಇದು ಅರಳಿದ ಹೂವುಗಳು ಮಾಲಿಕೆ. ಇಂದಿನ ಅರಳಿದ ಹೂವಾಗಿ ನಮ್ಮ ನಿಲಯಕ್ಕೆ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞ ವೈದ್ಯರಾದಂಥ ಡಾಕ್ಟರ್ ಶಾಂತಾ ಭಟ್ ಅವರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ, ಹಾಗೆ ನಮಸ್ಕಾರ ಅಮ್ಮ.
1: ನಮಸ್ಕಾರ, ಧನ್ಯವಾದಗಳು. ನಂಗೂ ಖುಷಿ ಆಗ್ತಾ ಇದೆ ಆಕಾಶವಾಣಿ ಕೇಳುಗರ ಜೊತೆ ಮಾತಾಡೋದು
0: ಅಲ್ವಾ.
1: ಧನ್ಯವಾದ.
0: ಹೌದು, ಇವತ್ತು ನೀವು ಅರಳಿದ ಹೂವು ಆಗಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಕೂತಿದ್ದೀರಿ. ನಮ್ಮ ಕೇಳುಗರಿಗೆ ಒಂದು ಮಾಹಿತಿಯನ್ನು ಹೇಳಿಬಿಡೋಣ. ಕೇಳಿದ್ರೆ ನೀವು ಕೂಡ ಈಗಿನಿಂದಾನೇ ಕಾರ್ಯಕ್ರಮಕ್ಕೆ ಈಗಿನಿಂದಾನೇ ಪ್ರಶ್ನೆಯನ್ನು ಕಳಿಸಬಹುದು. ಆ ಪ್ರಶ್ನೆಯನ್ನು ಓದಿ ನಾನು ಡಾಕ್ಟರ್ ಶಾಂತಾ ಭಟ್ ಅವರಿಗೆ ತಿಳಿಸ್ತೇನೆ. ಅವರು ಅದಕ್ಕೆ ನಿಮಗೆ ಮಾಹಿತಿಯನ್ನು ಉತ್ತರವನ್ನು ಕಳಿಸ್ತಾರೆ. ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ ಸಂದೇಶವನ್ನು ಕಳಿಸೋ ಮೂಲಕ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಯಾವ ರೀತಿಯ ಆದಂಥ ಪ್ರಶ್ನೆಗಳಿರಬೇಕು ಅಂತ ಹೇಳಿದ್ರೆ, ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್, ಈ ಬಗ್ಗೆ ನೀವು ಪ್ರಶ್ನೆಗಳನ್ನು ಕಳಿಸ್ತಾ ಹೋಗ್ಬೋದು. ಆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ನಿಮ್ಮಲ್ಲೇನಾದರೂ ಈ ರೀತಿಯಾದಂತಹ ಸ್ವಚ್ಛ ಏನು ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು, ಪರಿಸರವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಳಿಸಬಹುದು ಅಂತ ಹೇಳ್ತಾ ಈಗ ನಾವು ಡಾಕ್ಟರ್ ಶಾಂತಾ ಭಟ್ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಅವರು ವೃತ್ತಿಯಲ್ಲಿ ವೈದ್ಯೆಯಾಗಿ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಅಂತ ಹೇಳಿದ್ರೆ, ಪರಿಸರವನ್ನು ನಾವು ಹೇಗೆ ಇಟ್ಕೊಳ್ಬೇಕು, ಅದರ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಅವರ ಏನು ಸೂಕ್ಷ್ಮವಾದಂತಹ ಮನಸ್ಸಿನಿಂದ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮ್ಮ ಹೇಳಿ, ಹೇಗೆ ಇಂಥದ್ದೊಂದು ನಿಮಗೆ ಮನಸ್ಸಿಗೆ ಬಂತು ಅಂತ? ನಾನು ಈ ಪರಿಸರವನ್ನು ರಕ್ಷಣೆ ಮಾಡಬೇಕು, ಯಾಕೆಂದರೆ ವೈದ್ಯೆಯಾಗಿ ನಿಮಗೆ ಸಮಯ ಸಾಕಾಗ್ತಾ ಇರಲ್ಲ, ಅಂತಹ ಸಮಯದಲ್ಲೂ ಕೂಡ ಈ ರೀತಿಯಾದಂತಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಹೇಗೆಲ್ಲ ಸಾಧ್ಯ ಆಯಿತು ಅಂತ?
1: ಈ ತ್ಯಾಜ್ಯ ನಿರ್ವಹಣೆ ಯಾಕೆ ತಗೊಂಡೆ ಅಂದರೆ, ನಂಗೆ ಮೊದಲಿಂದನೂ ಅನ್ನಿಸ್ತಿತ್ತು. ನಾವು ಸಣ್ಣವರಾಗಿದ್ದಾಗ ಅಷ್ಟು ಕಸವನ್ನು ನಾವೆಲ್ಲೂ ನೋಡ್ತಾ ಇರಲಿಲ್ಲ. ನಮಗೀಗ ಕಸವನ್ನು ವಿಂಗಡಣೆ ಮಾಡೋದಾಗಲಿ ನಿರ್ವಹಣೆ ಮಾಡೋದಾಗಲಿ ಅದು ತುಂಬ ಸಿಂಪಲ್ ಆಗಿರ್ತಿತ್ತು. ಕಸ ಅನ್ನೋದೇ ಅವಾಗೆಲ್ಲ ಇರ್ತಿರಲಿಲ್ಲ, ಮತ್ತು ಅನೇಕ ಕಾಯಿಲೆಗಳು ಬರ್ತಾ ಇರ್ತಿದ್ವು. ಅದೆಲ್ಲ ವಿಚಾರ ಮಾಡಿ ನಾನು ಅವಾಗಲೇ ಮುಂಚೆನೇ ಯೋಚನೆ ಮಾಡಿದ್ದೆ. ನಾನು ರಿಟೈರ್ ಆದಮೇಲೆ, ರಿಟೈರ್ ಆಗೋವರೆಗಂತೂ ಫುಲ್ ಟೈಮ್ ಕೆಲಸ ಇರುತ್ತಾ, ಮನೆ ವೈದ್ಯಕೀಯ ಇದು ಗೌರ್ಮೆಂಟ್ ಸರ್ವಿಸಲ್ಲಿದ್ದೆ. ಸೊ ಆವಾಗ ಅಂದ್ಕೊಂಡಿದ್ದೆ. ಆಮೇಲೆ ನಾನು ರಿಟೈರ್ ಆಗೋಕ್ಕೂ ಒಂದು 10 ವರ್ಷ ಮುಂಚೆಯಿಂದನೇ ನಮ್ಮನೆ ಹಸಿ ಕಸನ ನಾನು ಕಾಂಪೋಸ್ಟ್ ಮಾಡಿಕೊಂಡು ನಮ್ಮನೆ ಗಿಡಗಳಿಗೆ ಹಾಕೋತಾ ಇದ್ದೆ. ಸೊ ಆವಾಗ ಕಾರ್ಪೊರೇಷನ್ನಿಂದ ಜನ ಬಂದು ಕಸ ತಗೊಳ್ದೆ ಹೋದ್ರೂ, ಒಂದು 4-5 ದಿನ ಬರದೆ ಹೋದರೂ ನಮ್ಮನೇಲಿ ಏನು ಯೋಚನೆ ಆಗ್ತಿರಲಿಲ್ಲ. ನಮ್ಮ ಅಕ್ಕಪಕ್ಕ ಮನೆಯವರು ಅಯ್ಯೋ ಕಸದವ್ರು ಬರಲಿಲ್ಲ, ಕಸದವ್ರು ಬರಲಿಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಿದ್ರು. ಆವಾಗ ನಂಗೆ ಅನ್ನಿಸ್ತಿತ್ತು, ತಡಿ, ಇದು ರಿಟೈರ್ ಆದಮೇಲೆ ಅಟ್ಲೀಸ್ಟ್ ಗೃಹಿಣಿಯರಿಗೆ ನಾನು ನಿಮ್ಮ ಮನೆಯ ಹಸಿ ಕಸನ ಗೊಬ್ಬರ ಮಾಡ್ಕೊಂಡ್ಬಿಡಿ, ನೀವು ಆವಾಗ ಕಾರ್ಪೊರೇಷನವ್ರು ಬರದೆ ಹೋದರೂ ನಿಮಗೇನೂ ತೊಂದರೆ ಆಗೋದಿಲ್ಲ ಅನ್ನೋ ಇದಕ್ಕೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಸೊ ರಿಟೈರ್ ಆದಮೇಲೆ ನಾನು ಇದನ್ನು ತಗೊಂಡೆ. ನಾ ತಗೊಳ್ಳೋ ಮುಂದೆ ಕೂಡ ನಾನು ಆಲೋಚನೆ ಮಾಡಿದೆ, ಒಂದು 5-6 ತಿಂಗಳು ನಾನು ಇದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊತಿರ್ಬೇಕಾದ್ರೆ ಯೋಚನೆ ಮಾಡಿದೆ. ಸಿ, ಡಾಕ್ಟರಾಗಿ ಸಮಾಜಕ್ಕೆ ನಾನು ಸಾಕಷ್ಟು 30-35 ವರ್ಷ ಸೇವೆ ಸಲ್ಲಿಸಿದ್ದೀನಿ, ಇನ್ನು ಮುಂದೆನೂ ಸೇವೆ ಸಲ್ಲಿಸಬಹುದು ನಾನು. ಆದರೆ ಈ ಸಮಾಜದಲ್ಲಿ ಕಸದ ಬಗ್ಗೆ ಮುಕ್ತವಾಗಿ ಮಾತನಾಡುವವರು ಕಮ್ಮಿ. ವೈದ್ಯಕೀಯವಾಗಿ ಅನೇಕ ಡಾಕ್ಟರ್ಗಳು ನನ್ನ ಜೂನಿಯರ್ಸು ತಯಾರಾಗ್ತಿರ್ತಾರೆ, ಸಮಾಜಕ್ಕೆ ಬರ್ತಿರ್ತಾರೆ, ಅವ್ರು ಸೇವೆ ಕೊಡ್ತಿರ್ತಾರೆ. ಸೊ ಸಮಾಜ ನನ್ನನ್ನು ಮಿಸ್ ಮಾಡ್ಕೊಳ್ಳಲ್ಲ ಆ್ಯಸ್ ಅ ಡಾಕ್ಟ್ರಾಗಿ. ನಾನು ಕಡಿಮೆ ಸೇವೆ ಕೊಟ್ಟರೂ ಸಾಕಷ್ಟು ಕೊಟ್ಟಾಗಿದೆ ನಂದು. ಸೊ ವೈ ನಾಟ್ ಕಮ್ ಟು ದಿಸ್ ಫೀಲ್ಡ್? ಎಲ್ಲರೂ ಹಿಂಜರಿತಾರೆ ಕಸದ ಬಗ್ಗೆ ಮಾತಾಡೋದು, ಕಸದ ಬಗ್ಗೆ ಕಾರ್ಯನಿರ್ವಹಿಸೋದು, ಅದ್ರ ಬಗ್ಗೆ ಹಿಂಜರಿತಾರೆ. ಅದನ್ನು ಯಾಕೆ ನಾನು ಕೈಗೊತ್ತಿಕೊಳ್ಬಾರ್ದು ಅಂತ ಅಂದ್ಕೊಂಡು ನಾನು ಕಸದ ನಿರ್ವಹಣೆಗೆ ಒತ್ತು ಕೊಟ್ಟು ನಾನು ಅದರಲ್ಲಿ ಸ್ವಲ್ಪ ನಾಲೆಡ್ಜನ್ನು ತೊಗೊತಾ ಬಂದೆ. ಹಾಗೆ ಜನಕ್ಕೆ ಹೇಳ್ತಾ ಬಂದೆ. ನಾನು ಜನಕ್ಕೆ ಫಸ್ಟು ತಲೆಯಲ್ಲಿ ಬೀಜ ಬಿತ್ತಬೇಕು, ತ್ಯಾಜ್ಯ ನಿರ್ವಹಣೆ ಯಾಕೆ ಮಾಡಬೇಕು, ಅದರಿಂದ ಪರಿಸರಕ್ಕೇನು ಪ್ರಯೋಜನ ಆಗ್ತಾ ಇದೆ, ಪರಿಸರಕ್ಕೆ ಪ್ರಯೋಜನ ಆದಾಗ ನಮ್ಮ ವೈಯಕ್ತಿಕ ಆರೋಗ್ಯಕ್ಕೂ ಹೇಗೆ ಒಂದು ಪಾಸಿಟಿವ್

0: ಇದು ಬರುತ್ತೆ ಅದರಲ್ಲಿ ಅನ್ನೋ ಇದಕ್ಕೆ ನಾನು ಒತ್ತು ಕೊಟ್ಟು ನಾನು ಮಾಡಿದೆ. ನನ್ನ ವೈದ್ಯಕೀಯ ಅನುಭವ, ಜೀವನದ ಅನುಭವ ಇಷ್ಟು ಸೇರಿ ನನಗೆ ಇಲ್ಲಿ ಸುಲಭವಾಗಿ ನಾನಿಲ್ಲಿ ಈಜಾಡಕ್ಕೆ ಸಾಧ್ಯ ಆಯಿತು ನನಗೆ. ಸೊ ಇದರಿಂದ ನಾನು
1: ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು
0: 2014 ರಿಟೈರ್ ಆಗಿದ್ದು.
1: ಓಕೆ.
0: ಅದಕ್ಕಿಂತ 10 ವರ್ಷ ಮುಂಚೆನೆ ನಾನು ಮನೇಲಿ ಮಾಡ್ತಾ ಇದ್ದೆ. ಸೊ ಅದಾದ 14 ರಿಂದ 20 12 ವರ್ಷ ಆಯಿತು ನಾನು ಈ ಫೀಲ್ಡಿಗೆ ಬಂದು. ಜೊತೆ ಜೊತೆಗೆ ನಾನು ನನ್ನ ಪ್ರೈವೇಟ್ ಪ್ರಾಕ್ಟೀಸು ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಸರ್ವಿಸ್ ಅಲ್ಲಿಲ್ಲ, ಅದನ್ನ ಲಿಮಿಟ್ ಮಾಡ್ಕೊಂಡಿದ್ದೀನಿ. ನಾನೇ ಬೇಕು ಅಂತ ಕೇಳುವಂಥ ಪೇಷಂಟ್ಸ್ಗೆ ಒಂದೇ ಒಂದು ಹಾಸ್ಪಿಟ್ಲಲ್ಲಿ ನಾನೊಂದು ನನ್ನ ಟೈಮ್ ಅಂತ ನಿಗದಿ ಮಾಡಿಕೊಂಡು, ಆ ಹಾಸ್ಪಿಟಲ್ನವರ ಸಹಾಯನೂ ಇರುತ್ತೆ ನನಗೆ ನನ್ನ ಕೇಸಸ್ ಮ್ಯಾನೇಜ್ಮೆಂಟಲ್ಲಿ. ಸೊ ಅದನ್ನ ಒಂದು ಕಡೆಯಿಂದ ನಾನೊಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಉಳಿದ ಟೈಮು, ಈಗ ರಿಟೈರ್ ಆಗಿದ್ದೀನಿ, ನನ್ನ ಮಗ ದೊಡ್ಡನಾಗಿದ್ದಾನೆ, ನನ್ನ ಯಜಮಾನರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ನನ್ನ ಮನೆಯಲ್ಲೂ ನಾನು ರಿಸೋರ್ಸಸ್ನ ಡೆವಲಪ್ ಮಾಡಿಕೊಂಡು ಐ ಆಮ್ ಡೂಯಿಂಗ್ ದಿಸ್ ಜಾಬ್. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಂತೋಷ ಇದೆ ನನಗೆ, ಯಾವುದೇ ರೀತಿಯ ಡಿಸಪಾಯಿಂಟ್ಮೆಂಟ್ ಇಲ್ಲ.
1: ಓಕೆ.
0: ಏನೋ ಒಂದು, ಈಗ ನಾನು 90, ಈಗ ಆಲ್ರೆಡಿ ಐ ಆಮ್ 72 ಇಯರ್ಸ್, 90 ವರ್ಷ ಆದಾಗ ಬಹುಶಃ ನಾನು ಫಿಸಿಕಲಿ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಅವಾಗ ಹಿಂತಿರುಗಿ ನೋಡಿದಾಗ ಹೌದಪ್ಪ, ನನ್ನ ಕೈಲಿ ಸಾಧ್ಯ ಆಗಿದ್ದು ನಾನು ಮಾಡಿದೆ, ಇದು ಜನರನ್ನ ತಿದ್ದಕ್ಕೆ ಪ್ರಯತ್ನ ಪಟ್ಟೆ ಅನ್ನೋ ಸಮಾಧಾನದಿಂದ ನಾನು ಇಲ್ಲಿಂದ ಮುಕ್ತಿ ಹೊಂದಬಹುದು ಅಂತ ಅನ್ಕೊಂಡಿದ್ದೀನಿ. ಆ ಸಮಾಧಾನಕ್ಕೆ ನಾನು ಮಾಡ್ತೀನಿ.
1: ಅಂದ್ರೆ ದಿನಕ್ಕೆ ಎಷ್ಟು ಸಮಯ ನೀವು ಅದಕ್ಕಾಗಿ ಮೀಸಲು ಇಡ್ತಾ ಇದ್ದೀರಿ?
0: ನಾನು ಇಷ್ಟು ಸಮಯ ಅಂತಲ್ಲ, ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಐ ಆಮ್ ರೆಡಿ.
1: ಓಕೆ. ಅಂದ್ರೆ ನೀವು ದಿನದಲ್ಲಿ ಎಷ್ಟು ಉತ್ಪತ್ತಿ ಆಗುತ್ತೆ ಅಷ್ಟು ಕಸವನ್ನು ನೀವು ಅದನ್ನ ಹೇಗೆ ನೈರ್ಮಲ್ಯ ಮಾಡಿಕೊಳ್ಬೇಕು, ಆ ನಿರ್ವಹಣೆ ಹೇಗೆ ಮಾಡಬೇಕು, ಎಲ್ಲವನ್ನು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಏನೆಲ್ಲ ಮಾಡಬಹುದು ಅಂತ ದಿನನಿತ್ಯ ನಾವು.
0: ನಂದು ಪ್ರೈಮರಿಲಿ ನಮ್ದು ಅವೇರ್ನೆಸ್ ಕ್ಯಾಂಪೇನ್ಗಳು, ಎಲ್ಲೆಲ್ಲಿ ಜನ ಇರ್ತಾರೆ, ಎಲ್ಲೆಲ್ಲಿ ಕೇಳ್ತಾರೆ, ಕೆಲವು ಸಲ ನಾವು ಹೋಗ್ತೀವಿ, ಕೆಲವು ಸಲ ತುಂಬಾ ಸಲ ಅವರೇ ಕರೀತಾರೆ ಬಂದು ಒಂದ್ಗಳಿಗೆ ನಮ್ಮ ಜನಕ್ಕೆ ಮಾತಾಡಿ ಹೋಗಿ ಅಂತ. ಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು, ಅವ್ರವ್ರ ಮೀಟಿಂಗಲ್ಲಿ ನನ್ನನ್ನು ಕರಿತಾ ಇರ್ತಾರೆ. ನಂದೇನಪ್ಪ ಅಂದರೆ ಒಬ್ಬರೇ ಒಬ್ಬರನ್ನ ನಾನು ಪರಿವರ್ತನೆ ಮಾಡಿದ್ರೂ ಸಾಕು ನನಗೆ, ಈ ತ್ಯಾಜ್ಯ ನಿರ್ವಹಣೆ ಬಗ್ಗೆ, ಅದರ ಅಡ್ವಾಂಟೇಜಸ್ ಬಗ್ಗೆ. ಸೊ ಅವ್ರ ತಲೆ ಒಳಗಡೆಗೆ ಬೀಜ ಬಿತ್ತಿದ್ರೆ ಆಟೋಮೆಟಿಕಲಿ ಅವ್ರು ಪರಿವರ್ತನೆ ಆಗಿ ಸೂಕ್ತ ತ್ಯಾಜ್ಯ ನಿರ್ವಹಣೆಗೆ ಬರ್ತಾರೆ, ಅವರು ಸ್ಟ್ರೀಮ್ ಲೈನಿಗೆ ಬರ್ತಾರೆ, ಅವ್ರನ್ನ ನೋಡ್ಕೊಂಡು ಇನ್ನೊಂದು 4 ಜನ ಮಾಡ್ತಾರೆ. ಸೊ ಮುಖ್ಯವಾಗಿ ನಂದು ಅವೇರ್ನೆಸ್ ನಮ್ಮದಿರೋದು. ಸೊ ಈ ನಿಟ್ಟಿನಲ್ಲಿ ನಾನು ಫಸ್ಟು ಕಸರಸ ಅಭಿಯಾನ ಅಂತ ಒಂದು ಗ್ರೂಪ್ ಆಫ್ ಪೀಪಲ್, ನಮ್ಮ ಆರ್ಗನೈಸೇಷನ್ಗೆ ಹಿಂಗೆ ಫೀಸ್ ಕೊಟ್ಟು ಬರಬೇಕು, ಮೆಂಬರ್ ಆಗಬೇಕು, ಏನೂ ಇಲ್ಲ, ನಿಮಗೆ ಯಾವ್ಯಾವಾಗ ಟೈಮ್ ಆಗುತ್ತೋ ಅವಾಗ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಆ ಸರ್ವಿಸ್ ಕೊಟ್ಟು ಹೋಗ್ರಪ್ಪ. ನೀವು ಬಂದು ಸರ್ವಿಸ್ ಕೊಡೋದು ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ತ್ಯಾಜ್ಯವನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡ್ರೆ ಸಾಕು, ಅದೇ ನಮಗೆ ಸರ್ವಿಸು. ಸೊ ಇದು ಎಲ್ಲ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಲೇಬೇಕಾದ ಕಾರ್ಯಕ್ರಮ. ಕಾರ್ಪೊರೇಷನ್ನವ್ರು ಮಾಡಲಿ, ಗೌರ್ಮೆಂಟ್ನವ್ರು ಮಾಡಲಿ, ನಾವು ಟ್ಯಾಕ್ಸ್ ಕಟ್ಟಲ್ವಾ, ಇವೆಲ್ಲ ವಿತಂಡವಾದಗಳು ಬರುತ್ತೆ. ಆದರೆ ಅದು ಆಗಿಯೂ ಕೂಡ ನಮ್ಮ ಜವಾಬ್ದಾರಿ ಏನು ಸಾರ್ವಜನಿಕರಾಗಿ, ಅದನ್ನು ನಾವು ಜನಕ್ಕೆ ತಿಳಿಸ್ಕೊಟ್ಟು ನಿಮ್ಮ ಮನೆಯನ್ನು ಹೇಗೆ, ನಿಮ್ಮ 4 ಗೋಡೆಗಳ ಮಧ್ಯೆ ನಿಮ್ಮ ಮನೆಯನ್ನು ಹೇಗೆ ಸ್ವಚ್ಛವಾಗಿಡ್ಕೊಳ್ಳೋಕ್ಕೆ ನೀವು ಶ್ರಮ ಪಡ್ತೀರಾ, ಪ್ಲಾನ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಅದೇ ರೀತಿ ನಿಮ್ಮ ಮನೆಯ ಬಾಗಿಲು ತೆಗೆದು ಹೊರಗಡೆ ಹೋದಾಗ ಸುತ್ತ ಇರುವ ಜಾಗವೂ ನಿಮ್ಮದೇ.
1: ಹೌದು,
0: ಇದೊಂಥರ ಅಪಾರ್ಟ್ಮೆಂಟಲ್ಲಿ ಕಾಮನ್ ಯುಟಿಲಿಟಿ ಏರಿಯಾ ಇದ್ದಂಗೆ. ಸೊ ನಾವೆಲ್ಲರೂ ಜವಾಬ್ದಾರಿ ಆಗ್ತೀವಿ. ಆ ಜವಾಬ್ದಾರಿ ಯುತವಾಗಿ ನಾವೆಲ್ಲರೂ ನಮ್ಮ ಮನೆಯನ್ನು, ನಮ್ಮ ಬೀದಿಯನ್ನು, ನಮ್ಮ ಕೇರಿಯನ್ನು, ನಮ್ಮ ಬಡಾವಣೆಯನ್ನು, ಅಲ್ಲಿಂದ ನಮ್ಮ ಊರನ್ನು ಸ್ವಚ್ಛ ಸುಂದರವಾಗಿ ಇಟ್ಕೊಂಡ್ರೆ ನಮ್ಮ ಊರಿಗೆ ಯಾವುದೇ ಕಾಯಿಲೆಗಳು, ಅನಾವಶ್ಯಕ ಕಾಯಿಲೆಗಳು ಬರಲ್ಲ, ಸುಂದರವಾಗಿರುತ್ತೆ, ಒಳ್ಳೆ ಗಾಳಿ ಉಸಿರಾಡ್ತೀವಿ, ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಪರಿಸರವನ್ನು ಬಿಟ್ಟು ಹೋಗ್ತೀವಿ.
1: ಹೌದು. ದಾವಣಗೆರೆಯಲ್ಲಿ ಯಾವ ಪ್ರದೇಶ ಅಂದರೆ ಒಂದು ಅಷ್ಟನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಯಾವ ಪ್ರದೇಶವನ್ನು ನೋಡಿದ್ರೆ ನಾವು ಇವತ್ತು ಡಾಕ್ಟರ್ ಶಾಂತಾ ಭಟ್ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರು ಅಂತ ಗುರುತಿಸ್ಕೊಳ್ಬೋದು?
0: ಇದು ಸ್ವಲ್ಪ ಕಷ್ಟದ ಪ್ರಶ್ನೆ. ಯಾಕೆಂದರೆ ಈ ಕಸದ ಏನಾಗುತ್ತೆ ಅಂದರೆ, ಇವತ್ತು ನಾನು ಎಲ್ಲ ಒಂದು ಕಡೆ ಗುಡಿಸಿ ಒಂದು ಕಡೆ ನಾವೆಲ್ಲ ನೀಟ್ ಮಾಡಿದ್ವಿ ಅಂದರೆ ಬೆಳಿಗ್ಗೆ ಎದ್ದು ಬಂದಾಗ ಮತ್ತೆ ಕಸ ಬಿದ್ದಿರುತ್ತೆ. ಹಂಗೆ ಕಸ ಬೀಳಬಾರ್ದು, ಅದಕ್ಕೆ ನಾವು ತಿಳುವಳಿಕೆ ಕೊಡಬೇಕು. ಸೊ ಕಸವನ್ನು ಎಲ್ಲಿ ಹಾಕಬೇಕು, ಯಾಕೆ ಹಾಕಬೇಕು, ಹೇಗೆ ಹಾಕಬೇಕು ಅಂತ ನಾವು ತಿಳುವಳಿಕೆ ಕೊಡ್ತೀವಿ. ನಮ್ಮ ದಾವಣಗೆರೆಯಲ್ಲಿ ಸುಮಾರು ಕಡೆ ನಮ್ಮನ್ನು ನೋಡಿ ಅವರವರ ಬೀದಿಯನ್ನು ಸ್ವಚ್ಛವಾಗಿಟ್ಕೊಂಡಿರೋದಿದೆ. ಆಯ್ತಾ, ಈಗ ನಾವು ಅದಕ್ಕೆ ನಮ್ದು ಏನು ಪ್ರೋಗ್ರಾಮ್ ಇದ್ರೂ ಎಲ್ಲ ಒಂಥರ ಬೇರೆ ಬೇರೆ ಕಡೆಗಾಗಿ ಒಂದು ಕಡೆ ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಕೊರೋನಾಗಿಂತ ಮುಂಚೆ ನಮ್ಮ ಬೀದಿ ಎಸ್ ಎಸ್ ಬಡಾವಣೆ ಎ ಬ್ಲಾಕ್ ಫಸ್ಟ್ ಕ್ರಾಸ್ ನಾವು ವಾಸ ಮಾಡೋ ಬೀದಿ ಮಾಡೆಲ್ ಸ್ಟ್ರೀಟ್ ಆಗಿತ್ತು. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಎಸ್ ಎಸ್ ಬಡಾವಣೆಗೆ ನಮ್ದು ಇದು ವಿಸ್ತರಣೆ ಆಯ್ತು, ಸಾಕಷ್ಟು ತಿಳುವಳಿಕೆ ಬಂತು ಜನಕ್ಕೆಲ್ಲ. ಆದ್ರೆ ಕರೋನಾ ಬಂದಾಗ ಎಲ್ಲ ಒಳಗಡೆ ಹೋಗ್ಬಿಟ್ರಲ್ಲ, ಅಲ್ಲಿಂದ

0: ಮತ್ತೆ ಹೊರಗೆ ಅವ್ರನ್ನ ತಗೊಂಬರೋದು ಕಷ್ಟ ಆಗಿದೆ ಈಗ ನಮಗೆ. ಆದರೂ ಮಾಡ್ತಾ ಇದ್ದೀವಿ. ಮತ್ತೆ ಈಗ ನಾವು ಎಸ್ ಎಸ್ ಲೇಔಟ್ ಎ ಬ್ಲಾಕಲ್ಲಿ ಒಂದು 550 ಮನೆಯ ಒಂದು ಗುಚ್ಛ ಎ ಬ್ಲಾಕಲ್ಲಿ 1-6 ಕ್ರಾಸ್ನ ತಗೊಂಡು ಮಾದರಿ ಬಡಾವಣೆ ಅಂತ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಸಾಕಷ್ಟು ಕೆಲಸ ಆಗಿದೆ. ಕಾರ್ಪೊರೇಷನ್ ಅವರು, ಜಿಲ್ಲಾಡಳಿತ, ನಮ್ಮ ಎಂ ಪಿ ಮೇಡಮ್ ಅವರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ನಮಗೆ ಯಾವ್ಯಾವಾಗ ಸಹಕಾರ ಬೇಕೋ ಅವಾಗ ಕೊಡ್ತಿದ್ದಾರೆ. ಸೊ ಈ ರೀತಿ ಆಡಳಿತಾತ್ಮಕ ವ್ಯವಸ್ಥೆ, ಸಾರ್ವಜನಿಕರು, ನಮ್ಮಂಥ ಮಧ್ಯ ಲಿಂಕ್ ಇರುವ ಒಂದು ಏಜೆನ್ಸಿ, ಏಜೆನ್ಸಿನಕ್ಕಿಂತ ನಮ್ಮದು ಈ ಜನರ ಗುಂಪು, ವಾಲಂಟಿಯರ್ಸು, ಈ ಮೂರು ಇದ್ದಾಗ ನಾವು ಇವರಿಬ್ಬರಿಗೂ ಮಧ್ಯದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತೀವಿ. ಇವ್ರು ಏನು ಮಾಡಬೇಕು, ಇವ್ರೇನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಏನು ಒಳ್ಳೇದಾಗತ್ತೆ. ನಾವು ಹೆಚ್ಚಾಗಿ ಕಸವನ್ನು ಸುಮ್ಮನೆ ಎಲ್ಲೆಂದ್ರಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟಾಗ ಏನೇನು ಕಾಯಿಲೆಗಳು ಬರುತ್ತೆ ಅಂತ ನಾವು ಜನಕ್ಕೆ ಹೇಳ್ಕೊಡ್ತೀವಿ, ತೋರಿಸ್ಕೊಡ್ತೀವಿ. ಸೊ ಅಟ್ಲೀಸ್ಟ್ ಆ ಕಾಯಿಲೆಗಳಿಗೆ ಹೆದರ್ಕೊಂಡಾದರೂ ಅವ್ರು ಸರಿಯಾಗಿ ಮಾಡಲಿ ಅಂತ. ನಾವು ಒಂದು ಕುಟುಂಬವನ್ನ ತಗೊಂತೀವಿ, ಯಾವಾಗ್ಲೂ ಒಬ್ಬರ ಮನೆಗೆ ನಾವು ಕಾನ್ಸಂಟ್ರೇಟ್ ಮಾಡೋದು.
1: ನನಗೆ ನನ್ನ ಪ್ರಶ್ನೆ ಅದಿತ್ತು ಏನು ಅಂತ ಹೇಳಿದ್ರೆ, ಹೌದು, ಎಲ್ಲಿಂದ ಆರಂಭ ಮಾಡ್ತೀರಿ ಎನ್ನುವಂಥದ್ದು.
0: ಸೊ ಒಂದು ಮನೆಯನ್ನ ನಾವು ಘಟಕವಾಗಿ ತಗೊಂಡು ಮಾಡ್ತೀವಿ. ಯಾಕೆಂದ್ರೆ ಯಾವುದೇ ಊರಿರ್ಬೋದು, ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ದಾವಣಗೆರೆ ಇರ್ಬೋದು, ಒಂದು ಕೊಂಡಜ್ಜಿ ಗ್ರಾಮ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಒಟ್ಟು ಒಂದು 100% ಕಸ ಉತ್ಪತ್ತಿ ಆಯಿತು. ಹಲವಾರು ಟನ್ಗಳಲ್ಲಿ ಬರುತ್ತೆ, 100 ಟನ್ಗಳಲ್ಲಿ ಬರುತ್ತೆ, 1000 ಟನ್ಗಳು ಹೋಗುತ್ತೆ, ಡಿಪೆಂಡಿಂಗ್ ಆನ್ ದ ಪಾಪ್ಯುಲೇಷನ್. ಅದರಲ್ಲಿ 40-50% ಮನೆಗಳಿಂದ ಹೋಗುತ್ತೆ ಕಸ. ಸೊ ನಾವು ಮನೆಗಳಲ್ಲಿ, ಮನೆಯ ಮೊದಲ ಪಾಠಶಾಲೆ ಇದು, ಇಲ್ಲೂ ಅನ್ವಯ ಆಗುತ್ತೆ ಇದು. ಜನನಿ ತಂದೆ ಮೊದಲ ಗುರು, ಮನೆಯ ಗೃಹಿಣಿಯೇ ಇದಕ್ಕೆ ಲೀಡರ್ ಆಗಬೇಕು. ಸೊ ತ್ಯಾಜ್ಯ, ಸಮರ್ಪಕವಾದ ತ್ಯಾಜ್ಯ ನಿರ್ವಹಣೆ ಮನೆಯಲ್ಲಿ ಆಗಿಬಿಟ್ರೆ ಅರ್ಧ ಭಾಗ ಕಸ ಮಾಯ ಆಗ್ಬಿಡುತ್ತೆ ಒಂದು ಊರಲ್ಲಿ ಉತ್ಪತ್ತಿ ಆಗೋದು. ಇನ್ನು ಅರ್ಧ ಭಾಗ ಕಸ ಸ್ಕೂಲು, ಕಾಲೇಜು, ದೇವಸ್ಥಾನ, ಆಫೀಸು, ಮಾರ್ಕೆಟು, ಹೋಟೆಲು, ಅಲ್ಲೆಲ್ಲ ಬರುತ್ತಲ್ಲ, ಅಲ್ಲಿ ಇರೋ ಜನಗಳೇ ಈ ಮನೆಗಳಿಂದ ಬಂದಿರ್ತಾರೆ. ಸೊ ನಾವು ಇಲ್ಲಿ ಮನೆಯಲ್ಲಿರುವ ಜನಕ್ಕೆ ನಾವು ತಿಳುವಳಿಕೆ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟರೆ ಒಂದು ಸ್ವಲ್ಪನಾರು, ಒಂದು 10%ಇಂದ ಪ್ರಾರಂಭ ಆಗಲಿ, ಅದು 20 ಬರುತ್ತೆ, 30 ಬರುತ್ತೆ. ಮನೆಯಲ್ಲಿರೋ ಸಣ್ಣ ಸಣ್ಣ ಮಕ್ಕಳು ಆಟೋಮೆಟಿಕಲಿ ಫಾಲೋ ಮಾಡ್ತಾರೆ. ಮುಂದಿನ ಜನಾಂಗಕ್ಕೆ ಅದು ಅವರ ಮನೆಯ ಸಂಸ್ಕೃತಿಯಾಗಿ ಡೆವಲಪ್ ಆಗಬೇಕು, ಅದು ನಮ್ಮ ಧ್ಯೇಯ. ಒಂದು ಮನೆಯಲ್ಲಿ ಹೆಂಗೆ ಹಬ್ಬ ಹರಿದಿನ ಸಂಸ್ಕೃತಿ ಅಥವಾ ನಮ್ಮನೆ ಪದ್ಧತಿ ಹಿಂಗಪ್ಪ ಅಂತ ಮಾಡ್ತಾರಲ್ಲ, ಅದೇ ರೀತಿ ದಿನನಿತ್ಯದ ತ್ಯಾಜ್ಯ ನಿರ್ವಹಣೆ ಆ ಮನೆಯ ಸಂಸ್ಕೃತಿ ಆಗಿ ಬಿಡಬೇಕು, ಪದ್ಧತಿ ಆಗಿ ಬಿಡಬೇಕು. ಅವಾಗ ಇನ್ನು ಈ ಥರ ನಾವೇನು ಪಾಠ ಹೇಳ್ತಿದ್ದೀವಲ್ಲ, ಮಕ್ಕಳಿಗೂ ಹೇಳಬೇಕು ಈ ತ್ಯಾಜ್ಯ ನಿರ್ವಹಣೆ ಬಗ್ಗೆ, ಮಧ್ಯವಯಸ್ಕರಿಗೂ ಹೇಳಬೇಕು, ಮುದುಕರಿಗೂ ಹೇಳಬೇಕು ಅಂಥ ಪರಿಸ್ಥಿತಿ ಇದೆ ಇವಾಗ. ಸೊ ಅದು ಹೋಗಿ ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ ಆಟೋಮೆಟಿಕಲಿ ಅದು ಬರಂಗ ಆಗಬೇಕು. ಹೆಂಗೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಂದ ಮನೆಗೆ ಬಂದು ಹೋಮ್ವರ್ಕ್ ಮಾಡೋದು, ಆಟ ಆಡೋದು, ಮತ್ತೆ ಮಾಡ್ಕೊತಾರಲ್ಲ, ಅದೇ ರೀತಿ ಆ ಮಕ್ಕಳಲ್ಲಿ ತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಕಲರ್ ಕೋಡೆಡ್ ಬಿನ್ಸ್ ಮನೆಯಲ್ಲಿಟ್ಟು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಆಗಬೇಕಾದ್ರೆ ಕಸ ವಿಂಗಡಣೆ ಆಗಬೇಕು. ಯಾವಾಗ ಉತ್ಪತ್ತಿ ಆಗುತ್ತೆ ಅವಾಗಲೇ ವಿಂಗಡಣೆ ಆಗಬೇಕು. ಸೊ ವಿಂಗಡಣೆ ಆಗಬೇಕಾದ್ರೆ ಒಂದು ಅದಕ್ಕೊಂದು ಸಿಸ್ಟಮ್ ಡೆವಲಪ್ ಮಾಡ್ಕೋಬೇಕು. ಕಲರ್ ಕೋಡೆಡ್ ಬಿನ್ಸ್ ಇವಾಗ ಹೇಳ್ತಾರಲ್ಲ, ಪ್ರತಿಯೊಂದು ಮನೆಯಲ್ಲೂ ಆ ಕಲರ್ ಕೋಡೆಡ್ ಬಿನ್ಸ್ ಇಟ್ಕೊಂಡ್ಬಿಟ್ರೆ ಅದೇ ಕಲರ್ ಕೋಡೆಡ್ ಬಿನ್ಸಲ್ಲಿ ಅದೇ ಕಸ ಬೇರೆ ಚಾನಲ್, ಆಯಾ ಚಾನಲ್ಗೆ ಹೋಗುತ್ತೆ ಕಾರ್ಪೊರೇಷನ್ ಮೂಲಕ.
1: ಎಕ್ಸಾಂಪಲ್ ಕೊಡಿ. ಈಗ ನನಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಈ ತ್ಯಾಜ್ಯ ನಿರ್ವಹಣೆ ಮಾಡೋದಕ್ಕೆ ಮೊದಲನೇದಾಗಿ ಮಹಿಳೆ ತಯಾರಿಯಾಗಬೇಕು ಅನ್ನುವಂಥದ್ದು
0: ಖಂಡಿತ.
1: ಅದಾದ ಮೇಲೆ ಈಗ ನಾವು ಹೇಳ್ತಾ ಇದ್ದೀವಿ ಆಯಾ ಡಸ್ಟ್ಬಿನ್ಗಳಿಗೆ ಅದೇ ಹೋಗಬೇಕು ಅಂತ ಹೇಳ್ತಾ ಇದೀವಲ್ಲ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿ ನಮ್ಮ ಕೇಳುಗರಿಗೆ ಒಂದಷ್ಟು ಚೆನ್ನಾಗಿ ಅರ್ಥ ಆಗಬಹುದು ಅನ್ನೋ.
0: ಇದು ತುಂಬಾ ಸಿಂಪಲ್. ನಾವು ಕನ್ನಡ ಈ ಕಲ್ತಂಗೆ, ನಮಗೆ ಗೊತ್ತಿಲ್ಲದಂಗೆ ನಾವು ಕಲ್ತ್ಕೋಬೇಕು ಇದನ್ನ. ಈಗ ಆಕ್ಚುಲಿ ತ್ಯಾಜ್ಯ ನಿರ್ವಹಣೆಗೆ ಮೊಟ್ಟ ಮೊದಲನೇ ಸ್ಟೆಪ್ಪು ನಮ್ಮ ಮನೆಯ ಒಳಗೆ ತ್ಯಾಜ್ಯವನ್ನು ನಾವು ಒಳಗೊಡಬಾರದು, ಅಂದರೆ ಉತ್ಪತ್ತಿ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಯಾವುದೇ ವಸ್ತುವನ್ನು ನಾವು ಖರೀದಿ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆಯಾ ನಮ್ಮ ಮನೆಗೆ? ಸುಮ್ಮನೆ ಫ್ಯಾನ್ಸಿಗೆ ತಗೋತಿದ್ದೀವ, ಇನ್ಯಾರೋ ಮನೇಲಿ ತಂದಿಟ್ರು ಅಂತ ನಾವು ತಂದಿಟ್ಕೊತಿದ್ದೀವ, ಅದು ಆಗಬಾರ್ದು. ನಮ್ಮ ಮನೆಗೆ, ನಮ್ಮ ಜೀವನಕ್ಕೆ ಇದು ಅವಶ್ಯಕತೆ ಇದೆಯಾ? ಎಸ್ ಅನ್ನೋದಾದರೆ ಆ ವಸ್ತುವನ್ನು ಮನೆಗೆ ತೊಗೊಂಡು ಬನ್ನಿ. ತೊಗೊಂಬರ್ಬೇಕಾದ್ರೆ ಅದರಲ್ಲಿ ಏನು ಪ್ಯಾಕಿಂಗ್ ಮೆಟೀರಿಯಲ್ ಇರೋದು ಬೇಡ, ಆದಷ್ಟು ಇರೋದು ಬೇಡ. ಸೊ ಪ್ಯಾಕಿಂಗ್ ಮೆಟೀರಿಯಲ್ ಕಡಿಮೆ ಮಾಡಿದಷ್ಟೂ, ಈಗ ನಾವು ಕೊರಿಯರ್ ತರಿಸ್ತೀವಿ ಅಥವಾ ಪಾರ್ಸಲ್ ಬರುತ್ತೆ ನಮಗೆ, ಅದರಿಂದ ಒಂದಷ್ಟು ಪ್ಯಾಕಿಂಗ್ ಮೆಟೀರಿಯಲ್ ವೇಸ್ಟ್ ನಮ್ಮ ಮನೆ ಒಳಗೆ ಬರುತ್ತೆ, ಅನೇಕ ಫೋಟೋಗಳಿರುತ್ತೆ, ಅದು ಅವಶ್ಯಕತೆ ಇರಲ್ಲ ನಮ್ಮ ಮನೆಗೆ. ಸುಮ್ಮನೆ ತಂದಿಟ್ಕೋತೀವಿ ಅಥವಾ ಶೋ ಐಟಮ್ಸ್ ತಂದಿಟ್ಕೋತೀವಿ ಅಥವಾ ಇನ್ನೇನಾರು ಸಾಮಾನು, ಬಟ್ಟೆ ಬರೆಗಳು ಅನಾವಶ್ಯವಾಗಿ ತಂದು ತಂದು ತಂದು ನಾವು ಶೇಖರಣೆ ಮಾಡಿಕೊಂಡ್ರೆ ಅಲ್ಲಿ ಕಸದ ಗುಡ್ಡೆ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೇನೆ ಆಗುತ್ತೆ. ಓಕೆಪ್ಪ, ನಾವು ಅದನ್ನೆಲ್ಲ ಪ್ಲಾನ್ ಮಾಡಿ ತಂದ್ವಿ ಅಥವಾ ಅದಕ್ಕೆಲ್ಲ ನಮಗೆ ಟೈಮ್ ಬೇಕು, ಇದೆಲ್ಲ ಆಗಲ್ಲ ಅನ್ನೋದಾದರೆ ಮನೆಯಲ್ಲಿ ಉತ್ಪತ್ತಿಯಾಗುವ, ನಾವೀಗ ಕಸ ಅಂತ ಏನು ಹೇಳ್ತೀವಿ, ಅಡುಗೆ ಮನೆಯಿಂದ ಒಂದಷ್ಟು ಕಸ ಉತ್ಪತ್ತಿಯಾಗುತ್ತೆ, ಡ್ರಾಯಿಂಗ್ ರೂಮಲ್ಲಿ ಒಂದಷ್ಟು ಕಸ ಉತ್ಪತ್ತಿಯಾಗುತ್ತೆ, ಹಿಂದ್ಗಡೆ

0: ಅಂಗಳದಲ್ಲಿ ಒಂದಷ್ಟು ಕಸ ಉತ್ಪತ್ತಿಯಾಗುತ್ತೆ. ಈ ರೀತಿ ಅನೇಕ ಭಾಗಗಳಲ್ಲಿ, ಮನೆಯ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತೆ. ಅಡುಗೆ ಮನೆಯದು ಕಸ ಮೇನ್ಲಿ ಬರೋದು ನಮಗೆ ಹಸಿ ಕಸ, ಈ ತರಕಾರಿ ಹಣ್ಣಿನ ಸಿಪ್ಪೆ, ಹೂವು ಅಥವಾ ಹುಣಸೆ ಹಣ್ಣಿನ ಚರಟ, ಟೊಮ್ಯಾಟೊ ಚರಟ, ಆ ಥರದ್ದೆಲ್ಲ ಬರುತ್ತೆ. ನಿಂಬೆ ಹಣ್ಣಿನ ಚರಟ, ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ, ಇವೆಲ್ಲ ಹಸಿ ಕಸ, ಮನೆಯ ಒಳಗಡೆ ಉತ್ಪತ್ತಿಯಾಗುವ ಹಸಿ ಕಸ. ಅದಕ್ಕೆ ಒಂದು ಹಸಿರು ಬಕೆಟ್ ಇಡಿ, ಒಂದು ಬಿನ್ ಇಡಿ, ಒಂದು ಡಬ್ಬ ಇಡಿ. ಅವತ್ತಿನ ದಿವಸ ಉತ್ಪತ್ತಿಯಾಗಿದ್ದನ್ನ ಅಲ್ಲಲ್ಲೇ ಅಲ್ಲಲ್ಲೇ ಅದರೊಳಗಡೆ ಹಾಕಿ ಮುಚ್ಚಿಬಿಡಿ ಅದನ್ನು. ಈ ಈ ಹಸಿ ಕಸ 24 ಗಂಟೆ ನಾವು ಮುಚ್ಚಿಟ್ರೆ ಅದು ಕೆಡದೇ ಇರುತ್ತೆ. ಸೊ ದಿನಕ್ಕೆ ಒಂದಾವರ್ತಿ ಅಷ್ಟೇ ಅದರ ಸಂಸ್ಕರಣೆ ಕಾಂಪೋಸ್ಟಿಂಗಿಗೆ ಬರುತ್ತೆ.
1: ಒಂದು ದಿನ ಹಾಕಿ ಮುಚ್ಚಿಡ್ಬೇಕು 24 ಗಂಟೆ.
0: ಒಂದು ದಿನ 24 ಗಂಟೆಯಲ್ಲಿ ಬೇರೆ ಬೇರೆ ವೇಳೆಯಲ್ಲಿ ಹಸಿ ಕಸ ಉತ್ಪತ್ತಿ ಆಗ್ತಿರುತ್ತೆ. ಅದನ್ನೆಲ್ಲ ಅಡಿಗೆ ಮನೆಯಲ್ಲಿ ಒಂದು ಡಬ್ಬಿ, ಮತ್ತೆ ಊಟ ಮಾಡಿ ಕೈ ತೊಳ್ಕೊಂಡು ಪಾತ್ರೆ ತೊಳಿತೀವಲ್ಲ ಆ ಜಾಗದಲ್ಲಿ ಒಂದು ಡಬ್ಬಿ ಇಡಬೇಕು, ಸೇಮ್ ಹಸಿರು ಬಣ್ಣ. ಲೇಬಲ್ ಮಾಡ್ಬೇಕು, ಎಲ್ಲರೂ ಲೇಬಲ್ ಮಾಡಿ ಇಟ್ಕೊಂಡಿರ್ಬೇಕು ಹಸಿ ಕಸ ಅಂತ. ಅವಾಗ ಏನಾಗುತ್ತೆ, ಈಗ ನಾನೇ ಅಡಿಗೆ ಮಾಡಿದಾಗ ಬರೋ ಕಸ, ನನ್ನ ಮಗಳು ಹಣ್ಣಿನ ಸಿಪ್ಪೆ ಬಿಡಿಸಿದಾಗ ಬರೋ ಕಸ, ಅವಳಿಗೆ ಗೊತ್ತಿರುತ್ತೆ ಹಸಿರು ಬಿನ್ನಿಗೆ ಹಾಕ್ಬೇಕು ಅಂತ. ವಿಚ್ ಎವರ್ ಈಸ್ ನಿಯರ್ ಬೈ, ಯುಟಿಲಿಟಿ ಏರಿಯಾ ನಿಯರ್ ಬೈ ಇದ್ರೆ ಅಲ್ಲೋಗಿ ಹಾಕ್ತಾಳು ಅವಳು, ಅಡಿಗೆ ಮನೆ ಹತ್ರ ಇದ್ರೆ ಅಲ್ಲಿ ಬಂದು ಹಾಕ್ತಾಳು ಅವಳು. ಅಥವಾ ಒಂದು ಸಣ್ಣ ಮಗು ಬಾಳೆಹಣ್ಣು ತಿನ್ನುತ್ತೆ, ಅದು ಸಿಪ್ಪೆ ತೆಗೆದು ಇಲ್ಲ ಅಡಿಗೆ ಮನೆಗೆ ತಂದಾಕತ್ತೆ, ಅಲ್ಲಿ ತಂದಾಕತ್ತೆ. ಈ ಪ್ರವೃತ್ತಿ ನಾವು ಬೆಳೆಸ್ಬೇಕು. ಅಡಿಗೆ ಮನೇಲಿ ಹಿಂಗೆ ಪ್ಲಾಸ್ಟಿಕ್ ಕಸನೂ ಬರುತ್ತೆ ತುಂಬ. ನಾವು ಬ್ಯಾಗ್ಸಲ್ಲಿ, ಪ್ಲಾಸ್ಟಿಕ್ ಬ್ಯಾಗ್ಸಲ್ಲಿ ದಿನಸಿ ಸಾಮಾನು, ಹಾಲು, ಮೊಸರು, ತುಪ್ಪ ಎಲ್ಲ ತರ್ತೀವಿ. ಸೊ ಅದನ್ನವೇ ನಾವು ತರೋ ಮುಂದೆ ಗಾಜಿನ ಬಾಟ್ಲ್ಗಳು ನಾವು ಇಟ್ಕೊಂಡು ಬಿಟ್ರೆ, ಆ ಥರ ಡಬ್ಬಿಗಳು ತಂದರೆ ದೇ ಆರ್ ರೀಸೈಕಲಬಲ್. ವೆರಾಸ್ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕಲ್ಲಿ ಕವರ್ಸಲ್ಲಿ ಬರುತ್ತಲ್ಲ, ಇಟ್ಸ್ ಅ ವೇಸ್ಟ್. ರೀಸೈಕಲಬಲ್ ಆಗುವಂಥ ಪ್ಲಾಸ್ಟಿಕ್ ಕಂಟೈನರ್ಸು, ಗಾಜಿನ ಕಂಟೈನರ್ಸು ಯಾವ್ಯಾವ ಎಲ್ಲೆಲ್ಲಿ ಕರೆಕ್ಟೋ ಅದು ಇಟ್ಕೊಳ್ಳಿ. ಸೊ ಅಲ್ಲಿ ಅಡುಗೆ ಮನೆಯಲ್ಲಿ ಒಣಕಸನೂ ಉತ್ಪತ್ತಿಯಾಗುತ್ತೆ. ಹಾಲಿನ ಕವರ್ ಕಟ್ ಮಾಡ್ತೀವಿ, ಮೊಸರಿನ ಕವರ್ ಕಟ್ ಮಾಡ್ತೀವಿ, ಆ ಟ್ರಯಾಂಗಲ್ನ ಅದರಲ್ಲೇ ಬಿಡಿ, ಪೇರೆಂಟ್ ಕವರಲ್ಲಿ ಬಗ್ಗಿಸ್ಕೊಳ್ಳಿ. ಹಾಲನ್ನು, ಮೊಸರನ್ನು, ತುಪ್ಪನ ಯಾವ ಕಂಟೈನರಿಗೆ ಬೇಕೋ ಅದಕ್ಕೆ ಬಗ್ಗಿಸ್ಕೊಳ್ಳಿ. ಆ ಬರುತ್ತಲ್ಲ ಆ ಖಾಲಿ ಕವರ್ನ ಓಪನ್ ಮಾಡಿಬಿಟ್ಟು ಒಂದು ಬೇಸನ್ನಲ್ಲಿ ಬಿಸಿನೀರು ಇಟ್ಕೊಳ್ಳಿ, ಜಾಲಿಸಿ ಎರಡು ಸಲ. ಇನ್ನೊಂದು ಬೇಸನ್ನಲ್ಲಿ, ಎರಡು ಬೇಸನ್ನಲ್ಲಿ ಬಿಸಿನೀರು ಇಟ್ಕೊಂಡು ಜಾಲಿಸ್ಬಿಟ್ಟು ಅಡುಗೆ ಮನೆ ಟೈಲ್ಸ್ಗಾದರೂ ಅಂಟಿಸಿ, ಇಲ್ಲ ಹಿಂದ್ಗಡೆ ಯುಟಿಲಿಟಿ ಟೈಲ್ಸ್ಗಾದರೂ ಅಂಟಿಸಿ ಬಿಟ್ಬಿಡಿ ಒಂದಿನ, ಅದ್ರ ಚಿಂತೆ ಬೇಡ.
1: ಉಲ್ಟಾ ಉಲ್ಟಾ
0: ಒಟ್ಟು ಅಂಟಿಸ್ಬಿಡಿ ಅದಕ್ಕೆ, ಅಂದ್ರೆ ಹಸಿ ತೊಳೆದಿದ್ದನ್ನ ಅಂಟಿಸ್ಬಿಟ್ರೆ ಒಣಗ್ಬಿಡುತ್ತೆ. 24 ಗಂಟೆ ಮಾರನೇ ದಿನ ನೀವು ಬೆಳಗ್ಗೆ ಎದ್ದು ಬರೋತ್ತಿಗೆ ಎಲ್ಲ ಒಣಗಿರುತ್ತೆ. ತೆಗೆದು ಒಂದು ಡಬ್ಬಕ್ಕೆ ಹಾಕಿಡಿ. ಈ ಡ್ರೈ ವೇಸ್ಟ್, ಪ್ಲಾಸ್ಟಿಕ್ ಇರ್ಬೋದು, ಗಾಜಿರ್ಬೋದು, ಅಥವಾ ಇನ್ಯಾವ್ದಾದ್ರು ಒಂದು ಪೇಪರ್ದು ಇದಿರ್ಬೋದು, ಅಥವಾ ಒಂದು ಟೂತ್ ಪೇಸ್ಟಿನ ಕವರು, ಆ ಥರದ್ದೆಲ್ಲ ಇದನ್ನು ಒಂದು ನೀಲಿ ಡಬ್ಬಾನೋ ಅಥವಾ ನೀಲಿ ಚೀಲನೋ ಇಟ್ಕೊಳ್ಳಿ. ಸೊ ಬ್ಲೂ ಈಸ್ ಫಾರ್ ಡ್ರೈ ವೇಸ್ಟ್. ಥ್ರೂಔಟ್ ಎಲ್ಲಿಂದಲ್ಲಿಗೆ ಕಸ ಟ್ರಾನ್ಸ್ಫರ್ ಆಗಬೇಕಾದ್ರೂ ಇದೇ ಕಲರ್ಲೇ ಹೋಗಬೇಕದು. ಸೊ ಆ ಚೀಲ ಹಿಂದ್ಗಡೆ ಒಂದು ಬ್ಲೂ ಚೀಲ ನೇತಾಕಿ ಅಡುಗೆ ಮನೆಯಲ್ಲಿ ಯುಟಿಲಿಟಿನಲ್ಲಿ ಮೇನ್ಲಿ ಇಲ್ಲೇ ಬರೋದ್ರಿಂದ ಅದು ಬ್ಲೂ ಡಬ್ಬಿ ಇಡಿ. ಸೊ ಲೇಬಲ್ ಮಾಡಿ, ಮತ್ತೆ ಲೇಬಲ್ ಮಾಡಿ ಎಲ್ಲರೂ ಮನೆಯಲ್ಲಿ, ಅಥವಾ ಯಾವುದೇ ಮಗು ಒಂದು ಚಾಕ್ಲೇಟ್ ತಿಂತು ಅದನ್ನು ತಂದು ಬ್ಲೂ ಹಾಕಿ. ಆ್ಯಕ್ಚುಲಿ ಅದು ಅಲ್ಲಿಗೆ ಬ್ಲೂಗೆ ಬರಬಾರ್ದು, ರೆಡ್ಡಿಗೆ ಬರಬೇಕು, ಹೇಳ್ತೀನಿ ಮುಂದೆ ನಾನು. ಸೊ ಈ ಥರ ದೇರ್ ಆರ್ 4 ಟೈಪ್ ಆಫ್ ಕಲರ್ ಕೋಡೆಡ್ ಬಿನ್ಸ್ ಟು ಕಲೆಕ್ಟ್ ಡೊಮೆಸ್ಟಿಕ್ ವೇಸ್ಟ್. ಈ ಹಸಿರು ಹಸಿ ಕಸಕ್ಕೆ, ಕೆಂಪುದು ರಿಜೆಕ್ಟ್ ವೇಸ್ಟು ಅಥವಾ ಬಯೋಡಿಗ್ರೇಡಬಲ್ ವೇಸ್ಟು ಮನೆಯಲ್ಲಿರುತ್ತೆ. ಸೇಮ್ ಡಯಪರ್ಸು, ಮಕ್ಕಳದಿರ್ಬೋದು, ಮಹಿಳೆಯರದಿರ್ಬೋದು, ಅಡಲ್ಟದಿರ್ಬೋದು, ಅದನ್ನೊಂದು ಪೇಪರ್ಲಿ ಸುತ್ತಿ ಆ ರೆಡ್ ಬಿನ್ನಿಗೆ ಹಾಕಿ. ಅದು ನಮಗೆ ಉಪಯೋಗಕ್ಕೆ ಬರದೇ ಇರುವಂತಹ ಹಾನಿಕಾರಕ ತ್ಯಾಜ್ಯ ಅದು. ಅದನ್ನು ಕವರ್ ಮಾಡಿ ಇಡಿ. ಅದನ್ನು ಪ್ರತಿದಿನ ನಾವು ನಗರಸಭೆಯವ್ರಿಗೆ ಅಥವಾ ಕಾರ್ಪೊರೇಷನ್ನವ್ರಿಗೆ ಕೊಡಬೇಕು. ಕೆಂಪು ಬಿನ್ನಲ್ಲೇ ಹೋಗಬೇಕದು. ಅದರ ಜೊತೆಗೆ ಇಲ್ಲಿ ಇನ್ನು ಮನೆಯಲ್ಲಿ ಸ್ವಾಪ್ಸ್ ಇರುತ್ತೆ. ಕೆಲವರು ಡಯಾಬಿಟಿಸ್ನವರು ಊನ್ ಡ್ರೆಸ್ಸಿಂಗ್ ಮಾಡ್ಕೊತಿರ್ತಾರೆ, ಇಂಜೆಕ್ಷನ್ಸ್ ತೊಗೊತಾ ಇರ್ತಾರೆ. ಸೊ ಅದರದ್ದು ಸ್ವಾಪ್ಸು ಅದನ್ನು ಎಲ್ಲ ಇದರೊಳಗಡೆಗೆ ಒಂದು ಪೇಪರ್ಲಿ ಸುತ್ತಿ ಹಾಕ್ಬೇಕು ನಾವು ಸಪ್ರೇಟಾಗಿ. ಸೊ ಆಯಿತಾ, ಹಸಿ ಕಸ ಆಯಿತು, ಒಣ ಕಸ ಬ್ಲೂ ಡಬ್ಬಿಗೆ ಹೋಯಿತು, ರೆಡ್ ರಿಜೆಕ್ಟಿಗೆ ಬಂತು. ಈಗ ಇನ್ನೊಂದು ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಜನವರಿ 26 ಬಂದಿದೆ, ಕರಿ ಬಿನ್ ಇಟ್ಕೋಬೇಕಂತ, ಬ್ಲ್ಯಾಕ್ ಡಬ್ಬಿ. ಯಾತಕ್ಕೆ ಅಂದರೆ ಹಾನಿಕಾರಕ ಮತ್ತು ವಿಶೇಷ ಕಾಳಜಿ ಬೇಕಾಗಿರುವಂತಹ ವಸ್ತುಗಳು ಯಾವುದು, ಸೂಜಿ, ಬ್ಲೇಡು, ಒಡೆದಿರೋ ಗಾಜು, ಪೇಂಟ್ಗಳು, ಅವಧಿ ಮೀರಿದ ಔಷಧಿಗಳು, ಈ ಕೆಲವು ಕಾಸ್ಮೆಟಿಕ್ಸ್ಗಳು, ಆ ಥರ ಇವೆಲ್ಲ ಹಾನಿಕಾರಕ ವಸ್ತುಗಳು. ಅದನ್ನು ಸ್ಪೆಷಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನಾವು. ಅದನ್ನು ಒಂದು ಕಪ್ಪು ಡಬ್ಬಿ ಅಥವಾ ಕಪ್ಪು ಚೀಲದಲ್ಲಿ ಹಾಕಿ ಇಡಬೇಕು. ಇದನ್ನವೇ ನಾವು ಪೇಪರ್ಲಿ ಕವರ್ ಮಾಡಿಟ್ರೆ ಒಳ್ಳೆಯದು. ಒಂದು ಸೂಜಿ ಇತ್ತಪ್ಪ, ಇನ್ಸುಲಿನ್ ತೊಗೊಂಡು ಸೂಜಿ ಡಿಸ್ಕಾರ್ಡ್ ಮಾಡಿದ್ವಿ, ಅಥವಾ ಒಂದು ಸೀಸರ್ ಮುರಿಯಿತು, ರೇಜರ್ ಹಳೇದಾಯಿತು ಹಾಕಿದ್ವಿ, ಅದನ್ನೆಲ್ಲ ಒಂದು ಪೇಪರ್ಲಿ ಸುತ್ತಿಟ್ರೆ ಅದನ್ನು ಹ್ಯಾಂಡಲ್ ಮಾಡೋ ಹೆಲ್ತ್ ಇದು ಕಾರ್ಪೊರೇಷನ್ ವರ್ಕರ್ಸ್ಗೆ ಆಗಲಿ ಅವ್ರಿಗೆ ಇಂಜುರೀಸ್ ಆಗಲ್ಲ. ಸೊ ಪೇಪರ್ಲಿ ಸುತ್ತಿ ನಾವು ಕರಿ ಡಬ್ಬಕ್ಕೆ ಹಾಕಿದ್ರೆ ಕರಿ ಡಬ್ಬದಲ್ಲಿರೋದು ಹೋಗುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಕೂದಲನ್ನು ಒಂದು ಸಪರೇಟಾಗಿ ಇಡಿ ನೀವು. ಕೂದಲನ್ನು ನಾವು ಸಪರೇಟಾಗಿ ಇಟ್ಟು

0: ಇಟ್ಟಾಗ ಇದು ಇಟ್ ಆಕ್ಟ್ಸ್ ಆಸ್ ಎ ವೆರಿ ಗುಡ್ ರಿಸೋರ್ಸ್ ಮುಂದೆ. ಸೊ ಅದನ್ನು ಒಂದು ಬಿನ್ನಿಗೆ ಹಾಕಿ ನಮಗೆ ದಾವಣಗೆರೆಯಲ್ಲಿ ಹಸಿರು ದಳ ಅಂತ ಇದೆ ಒಂದು, ಅವರು ಕೂದಲಿಗೇನೆ ಒಂದು ಇದು ವಿಭಾಗ ಮಾಡಿ ಆ ಡಬ್ಬಿನೂ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ. ಸೊ ತುಂಬಿದಾಗ ನಾವು ಕೂದಲು ತಲೆ ಬಾಚ್ಕೊತಿರ್ತೀವಲ್ಲ, ಅದು ತುಂಬಿದಾಗ ಅದು ಅವರಿಗೆ ಫೋನ್ ಮಾಡಿ ತರಿಸಿದ್ರೆ ಇಟ್ ಗೋಸ್ ಟು ಎ ಪ್ರಾಪರ್ ಸೋರ್ಸ್. ಹಂಗೆ ಈ ಒಣ ಕಸದ್ದು ಹಂಗೆ ಬರುತ್ತೆ. ಈಗ ಹಸಿ ಕಸ ನಾವು ಮನೆಯಲ್ಲೇ ನಿರ್ವಹಣೆ ಮಾಡಿ ಕಾಂಪೋಸ್ಟ್ ಮಾಡಿ ನಮ್ಮ ಮನೆ ಗಿಡಗಳಿಗೆ ಹಾಕೋತೀವಿ. ಹಾಗಾದ್ರೆ ಒಣ ಕಸ ಈಗ ಒಂದು 4 ನಂದಿನಿ ಕವರ್ ಬಂತಪ್ಪ, ಅಥವಾ ಒಂದು 2 ಎಣ್ಣೆ ಕವರ್ ಬಂತು, ಒಂದು ಶ್ಯಾಂಪೂ ಬಾಟಲ್ ಬಂತು, ಅದನ್ನು ನಾವು ಒಂದೊಂದೇ ನಾವು ಹೊರಗಡೆ ಕೊಟ್ಟರೆ ಅದು ಏನು ಬೆಲೆ ಬಾಳಲ್ಲ. ಅದೇ ಒಂದು 10 ಮನೆಯಿಂದ ಒಟ್ಟಿಗೆ ಜೋಡಿಸಿ ಅಥವಾ ನಮ್ಮ ಮನೆಯದೇ 3-4 ತಿಂಗಳು ಒಂದು ಕಡೆ ಕೂಡಿಟ್ಟು ಅದನ್ನು ಕೊಟ್ಟರೆ ಅದಕ್ಕೊಂದು ಬೆಲೆ ಬರುತ್ತೆ. ಆ್ಯಂಡ್ ಇಟ್ ಗೋಸ್ ಟು ದ ಪ್ರಾಪರ್ ಚಾನಲ್ ಆಫ್ ರೀಸೈಕ್ಲಿಂಗ್ ರೀಯೂಸ್. ಸೊ ಹಿಂಗೆ ಕಸವನ್ನು ನಾವು ಕಸ ಅಂತ ಒಟ್ಟಿಗೆ ಮಾಡಿ ಎಸೆದು ಅದು ಕಸವಾಗೇ ಉಳಿಸ್ಕೊಳ್ಳೋ ಬದಲು ಅದನ್ನು ವಿಂಗಡಣೆ ಮಾಡಿ ಅದನ್ನೊಂದು ಸಂಪನ್ಮೂಲ ಅಂತ ನಾವು ಉಪಯೋಗಿಸ್ಕೊತ ಹೋದರೆ ನಮಗೆ ತ್ಯಾಜ್ಯದ ಸಮಸ್ಯೆ ಇರಲ್ಲ, ತ್ಯಾಜ್ಯದಿಂದ ಬರುವ ಹಾನಿಕಾರಕ ಎಫೆಕ್ಟ್ ಇರಲ್ಲ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಸಮುದಾಯವೂ ಚೆನ್ನಾಗಿರುತ್ತೆ, ನಮ್ಮ ಸಮಾಜವೂ ಚೆನ್ನಾಗಿರುತ್ತೆ, ನಮ್ಮ ನಗರಗಳು ಕ್ಲೀನ್ ಆಗುತ್ತೆ, ಹುಳ ಹುಪ್ಪಟೆ ಇರಲ್ಲ, ಹಂದಿನಾಯಿ ಹಾವಳಿ ಇರಲ್ಲ, ಅದರಿಂದ ಬರತಂಗತ್ತ ಕಾಯಿಲೆಗಳಿರಲ್ಲ, ಡೆಂಗು ಚಿಕನ್ಗುನಿಯಾ ರೇಬಿಸು ಆ ಜಪನೀಸ್ ಎನ್ಕೆಫಲೈಟಿಸು ಆ ಥರ ರೋಗಗಳು ಬರಲ್ಲ, ಎಷ್ಟೊಂದು ಸ್ಕಿನ್ ಅಲರ್ಜೀಸ್ ಬರ್ತಾ ಇದೆ, ಸ್ಕಿನ್ ಕ್ಯಾನ್ಸರ್ಸ್ ಬರ್ತಿದೆ, ಲಂಗ್ ಕ್ಯಾನ್ಸರ್ಸ್ ಬರ್ತಿದೆ. ಸೊ ಇದನ್ನೆಲ್ಲ ನಾವು ಖಂಡಿತವಾಗಿಯೂ ತಡೆ ಹಿಡಿಬೋದು ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಿಂದ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆಯೇ 50-60% ನಮ್ಮ ಕಾಯಿಲೆಗಳಿಗೆ ಮೂಲ ಕಾರಣ. ಪರಿಸರ ಹಾನಿಯಾಗಿ ಪರಿಸರ ಬದಲಾಗ್ತಾ ಹವಾಮಾನ ಬದಲಾವಣೆಗೆ ಇದೇ ಮುಖ್ಯ ಕಾರಣ. ಇದರ ಜೊತೆಗೆ ನಾವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಅಂತಲೂ ಹೇಳ್ತೀವಿ. ಈ ಎಗೇನ್ ತ್ಯಾಜ್ಯ ನಿರ್ವಹಣೆಗೆ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೋಬೇಕು.
1: ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ನಮಗೆಲ್ಲ ಸರ್ಕಾರವೇ ಕೊಟ್ಟಿರುತ್ತೆ ಈ ನಗರಸಭೆಗಳು ಅವೆಲ್ಲವೂ 2 ಡಬ್ಬಿಗಳನ್ನು ಕೊಟ್ಟಿರ್ತಾರೆ, ಒಂದು ನೀಲಿಂದು ಮತ್ತು ಹಸಿರಿಂದು. ಇದು 2 ಡಬ್ಬಿಗಳನ್ನಷ್ಟೇ ಉಪಯೋಗಿಸ್ಕೊಳ್ತಾ ಇದೆ. ಈಗ ನೀವು ಹೇಳಿದ್ರಿ 4 ಡಬ್ಬಿಗಳನ್ನು, ಇವುಗಳು ನಮ್ಮ ಕರ್ತವ್ಯ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ, ಅದನ್ನು ಹೇಗೆ ನಿರ್ವಹಣೆ ಮಾಡ್ಕೊಳ್ಬೇಕು ಅಂತ.
0: 4 ಡಬ್ಬಿ ತರಬೇಕು ಮನೆಗೆ ಕಲರ್ದು, ನಿಮ್ಮ ಮನೆ ಕಸಕ್ಕೆ ತಕ್ಕಂತೆ ಸೈಜ್ ನೀವು ನೋಡ್ಕೊಳ್ಳಿ. ಈಗ ನಾವು ನಮ್ಮ ಸ್ವಚ್ಛ ಬಡಾವಣೆ ಸುಂದರ ಬಡಾವಣೆ ಅಂತ ಮಾಡ್ತಿದ್ದೀವಲ್ಲ, ನಾವು ಕೆಲವು ಡೋನರ್ಸನ್ನೆಲ್ಲ ಕರ್ಕೊಂಡು ನಾವು ಸ್ವಲ್ಪ ದುಡ್ಡು ಹಾಕಿ ಜನಕ್ಕೆ ಇವಾಗ ಮುಂದಿನ ತಿಂಗಳು ಕೊಡೋ ಪ್ಲಾನ್ ಇದೆ ಎಲ್ಲ ಮನೆಯವರಿಗೆ. ಈ ಜನ ಹೇಗೆ ಅಂತಂದರೆ, ನಾವು ಅವ್ರಿಗೆ ಸ್ಲೇಟು ಬಳಪ ಕೊಟ್ಟು ಕಾಪಿ ರೈಟಿಂಗ್ ಮಾಡಿ ಮಾಡಬೇಕು ತ್ಯಾಜ್ಯ ನಿರ್ವಹಣೆಯಲ್ಲಿ. ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಬಂದರೆ ಹ್ಞೂ ಹ್ಞೂ ಅಂತಾರೆ, ನಾವು ಆ ಕಡೆ ತಿರುಗಿದ್ರೆ ಅವರು ಆ ಕಡೆ ತಿರ್ಕೊಂಡು ಬಿಡ್ತಿದ್ದಾರೆ. ಅದಕ್ಕೆ ನಾವು ಈ ಪ್ರತಿಯೊಂದನ್ನು ಅವ್ರ ಜೊತೆಗಿದ್ದು ಅದನ್ನು ಸ್ವಚ್ಛ ಮಾಡಿಸಿ ಅದು ಹೇಳ್ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಸಮಾಜ ಇವಾಗ. ಅದಕ್ಕೆ ನಾವು ಕಲರ್ ಕೋಡೆಡ್ ಬಿನ್ಸ್ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ತೋರಿಸ್ಕೊಡೋದು, ಅವ್ರಿಗೆ ಪ್ಯಾಂಪ್ಲೆಟ್ಸ್ ಕೊಡೋದು, ರೆಡ್ ಇದರಲ್ಲಿ ಏನಿಡಬೇಕು, ಗ್ರೀನ್ ಬಿನ್ನಿಗೆ ಏನು ಹಾಕಬೇಕು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು. ಹಾಗೆ ಆಟೋಮೆಟಿಕಲಿ ಒಂದು ಬಡಾವಣೆ ಡೆವಲಪ್ ಆಗಿ ಅದು ಸ್ವಚ್ಛ ಬಡಾವಣೆ ಆಯಿತು ಅಂತ ಪ್ರೊಜೆಕ್ಟ್ ಆದಾಗ ಜನಕ್ಕೆ ಕುತೂಹಲ ಬರುತ್ತೆ, ಅವ್ರೇನು ಮಾಡ್ತಿದ್ದಾರೆ ನಾವೇನು ಮಾಡಬಹುದು. ಈ ರೀತಿ ಒಂದು ಒಳ್ಳೆಯ ಕಾಂಪಿಟಿಷನ್ ಬರಬೇಕು ಜನರಲ್ಲಿ, ಒಂದು ತಿಳುವಳಿಕೆ, ಅವ್ರು ಮಾಡ್ತಿದ್ದಾರೆ ನಾವ್ಯಾಕೆ ಮಾಡಬಾರ್ದು, ಅವ್ರಿಗೆ ಸಾಧ್ಯ ಆಗಿದ್ದು ನಮಗ್ಯಾಕೆ ಸಾಧ್ಯ ಇಲ್ಲ ಅನ್ನೋ ಥರ ಬಂದು ನಮ್ಮ ಮನೆ ಅಂತ ನಮಗೆ ಹೇಗೆ ಹೆಮ್ಮೆ ಇದೆಯಲ್ಲ, ನಮ್ಮ ಬೀದಿ ಅಂತ ನಮಗೆ ಹೆಮ್ಮೆ ಇರಬೇಕು. ನಮ್ಮ ಬೀದಿ ನಮ್ಮ ವಿಳಾಸ, ಆ ಬೀದಿಯಿಂದನೇ ನಮ್ಮ ಮನೆಗೆ ಬರಬೇಕು ನಾವು. ಸೊ ಬೀದಿ ಚೆನ್ನಾಗಿದ್ದರೆ ನಮ್ಮ ಮನೆಯೂ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯವೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಾವೇ ಈಗ ಪ್ರಾಥಮಿಕವಾಗಿ ನಾವೇ ಬಿನ್ ಕೊಡ್ತಾ ಇದ್ದೀವಿ. ಅದಕ್ಕೆ ತುಂಬ ವಿರೋಧನೂ ಬಂದಿದೆ ನಮಗೆ, ನಮ್ಮ ಮೆಂಬರ್ಸಿಂದನೂ ಬಂದಿದೆ, ಬೇರೆ ಕಡೆಯಿಂದನೂ. ಹಿಂಗೆಲ್ಲ ಕೊಡಬೇಡಿ ಮೇಡಮ್, ನೀವು ಅವು ಕೊಟ್ಟರೆ ಸುಮ್ಮನೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಬಟ್ ಹೌ ಲಾಂಗ್ ಟು ವೆಯ್ಟ್? ನೀವೇ ಡಬ್ಬಿ ತೊಗೊಂಬನಿ ಅಂದರೆ ತರಲ್ಲ, ಅದೇ ಮನೆಗೆ ಬೇರೆ ಬೇರೆ ಏನೇನೋ ಡಬ್ಬಿಗಳು ತಂದಿರ್ತಾರೆ, ಫ್ಯಾನ್ಸಿ ಆಗಿರೋದನ್ನೆಲ್ಲ ಇಟ್ಕೊಂಡು ಶೋ ಮಾಡಿ ತೋರಿಸ್ತಿರ್ತಾರೆ, ಒಂದು ಚೆನ್ನಾಗಿರೋ ಫ್ಲವರ್ ಪಾಟ್ ತರ್ತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಶೋ ಪೀಸ್ ತರ್ತಾರೆ. ಅದೇ ಆ ಶೋ ಪೀಸನ್ನು ತರೋ ಇಂಟ್ರೆಸ್ಟನ್ನು ಒಂದು ಕಸದ ಡಬ್ಬಿ ಒಂದು 4 ತಂದಿಟ್ಕೊಡೋದ್ರಲ್ಲಿ ಯಾಕಿರಬಾರ್ದು? ಎಷ್ಟೊಂದು ಪಾರ್ಟಿಗಳು ಮಾಡ್ತಾರೆ, ಕಿಟ್ಟಿ ಪಾರ್ಟಿ ಮಾಡ್ತಾರೆ, ಬರ್ತ್ಡೇ ಮಾಡ್ತಾರೆ, ಅಲ್ಲೆಲ್ಲ ದುಡ್ಡು ಇದು ಮಾಡೋದ್ರಲ್ಲಿ ಒಂದು 1% ಅಪ್ಪ ಇವಕ್ಕೆ ಇನ್ನೆಷ್ಟು ಮಹಾ ಬೇಕು? ಕಲರ್ ಕೋಡೆಡ್ ಬಿನ್ಸ್ ತಂದಿಟ್ಕೋಬೇಕು, ಅದು ನಮ್ಮ ಜವಾಬ್ದಾರಿ.
1: ಈ 4 ಡಬ್ಬಿಗಳ ಕತೆ ಏನೋ ಆಯ್ತು ಇಲ್ಲಿಗೆ, ಅದನ್ನ ನಮ್ಮ ಕೇಳುಗರು ಕೂಡ ಇದನ್ನ ನಾವು ಮಾಡ್ತಾರೆ ಅಂತ ನಾವು ಬಯಸೋಣ. ಹಾಗೆ ನಾವು ಕೂಡ ಏನು ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ನೋಡೋಣ, ಯಾರೆಲ್ಲ ಈ ರೀತಿಯಾದಂತಹ ನಿರ್ವಹಣೆ ಮಾಡ್ತಾರೆ, ನಮ್ಮ ಕೇಳುಗರು ಯಾವ ರೀತಿಯಾದಂತಹ ಸ್ಪಂದನೆಯನ್ನ ಕೊಡ್ತಾರೆ ಈ ಕಾರ್ಯಕ್ರಮದ ಮೂಲಕ, ಅವರಿಗೆ ಯಾವ ರೀತಿಯಾಗಿ ಇದು ತಿಳುವಳಿಕೆಗೆ ಬಂದಿದೆ ಅನ್ನುವಂಥದ್ದನ್ನ ಹೇಳ್ತಾರೆ.
0: ಇಲ್ಲೊಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಹೇಗೆ ಮನೆಯಲ್ಲಿ ನೀವು ಕಲರ್ ಕೋಡೆಡ್ ಬಿನ್ಸ್ ಇಟ್ಕೊಂಡು ಕಸಾನ ಸಪರೇಟ್ ಮಾಡಿ ಕೊಡಿ ಅಂತ ಹೇಳ್ತೀವಲ್ಲ, ಆ ಕಸವನ್ನ ಸಂಬಂಧಪಟ್ಟ

0: ಪುರಸಭೆ ನಗರಸಭೆ ಕಾರ್ಪೊರೇಷನ್ನವರು ಕೂಡ ಅವರು ಕಸ ಎತ್ತುವ ವಾಹನದಲ್ಲಿ ಕೂಡ ಈ ಕಲರ್ ಕೋಡೆಡ್ ದೊಡ್ಡ ದೊಡ್ಡ ಬಿನ್ಸ್ ಇರಬೇಕು, ಚೀಲ ಇರಬೇಕು.
1: ನನ್ನ ನೆಕ್ಸ್ಟ್ ಪ್ರಶ್ನೆ ಅದಿತ್ತು. ಯಾಕೆಂತ ಹೇಳಿದ್ರೆ ಎರಡು ಡಬ್ಬಿಗಳನ್ನ ಕೊಟ್ಟಿದ್ದಾರೆ, ಈ ಎರಡು ಡಬ್ಬಿದನ್ನ ಅವ್ರು ತಗೊಳ್ತಾರೆ. ಒಂದೊಂದ್ಸರಿ ನಾನು ನೋಡಿದೀನಿ ಆ ಎರಡೂ ಡಬ್ಬಿದನ್ನ ಒಂದಕ್ಕೆ ಹಾಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇರುತ್ತೆ.
0: ಹಂಗಾಗದೆ ಇರೋದಕ್ಕೆ ನಾವು ಎಲ್ಲ ಹಂತದಲ್ಲೂ ತಿಳುವಳಿಕೆ ಕೊಡ್ತಾ ಹೋಗ್ತಿದೀವಿ. ಈಗ ಕಾರ್ಪೊರೇಷನ್ ಅವ್ರಿಗೂ ಹೇಳಿದೀವಿ, ಅವರು ಒಪ್ಕೊಂಡಿದ್ದಾರೆ. ಇವಾಗ ಅಟ್ಲೀಸ್ಟ್ ಒಂದು ಬಡಾವಣೆಗೆ ನಿಮ್ಮ ಕಸ ಎತ್ತುವ ವಾಹನವನ್ನ ಪರಿವರ್ತನೆ ಮಾಡಿಕೊಂಡು ಅದರಲ್ಲಿ ಒಂದು ದೊಡ್ಡ ರೆಡ್ ಬಿನ್ನು, ಒಂದು ಬ್ಲೂ ಬಿನ್ನು, ಒಂದು ಗ್ರೀನ್ ಬಿನ್ನು. ಎಲ್ಲರ ಮನೆಯಲ್ಲೂ ಕಾಂಪೋಸ್ಟಿಂಗ್ ಮಾಡಲ್ಲ ಕೆಲವು ಸಲ. ಸೊ ಅದನ್ನ ಗ್ರೀನ್ ಬಿನ್ ಅನ್ನ ಅಲ್ಲೇ ಹಾಕೊಳ್ಳಿ. ಬ್ಲೂ ಬ್ಯಾಗು, ಬ್ಲಾಕ್ ಬ್ಯಾಗು, ಬ್ಯಾಗು ಅಥವಾ ಬಿನ್ನು ನೀವು ಇಟ್ಕೊಂಡ್ರೆ ಮನೆಯಿಂದ ಬರೋ ಈಗ ಕಸ ಎತ್ತೋರ್ಗೂ ಈಸಿ ಆಗುತ್ತೆ, ಕಸ ಕೊಡೋರ್ಗೂ ಈಸಿ ಆಗುತ್ತೆ. ರೆಡ್ ಬಕೆಟ್ ಬಿನ್ನಿಂದು ರೆಡ್ ಡಬ್ಬಿಗೆ ಹೋಗುತ್ತೆ, ಗ್ರೀನ್ ಇಂದು ಗ್ರೀನಿಗೆ ಹೋಗುತ್ತೆ, ಬ್ಲೂದು ಬ್ಲೂಗೆ ಹೋಗುತ್ತೆ. ಕನ್ಫ್ಯೂಷನ್ ಇರಲ್ಲ, ಬ್ಲಾಕ್ದು ಬ್ಲಾಕಿಗೆ ಹೋಗುತ್ತೆ. ಸೊ ಆಟೋಮೆಟಿಕಲಿ ಅದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇರುತ್ತೆ ತ್ಯಾಜ್ಯದ್ದು, ಒಂದು ಪ್ರತಿಯೊಂದು ನಗರದಲ್ಲೂ. ಅಲ್ಲಿ ಹೋಗ್ಬಿಟ್ರೆ ಅಲ್ಲೂ ದೊಡ್ಡ ದೊಡ್ಡದು ಆ ಗ್ರೀನ್ ಆ ಕಲರ್ ಕೋಡೆಡ್ ಕಂಟೈನರ್ಸ್ಗಳು ಇಟ್ಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ. ಎಲ್ಲ ಕಡೆಯಿಂದ ಬಂದಿದ್ದು ಅದೇ ಕಲರಿಗೆ ಹೋದಾಗ ಸುಲಭವಾಗಿ ಈ ತ್ಯಾಜ್ಯ ನಿರ್ವಹಣೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕಸವು ಸಂಪನ್ಮೂಲವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ.
1: ಈಗ ನಮ್ಮ ಮನೆಯಲ್ಲಿ ಇಷ್ಟೊಂದು ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಅಂತಿದ್ದೀವಿ, ಸ್ಟಾಕ್ ಆಗಿದೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ನಾವು ಉಪಯೋಗಿಸ್ಕೊಳ್ಳುವಂತೆ ಮಾಡ್ಕೊಳ್ಬಹುದು?
0: ಹೇಳಿದ್ನಲ್ಲ, ಒಂದು ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದಲ್ಲಿ ಅಗೇನ್ ಸಿಂಪಲ್ ಫಾರ್ಮುಲಾ ಇದು, 40-60% ಹಸಿ ಕಸ ಇರುತ್ತೆ. ಅದನ್ನ ನಾವು ಎಲ್ಲಾ ಕಸದ ಜೊತೆ
1: ಮೋರಿಗೆ ಹಾಕ್ತಿವಿ ನಾವು.
0: ಮೋರಿಗೆ ಹಾಕ್ತಿವಿ, ಆಮೇಲೆ ಕಳಿಸಿದ್ದ ಸಾಮಾನ್ಯ ಇದೆಯಪ್ಪ ಅಂತೇಳಿ ಅದನ್ನ ಒಟ್ಟು ಯಾವ್ದೋ ಮಿಕ್ಕಿದ ಮುಸ್ರೆ ಅಂತ ಅಲ್ಲಿ ಮನೆ ಕಸ ಮನೆ ಕೆಲಸ ಮಾಡೋರಿಗೆ ಕೊಡ್ತೀವಿ. ಅವ್ರಿಗೂ ಅದು ಇಷ್ಟ ಆಗಲ್ಲ ತಿನ್ನಕ್ಕೆ, ತಗೊಂಡೋಗ್ರೆ ದಾರಿಲಿ ಹೋಗ್ತಾ ಅಲ್ಲಿ ಬಿಸಾಕ್ ಹೋಗ್ತಾರೆ. ಆ ತರ ಆಗೋ ಬದಲು ನಮ್ಮ ಮನೆಯಲ್ಲೇ ನಾವು ಕಾಂಪೋಸ್ಟಿಂಗ್ ಮಾಡ್ಕೊಂಡ್ರೆ
1: ಅದು ವಾಸನೆ ಬರುತ್ತಲ್ವಾ?
0: ಇಲ್ಲ, ಕರೆಕ್ಟ್ ಆಗಿ ಮಾಡಿದ್ರೆ, ನಾವು ಹೇಳಿದಂತೆ ಕೇಳಿದರೆ ಒಂದು ದಿನದ ಹಸಿ ಕಸನ ನಾವು ಕೂಡಿಟ್ಕೊಂತೀವಿ, ಮುಚ್ಚಿಟ್ಟಿರ್ಬೇಕು ಅದನ್ನ, ಆಯ್ತಾ, ವಾಸನೆ ಬರಲ್ಲ. ಅದನ್ನ ನಾವು ಒಂದು ಒಂದು ಡಬ್ಬಿನಲ್ಲಿ ನಾವು ಕಾಂಪೋಸ್ಟ್ ಕಲ್ಚರ್ ಅಂತಾನು ಕೊಡ್ತೀವಿ. ಒಣ ಎಲೆ ಇರುತ್ತೆ, ಒಣ ಎಲೆನ ನಾವು ಮನೆ ಮುಂದಿನ ಅಂಗಳ ಎಲ್ಲ ಗುಡಿಸಿ ಸುಟ್ಟಾಕ್ಬಿಡ್ತಾ ಇದೀವಿ ಕಸ ಅಂತ ಹೇಳಿ. ಆಮೇಲೆ ಎಷ್ಟೊಂದು ಜನ ತುಂಬಾ ಎಲೆ ಉದುರುತ್ತೆ ಅಂತ ಮರಾನ ಕಡಿಸಿ ಅಂತ ಕೇಳ್ತಿರ್ತಾರೆ, ಕಸ ಯಾರು ಅಷ್ಟೊಂದು ಗುಡಿಸೋರು ಅಂತ. ಈ ಒಣ ಎಲೆಗಳು ಮರಗಳು ಭೂಮಿಗೆ ಥ್ಯಾಂಕ್ಸ್ ಅಂತ ಹೇಳುವಂತದ್ದು, ವಾಪಸ್ ಕೊಡುಗೆ ಕೊಡ್ತಾ ಇರುತ್ತೆ ಇವು, ಆಯ್ತಾ. ಇದು ಪ್ರಕೃತಿ ನಿಯಮ,
1: ಉಪಯೋಗ ಆಗ್ಲಿ ಅಂತ ಹೇಳಿ ಚಳಿಗಾಲದಲ್ಲಿ ಅದು ಗೊಬ್ಬರವನ್ನ ಮಾಡ್ಕೊಳ್ಳೋದಕ್ಕೆ
0: ಗೊಬ್ಬರವನ್ನ ಒದಗಿಸುತ್ತೆ ಅದು. ಅದನ್ನ ನಾವು ಗುಡಿಸಿ ಬಿಸಾಕಿ ಪ್ಲಾಸ್ಟಿಕ್ ಜೊತೆ ಸೇರಿ ಸುಟ್ಟುಬಿಟ್ಟು ಪರಿಸರ ಹಾನಿ ಮಾಡ್ತಾ ಇದೀವಿ. ಸೊ ನಾವು ಮನೆ ಮುಂದೆ ಕಸ ಗುಡಿಸಿದಾಗ ಒಣ ಎಲೆನೆ ಒಂದು ಚೀಲದಲ್ಲಿ ತುಂಬಿಟ್ಕೊಂಡು ಬರುವ ಪ್ಲಾಸ್ಟಿಕ್ ಪೇಪರು ಅದನ್ನೆಲ್ಲ ಮನೆ ಮುಂದೆ 3-4 ಮನೆಯಿಂದ ಒಂದು ಚೀಲ ಇಟ್ಕೋಬೇಕು, ಕಂಟೈನರ್ ಅದ್ರೊಳಗಡೆಗೆ ಹಾಕ್ತಾ ಇದ್ರೆ ಈ ಕಾರ್ಪೊರೇಷನ್ ಅವ್ರು ಬಂದು ಕಸ ತಗೊಂಡು ಹೋಗ್ತಾರಲ್ಲ, ಒಣ ಎಲೆ ಒಣ ಕಸ ಸಂಗ್ರಹಣೆ ದಿನ ಅದನ್ನ ಎತ್ಕೊಂಡು ಹೋಗ್ತಾರೆ. ಒಣ ಎಲೆ ನೀವು ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮಗೆ ತುಂಬಾ ಜಾಸ್ತಿ ಆಯ್ತಪ್ಪ ಅಂದ್ರೆ ಅದನ್ನು ಕಾರ್ಪೊರೇಷನ್ ಅವ್ರಿಗೆ ಕೊಟ್ರೆ ಅವರು ಅದನ್ನ ಕಾಂಪೋಸ್ಟಿಂಗ್ ಗೆ ಹಾಕೋತಾರೆ. ಸೊ ಇದನ್ನ ನಾವು ವೇಸ್ಟ್ ಮಾಡಬಾರ್ದು. ನಾವು ಮನೆಯ ಕಿಚನ್ ವೇಸ್ಟ್ ಅನ್ನ ಹಸಿ ಕಸವನ್ನ ಹೇಗೆ ಸಂಪನ್ಮೂಲವಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀವಿ, ಕಾರ್ಯಾಗಾರ ಮಾಡ್ತಾ ಇದೀವಿ,
1: ಅವರಿಗೆ
0: ಕಾರ್ಯಾಗಾರ ಮಾಡ್ತಿದೀವಿ. ನಮ್ಮ ಜೊತೆ ಕಾರ್ಪೊರೇಷನ್ ಅವರು ಸೇರ್ಕೊಂಡು ಸಾವಿರಾರು
1: ಕಾರ್ಯಾಗಾರ ಮಾಡ್ತಾ ಇದೀರಿ ಅನ್ನೋ
0: ನಾವಲ್ಲಿ ಅಲ್ಲೆಲ್ಲ ನಾವು ವಾಟ್ಸ್ಆಪ್ ಅಲ್ಲೆಲ್ಲ ಮೆಸೇಜ್,
1: ನಿಮ್ಮ ಏರಿಯಾ ಸಂಬಂಧ
0: ಯಾವುದೇ ಏರಿಯಾದಲ್ಲಿ ಇರ್ಬೋದು. ಈಗ ಎಕ್ಸಾಂಪಲ್ ನಾವು ಹೋದ ವರ್ಷ ಒಂದೂವರೆ ವರ್ಷ ಆಯ್ತು ಕಾರ್ಪೊರೇಷನ್ ಅವ್ರ ಜೊತೆ ಸೇರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ 1,000 ಮನೆಗಳನ್ನವ್ರಿಗೆ 200-200 ಅಂತ ಬ್ಯಾಚ್ ಕರೆದು ನಾವು ಕಾಂಪೋಸ್ಟಿಂಗ್ ಬಿನ್ಸು ಕಾರ್ಪೊರೇಷನ್ ಇಂದ ಕೊಟ್ಟರು. ಕಾಂಪೋಸ್ಟ್ ಕಲ್ಚರ್ ನಾವು ನಮ್ಮ ಸಂಸ್ಥೆಯಿಂದ ಕೊಟ್ವಿ. ಅವ್ರಿಗೆ ಟ್ರೈನಿಂಗು ಕೊಟ್ಟು ವರ್ಕ್ಶಾಪ್ ಮಾಡಿ ಅವ್ರಿಗೆ ಮನೆಯಲ್ಲಿ ಕಾಂಪೋಸ್ಟ್ ಮಾಡಿ ಅಂತ ಬಿನ್ನೆಲ್ಲ ಕೊಟ್ಟು ಕಳಿಸಿದ್ವಿ. ಆಟೋಮೆಟಿಕಲಿ ಆ ಗೊಬ್ಬರ ಆದಾಗ ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಬರುತ್ತೆ. ಇದೊಂದು ಮೆಥಡ್ ಇರುತ್ತೆ, ಏನಿಲ್ಲ, ಉಪ್ಪಿನಕಾಯಿ ಹಾಕಿದಂಗ. ಮನೆಯಲ್ಲಿ ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕಲ್ವಾ, ಉಪ್ಪು ನಮ್ಮ ಕಲ್ಚರ್ ಪುಡಿ, ಮಾವಿನಕಾಯಿ ನಿಂಬೆಕಾಯಿ ಹೋಳು ನಮ್ಮ ಹಸಿ ಕಸ, ಅದರಲ್ಲಿ ಸೇರಿಸೋ ಕಲ್ ಸಕ್ಕರೆ ಒಣ ಎಲೆ, ಇಷ್ಟೇ. ಲೇಯರ್ ಬೈ ಲೇಯರ್ ಉಪ್ಪಿನಕಾಯಿನ ನಾವು ಲೇಯರ್ ಬೈ ಲೇಯರ್ ಹಾಕೊಂಡು ಹೋಗೋದು. ಅವಶ್ಯಕತೆ ಬಿದ್ರೆ ಅದನ್ನ ಕೈ ಆಡಿಸ್ಕೊಂತಿರ್ತೀವಿ ಮದ್ ಮಧ್ಯ, ಇಲ್ಲಾಂದ್ರೆ ಹಾಗೆ ಬಿಟ್ರು ಒಂದ್ ತಿಂಗಳಲ್ಲಿ ಉಪ್ಪಿನಕಾಯಿ ಆಗ್ಬಿಡುತ್ತೆ, ಇದು ಒಂದ್ ತಿಂಗಳಲ್ಲಿ ಗೊಬ್ಬರ ಆಗ್ಬಿಡುತ್ತೆ. ಅದನ್ನ ಕೊಳೆಸುವ ಬದಲು ಕಳಿಸಬೇಕು ನಾವು, ಅದನ್ನ ಕಳಿತದ್ದು ಉಪ್ಪಿನಕಾಯಿ. ಸೇಮ್ ಇಟ್ ಇಸ್ ಕಾಲ್ಡ್ ಅಸ್ ಪಿಕ್ಲಿಂಗ್ ಅಂತಾನೆ ಇದಕ್ಕೆ ಪ್ರೋಸೆಸ್ ಆಕ್ಚುಲಿ, ಅಷ್ಟೇ ಸಿಂಪಲ್. ಅದನ್ನ ಸರಿಯಾಗಿ
1: ಮಾಡಿಬಿಟ್ರೆ ನಮ್ಮ ಕಾರ್ಪೊರೇಷನ್ ಅವ್ರಿಗೆ 50% ಕಸ ಕಮ್ಮಿ ಆಗುತ್ತೆ ಅಲ್ವಾ? ಎಷ್ಟು ಚಂದದ ಒಂದು ಸೈಕಲ್ ಅಂತ ಹೇಳ್ಬೋದು.
0: ಬಟ್ ಆ ಜನ ಏನ್ ಮಾಡ್ತಿದ್ದಾರೆ, ನಾವು ಎಷ್ಟೇ ಸುಲಭವಾಗಿ ಹೇಳ್ಕೊಟ್ರು ಆ ಕ್ಲಾಸಲ್ಲಿ ಸರಿ ಕೇಳಿಸ್ಕೊಳ್ಳಲ್ಲ, ಅರ್ಧಂಬರ್ಧ ಕೇಳಿಸ್ಕೊಂಡು ಹೋಗ್ತಾರೆ. ನಾವು ಪ್ಯಾಂಪ್ಲೆಟ್ ಕೊಟ್ರು ಅರ್ಧಂಬರ್ಧ ಓದ್ಕೊಂತಾರೆ, ಆ ಪೇಷನ್ಸ್ ಇಲ್ಲ ಕೂತು ಓದಿ ಫಾಲೋ ಮಾಡುವಂಥದ್ದು. ಒಂದು

0: 20-30% ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒಂದ್ಸಲ ಫಸ್ಟ್ ಒಂದು ಎರಡು ಮೂರು ಸಲ ಸ್ವಲ್ಪ ತೊಂದರೆಗಳು ಆಗಬಹುದು, ಅವ್ರಿಗೆ ಫೇಲ್ಯೂರ್ಸ್ ಆಗ್ಬಹುದು. ಆದ್ರೆ ಅಲ್ಲಿಗೆ ಅವ್ರು ನಿಲ್ಲಿಸಬಾರ್ದು. ಮತ್ತೆ ನಾವು ಹೇಳ್ತೀವಿ, ನಮ್ದು ಫೋನ್ ನಂಬರ್ಸ್ ಕೊಟ್ಟಿರ್ತೀವಿ, ನಮ್ಗೆ ಎಷ್ಟೊತ್ತಾದ್ರೂ, ನಾ ಹೇಳದ್ನಲ್ಲ ಆಸ್ ಅನ್ ವೆನ್ ರಿಕ್ವೈರ್ಡ್ ಐ ಆಮ್ ಅವೈಲಬಲ್ ಅಂತ ಫೋನ್ ನಂಬರ್ಸ್ ಕೊಟ್ಟಿರ್ತೀವಿ ಎಲ್ಲರದ್ದು. ಫೋನ್ ಮಾಡಿ ಕೇಳ್ಕೋಬಹುದು ಅಥವಾ ಮನೆಗೆ ಬಂದು ನೋಡಿ ಅಂತ ಹೇಳ್ಬೋದು. ನಾವೆಲ್ಲದಕ್ಕೂ ರೆಡಿ ಇದ್ದೀವಿ, ಅವರದನ್ನ ಉಪಯೋಗಿಸ್ಕೋಬೇಕಷ್ಟೇ. ಜನ ಕರೆಕ್ಟ್ ಮೆಥಡ್ ಅನ್ನ ಅವರು ಒಂದು ಹಿಡಿತಕ್ಕೆ ತಗೊಂಡ್ಬಿಟ್ರೆ ಅದರಷ್ಟು ಸುಲಭವಾದ ಕೆಲಸ ಬೇರೆ ಇಲ್ಲ.
1: ಹೌದು, ಈಗ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಆದ್ರೆ ನನ್ನ ಮನೆ ಮೇಲೆ ಜಾಗ ಇದೆ. ಈ ಟೆರೆಸ್ ಗಾರ್ಡನ್ ಬಗ್ಗೆ ಒಂದಿಷ್ಟು ಮಾತನಾಡೋಣ, ಯಾಕಂದ್ರೆ ಕಾಂಪೋಸ್ಟ್ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಈಗ ಅದಕ್ಕೆ ಸಹಕಾರಿ ಅಂತ ನಾನು ಭಾವಿಸ್ತೇನೆ, ಅದಕ್ಕೆ ಉಪಯೋಗಿಸ್ಕೊಳ್ಬಹುದು.
0: ಎಂಡ್ ಟು ಎಂಡ್ ಒಂದು ಇದು ಸೊಲ್ಯೂಷನ್ ಕೊಟ್ಟಂಗೆ ಆಗ್ಬಿಡುತ್ತೆ ಇದು, ಆಯ್ತಾ? ಸೊ ನಮ್ಮ ಮನೆ ಕಸನ ಕಾಂಪೋಸ್ಟ್ ಮಾಡ್ಕೋತೀವಲ್ಲ, ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಇದನ್ನ ಏನ್ ಮಾಡೋದು? ಮನೆಯಲ್ಲಿ ಒಂದು 10 ಗಿಡ ಬೆಳೀರಪ್ಪ. ಈಗ ನಮ್ಮ ನಗರ ಪ್ರದೇಶದಲ್ಲಿ ಗಿಡಗಳೇ ಇಲ್ಲ, ಮರಗಳನ್ನೆಲ್ಲ ಕಡಿತಿದೀವಿ, ಜಮೀನೆಲ್ಲ ತೆಗೆದು ಬಿಡ್ತಾ ಇದೀವಿ, ರೋಡು ಬಿಲ್ಡಿಂಗ್ಸ್ ಎಲ್ಲ ಮಾಡ್ಕೊಂತ ಇದೀವಿ. ಸೊ ನಾವು ಎಷ್ಟು ಗಿಡ ಬೆಳೆದ್ರೂ ಸಾಲದು, ಯಾಕಂದ್ರೆ ಜನಸಂಖ್ಯೆ ಅಷ್ಟಿದೆ. ನಾವು ಉಸಿರಾಡೋ ಬಿಟ್ಟ ಕಾರ್ಬನ್ ಡೈಆಕ್ಸೈಡು ಎಲ್ಲ ತುಂಬ್ಕೊಂಡ್ಬಿಟ್ಟು ಅದನ್ನ ಹೀರ್ಕೊಳ್ಳಕ್ಕೆ ಗಿಡಗಳೇ ಇಲ್ಲ. ಅಲ್ಲಿ ಆಕ್ಸಿಜನ್ ಅನ್ನ ಕೊಡಕ್ಕೆ, ನಾವು ಇರೋ ಆಕ್ಸಿಜನ್ ಅನ್ನು ಉಸಿರಾಡಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬರ್ತಿದೆ. ಅದಕ್ಕೆ ನಾವು ಏನ್ ಹೇಳೋದು, ಇದಕ್ಕೊಂದು ಸೊಲ್ಯೂಷನ್, ಇದಕ್ಕೊಂದು ಪರಿಹಾರ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಮಾಡಕ್ಕೆ ಒಂದಷ್ಟು ಗಿಡಗಳು ಬೆಳೀರಿ. ಪಾಟ್ಸ್ ತಗೊಳ್ಳಿ, ಅಥವಾ ದೇರ್ ಆರ್ ವೇರಿಯಸ್ ಮೆಥಡ್ಸ್, ಪಾಟೇ ಅಲ್ಲ, ಗ್ರೋ ಬ್ಯಾಗ್ ಅಲ್ಲಿ ಬೆಳಿಬಹುದು, ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಒಂದಷ್ಟು ಮಣ್ಣಿದ್ರೆ ಅಲ್ಲೇ ಬೆಳೀರಿ. ಏನಾದ್ರೂ ಗಿಡ ಬೆಳೀರಪ್ಪ, ಒಂದ್ ಕರ್ಬೇವಿನ ಗಿಡ ಬೆಳೀರಿ, ನುಗ್ಗೆ ಬೆಳೀರಿ, ಇಲ್ಲ ಒಂದ್ ಗಂಟೆ ಹೂ ಬೆಳೀರಿ, ಒಂದ್ ದಾಸವಾಳ ಬೆಳೀರಿ, ಇಲ್ಲ ಒಂದಷ್ಟು ಸೊಪ್ಪು ಬೆಳೀರಿ, ಮೂಲಂಗಿ ಬೆಳೀರಿ. ಸುಲಭ ಇವೆಲ್ಲ ಬೆಳೆಯೋದು. ಒಂದಷ್ಟು ತುಳಸಿ ಗಿಡ ಹಾಕಿ, ಸುಲಭವಾಗಿ ಬೆಳೆಯುವಂಥದ್ದು. ನಿಮ್ಮ ಮನೆಯ ಪೂಜೆಗೂ ಬರುತ್ತೆ, ನಿಮ್ಮ ಮನೆಯ ಪೌಷ್ಟಿಕಾಂಶಕ್ಕೂ ಬರುತ್ತೆ. ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಎಲ್ಲ ಸೊಪ್ಪುಗಳು ಎಷ್ಟು ಪೌಷ್ಟಿಕಾಂಶ ಇರುತ್ತೆ. ನಮ್ಮ ಈ ಎಷ್ಟೊಂದು ಸೊಫೆಸ್ಟಿಕೇಟೆಡ್ ಹೈ ಫೈ ಫೈನಾನ್ಷಿಯಲಿ ಮೇಲಿರೋ ಮನೆಗಳಲ್ಲಿ ಕೂಡ ಮಾಲ್ ನ್ಯೂಟ್ರಿಷನ್ ಇರುತ್ತೆ. ನಮ್ಗೆ ಅರಿವಿಗೆ ಬರಲ್ಲ, ಅವ್ರಿಗೆ ಸರಿಯಾದ ಆಹಾರ ಪದ್ಧತಿಯೇ ಸರಿಯಾಗಿ ಗೊತ್ತಿರಲ್ಲ. ಈ ಲೇಟೆಸ್ಟ್ ಟ್ರೆಂಡ್ಸ್ ಅಂತ ಹೇಳಿ ಎಲ್ಲ ಆಹಾರಗಳು ತಿಂತಿರ್ತಾರಲ್ಲ, ಅದರಲ್ಲಿ ಏನು ಪೌಷ್ಟಿಕಾಂಶನೂ ಇರಲ್ಲ ಹೆಚ್ಚು. ಸೊ ಈ ಇದಕ್ಕೆ ಬನ್ನಿ ನೀವು. ಹಿಂದಿನ ಕಾಲದಲ್ಲಿ ನಮ್ಗಳ ಮನೆಯಲ್ಲೆಲ್ಲ ಹಿಂದೆ ಮುಂದೆ ಒಂದು ಸೀಬೆ ಗಿಡ, ಬಾಳೆ ಗಿಡ, ತುಳಸಿ, ಒಂದು ಸೊಪ್ಪು, ಕೆಸುವು ಎಲ್ಲ ಬೆಳೀತಾ ಇದ್ರು. ಕರ್ಬೇವಿನ ಗಿಡ, ನುಗ್ಗೆ ಗಿಡ ಇಲ್ಲದೆ, ಪಪ್ಪಾಯಿ ಗಿಡ ಇಲ್ಲದೆ ಇರೋ ಮನೆನೇ ಇರ್ತಿರ್ಲಿಲ್ಲ. ಆ ತರ ಬೆಳ್ಕೋಬಹುದು. ಇವನ್ ತಾರಸಿಯಲ್ಲಿ ಕೂಡ ನಾವು ಪಪ್ಪಾಯಿ ಬೆಳಿಬಹುದು, ಬಾಳೆ ಬೆಳಿಬಹುದು. ಬೇಡಪ್ಪ, ಅದೆಲ್ಲ ದೊಡ್ಡ ದೊಡ್ಡದಾಯ್ತು. ಸೊಪ್ಪುಗಳು ಬೆಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಸಿಂಪಲ್ ತರಕಾರಿಗಳು, ಬದನೆಕಾಯಿ, ಟೊಮೆಟೊ, ಸುಲಭವಾಗಿ ಸಿಗುವಂಥದ್ದು. ಇದರಿಂದ ಎಷ್ಟು ಪ್ರಯೋಜನ ಇದೆ ಅಂದ್ರೆ, ನಮ್ಮ ಹಸಿ ಕಸ ನಿರ್ವಹಣೆ ಆಯ್ತು, ಆ ಗಿಡಗಳಿಗೆ ಪೌಷ್ಟಿಕಾಂಶ ಸಿಕ್ತು, ಅದರ ಮೂಲಕ ಅನೇಕ ತರಕಾರಿ ಗಿಡಗಳು, ಹೂವಿನ ಗಿಡಗಳು ನಮ್ಮ ಮನೆಯ ಒಳಗಡೆಗೆ ಬಂದ್ವು ಫ್ರೆಶ್ ಆಗಿ,
1: ನಾವೇ ಬೆಳೆದ್ವಿ ಅನ್ನೋ ಇನ್ನೊಂದು
0: ನಮ್ಮ ಮನೆಯ ಸದಸ್ಯರಿಗೆ ಒಂದು ಕ್ರಿಯೇಟಿವ್ ಕೆಲಸವಾಯ್ತು.
1: ನಿಜ,
0: ಮಕ್ಕಳಿಗೆ ಒಂದು ಗಿಡ ಬೆಳೆಸುವ ಆ ಒಂದು ಸಂವೇದನಾಶೀಲ ಕ್ರಿಯೆ ಶುರುವಾಯ್ತು. ಆಟೋಮೆಟಿಕಲಿ ಅವರು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೋತಾರೆ, ಗುಂಪು ಗೂಡ್ತಾರೆ, ಆಕ್ಟಿವಿಟಿ ಇರುತ್ತೆ, ಆ ರಚನಾತ್ಮಕ ಇದು ಕ್ರಿಯೆ ಶುರುವಾಗತ್ತೆ ಮನೆಯಲ್ಲಿ. ಆಮೇಲೆ ನಮ್ಮ ಮನೆಯ ಹುಡುಗರಿಗೆ ಇವಾಗ ಹಾಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ಸೊಪ್ಪು ಎಲ್ಲಿಂದ ಉತ್ಪತ್ತಿ ಆಗತ್ತೆ ಅಂತ ಗೊತ್ತಿಲ್ಲ, ಬಾಳೆಹಣ್ಣು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನಾವು ಮೋರ್ಗೆ ಹೋಗ್ತೀವಿ, ಫುಡ್ ಮಾರ್ಟ್ಗೆ ಹೋಗ್ತೀವಿ, ಅಥವಾ ಸ್ವಿಗ್ಗಿಲಿ ಬರುತ್ತೆ ಅಂತ ಉತ್ತರ ಹೇಳ್ತಾರೆ. ಅದರಿಂದ ನಾವು ಹೊರಗೆ ತಗೋಬೇಕು, ನಮ್ಮ ಮಕ್ಕಳನ್ನ ಪ್ರಕೃತಿಯನ್ನ ತೋರಿಸ್ಬೇಕು. ಈಗ ಎಷ್ಟೊಂದು ಜನ ತಾಯಂದ್ರು ಚಂದಮಾಮನ್ ತೋರಿಸೇ ಇರಲ್ಲ, ಯಾಕಂದ್ರೆ ಅವರೇ ನೋಡಿರಲ್ಲ. ಫಸ್ಟ್ ಆಫ್ ಆಲ್ ಸೂರ್ಯ ಉದಯ ಆಗೋದು, ಸೂರ್ಯ ಮುಳುಗೋದು, ಮಧ್ಯಾಹ್ನದ ಸೂರ್ಯ ಎಷ್ಟು ಕಷ್ಟ ನೋಡಕ್ಕೆ, ಮಕ್ಕಳಿಗೆ ಎಕ್ಸ್ಪೋಜರೇ ಇರಲ್ಲ. ಇದನ್ನ ಪ್ರಕೃತಿಯ ಪಾಠವನ್ನ ನಾವು ಕಲಿಸ್ಬೇಕೀಗ ಮಕ್ಕಳಿಗೆ.
1: ಇದ್ರ ಮೂಲಕ ಎಲ್ಲಿ
0: ಬಿತ್ತಿದ್ರೆ ಹೆಂಗ್ ಬರುತ್ತದು, ಮೊಳಕೆ ಆಗೋದು, ಬೇರ್ ಬರೋದು, ಎಷ್ಟು ತುಂಬಾ ದಿನಾನು ಮಕ್ಕಳನ್ನ ಅದೊಂದು ಎಕ್ಸ್ಕರ್ಷನ್, ಮಕ್ಕಳಿಗೆ ಮನೆಯೇ ಒಂದು ಎಕ್ಸ್ಕರ್ಷನ್ ಆಗ್ಬಿಡುತ್ತೆ. ಮಾಡಿ ಮೇಲಿಂದ
1: ಕಳಿಸ್ತಾ ಇದೀವಿ ನಾವೀಗ ಅದನ್ನ.
0: ಶಾಲೆಯಲ್ಲಿ ಕಲಿಸ್ಬೇಕು, ಶಾಲೆಯಲ್ಲೂ ಕಲಿಸ್ಬೇಕು, ಮನೆಯಲ್ಲೂ ಕಲಿಸ್ಬೇಕು. ಸೊ ಮನೆಯಲ್ಲಿ ಕಲಿತಾಗ ಸುಲಭವಾಗಿ ಅರ್ಥ ಆಗತ್ತೆ. ತಾಯಿ ಹೇಳ್ಕೊಳ್ತಾಳೆ, ಮದರ್ ಟಂಗಲ್ ಹೇಳ್ಕೊಡ್ತೀವಿ ನಾವು, ಕಣ್ಣಿಗೆ ಇಂಡಿವಿಜುವಲ್ ಆಗಿ ಒನ್ ಟು ಒನ್ ಅಟೆನ್ಷನ್ ಬರುತ್ತೆ ಮಕ್ಕಳಿಗೆ. ಶಾಲೆಯಲ್ಲಿ ಗುಂಪಾಗಿ ಕಲಿಯೋದು ಪೂರ್ತಿ ಅರ್ಥ ಆಗಿರ್ಲಿಕ್ಕಿಲ್ಲ. ಮನೆಗೆ ಬಂದು ಅದೇ ಹುರುಳಿ ಬೀಜನ ನಾವು ಬಿತ್ತಿ ಮೊಳಕೆ ಹಿಂಗೆ ಬರೋದನ್ನ ನಾವು ತೋರಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಮಕ್ಕಳಿಗೆ,
1: ಅಲ್ವಾ?
0: ಅದನ್ನ ನಾವು ಬೆಳೆಸ್ಬೇಕು. ಸೊ ತಾರಸಿ ತೋಟ ಮಾಡೋದ್ರಿಂದ ಇವೆಲ್ಲ ಪ್ರಕ್ರಿಯೆಗಳು ಬರುತ್ತೆ.
1: ಹೌದು, ಈಗ ನಮ್ಮ ಕೇಳುಗರು ಒಂದು ಪ್ರಶ್ನೆ ಕಳಿಸಿದ್ದಾರೆ, ಓದ್ಬಿಡ್ತೇನೆ. ಭೀಮ ಸಮುದ್ರದ ಶಿವ ಸರ್ವೋತ್ತಮ ಅವರು, ಧವಳಗಿರಿ ಬಡಾವಣೆ ಮಳಪನಹಟ್ಟಿ ರಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತ ಭಟ್ ಅವರು ನಡೆಸ್ಕೊಡ್ತಾ ಇರುವಂತಹ ಪರಿಸರ ಮಾಲಿನ್ಯ ಮತ್ತೆ ಮನೆ ಮೇಲಿನ ಟೆರಸ್ಗಳ ಗಿಡಗಳನ್ನ ಬೆಳೆಸ್ತಾ ಇರೋದಕ್ಕೆ ನನಗೂ ಕೇಳಿ ತುಂಬಾ ಸಂತೋಷ ಆಯ್ತು ಮೇಡಮ್. ನಮ್ಮ ಮನೆಯ ಮೇಲೆ ಗಿಡ ಬೆಳೆಸುವುದಕ್ಕೆ ಆಸಕ್ತಿ ಇದೆ, ಆದ್ರೆ ಟೆರಸ್ ನೀರು ಬಿದ್ದು ಏನಾದರೂ ಪ್ರಾಬ್ಲಮ್ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಕಾಂಪೋಸ್ಟ್ನಲ್ಲಿ

0: ಬೆಳೆಯುತ್ತಿದ್ದೇನೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹಾಗೆ ವೃತ್ತಿಯಲ್ಲಿ ಅನುಭವ ಇರುವಂತಹ ಇಂತಹ ವೈದ್ಯರುಗಳು ನಮಗೆ ಬಹಳ ಅತ್ಯವಶ್ಯಕವಾಗಿ ಇರಬೇಕು. ಇಂತಹವರು ಸಾಧನೆಯ ಮೂಲಕ ಆಕಾಶವಾಣಿಯಲ್ಲಿ ತಮ್ಮ ಮನದಲ್ಲಿ ಇರುವಂತಹ ಅಂಶಗಳನ್ನು ತಿಳಿಸ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾರಸಿಯಲ್ಲಿ ಬೆಳಿಬೇಕು, ನೀರು ಬಿದ್ದು ಹಾಳಾಗುತ್ತೆ ಅನ್ನುವಂಥದ್ದು ಅವರದ್ದು
1: ಆಯ್ತಾ
0: ಒಂದು ಇಂಟೆನ್ಷನ್.
1: ಸೊ ಸಾಮಾನ್ಯವಾಗಿ ನಾವೆಲ್ಲ ತಾರಸಿಗೂ ಒಂದು ಇಳಿಜಾರು ಕೊಟ್ಟಿರ್ತೀವಿ, ಒಂದು 3-4 inches ಆದರೂ ಕೊಟ್ಟಿರ್ತೀವಿ. ಯಾಕೆಂದರೆ ತಾರಸಿ ಮೇಲೆ ನೀರು ನಿಲ್ಲಬಾರ್ದು ಅಂತ ಅನಾದಿ ಕಾಲದಿಂದಲೂ ಬಂದಿದೆ. ಸೊ ಆ ಇಳಿಜಾರನ್ನೇ ನಾವು ಉಪಯೋಗಿಸ್ಕೊಂಡು ನೀರು ಹರಿದೋಗೋಂಗೆ ಇರಬೇಕು ಅಷ್ಟೆ. ಆ ನೀರನ್ನು ನೀವು ಮಳೆ ನೀರು ಕೊಯ್ಲಿಗೆ ಕೂಡ ಕೆಳಗಡೆ ಭೂಮಿಗೆ ಬಿಟ್ಕೋಬಹುದು. ಸೊ ನೀರು ಹರಿಯುವಂತೆ ನಾವು ಗಿಡಕ್ಕೆ ನೀರು ಹಾಕಿದ್ದು ಏನಾದ್ರು ಬಂದರೆ ಹರಿದೋಗುವಂತೆ. ನಾವು ಗಿಡಕ್ಕೆ ಎಷ್ಟು ನೀರು ಹಾಕಬೇಕು, ಸ್ವಲ್ಪನೇ ಸ್ವಲ್ಪ ನಮ್ಮ ಪಾಟಿಂದ ಸ್ವಲ್ಪ ನೀರು ಹೊರಗಡೆ ಜಿನುಗಬೇಕು ಅಷ್ಟೇ. ನಾವು ನದಿ ಹರಿಸ್ದಂಗೆ ಹರಿಸ್ಬಾರ್ದು ಯಾವಾಗ್ಲೂ, ಸ್ವಲ್ಪನೇ ನೀರು ಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾವುದೇ ಚಿಂತೆ ಬೇಡ, ತಾರಸಿ ಮೇಲೆ ಎಲ್ಲ ಗಿಡನೂ ಬೆಳಿಬೋದು. ಆದರೆ ಡೈರೆಕ್ಟಾಗಿ ಪಾಟ್ಗಳನ್ನಾಗಲಿ ಗ್ರೋ ಬ್ಯಾಗ್ನಾಗಲಿ ತಾರಸಿ ಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋಂಗೆ ಇಡಬೇಡಿ. ಅದಕ್ಕೊಂದು 3-4 inches ಬರುವಂತೆ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ನೀರು ಹಾಕಿದ ಸ್ವಲ್ಪ ಜಾಸ್ತಿ ಆದ್ರೂ ಹರಿದೋಗಕ್ಕೆ ಅವಕಾಶ ಇರುತ್ತೆ. ಅಷ್ಟು ಮಾಡಿದ್ರೆ ಸಾಕು, ನೀವು ತಾರಸಿ ಮೇಲೆ ಖಂಡಿತವಾಗಿಯೂ ಬೆಳಿಬೋದು.
0: ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ. ಧನ್ಯವಾದಗಳು ಶಿವ ಸರ್ವೋತ್ತಮ ಅವರೇ. ಹಾಗೆ ಇನ್ನೊಂದು ಸಂದೇಶ. ನಮಸ್ತೆ ಶಾಂತಾ ಮೇಡಮ್, ನಾನು ದಾವಣಗೆರೆ ವಿನಾಯಕ ಬಡಾವಣೆ ವಿದ್ಯಾನಗರ ವಿನೂತನ ಮಹಿಳಾ ಸಮಾಜದ ಸದಸ್ಯೆ ಚಂದ್ರಿಕಾ ನೇಲ್ಗುಂಡಿಯವರು. ನೀವು ನಮ್ಮ ಸಮಾಜಕ್ಕೆ ಆಗಮಿಸಿ ಉತ್ತಮ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದರೆ ಅದನ್ನು 100+ ಸದಸ್ಯನಿಯರು ಇಂದಿಗೂ ಅಳವಡಿಸಿಕೊಂಡು ಅದರ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ನಿಮ್ಮ ಈ ಸೇವೆಗೆ ನಮ್ಮ ಧನ್ಯವಾದಗಳು ಮೇಡಮ್. ಉತ್ತಮ ಕಾರ್ಯಕ್ರಮ ವಿಜಯಕ, ಇದು ನಿಮಗೂ ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳಿ ದಾವಣಗೆರೆಯಿಂದ ಚಂದ್ರಿಕಾ ನೇಲ್ಗುಂಡಿಯವರು ಒಂದು ಸಂದೇಶವನ್ನು.
1: ವಿನೂತನ ಸಮಾಜದವರು ತುಂಬ ಪ್ರೋಆಕ್ಟಿವ್ ಆಗಿದ್ದಾರೆ, ತುಂಬ ಆಕ್ಟಿವ್ ಆಗಿದ್ದಾರೆ ಮಹಿಳೆಯರವರು. ನಮ್ಮ ಎಲ್ಲ ನಾನು ಏನೇನು ಅವರಿಗೆ ತಿಳುವಳಿಕೆ ಕೊಟ್ಟು ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲ ಅಳವಡಿಸ್ಕೊಂತ ಇದ್ದಾರೆ ಅವರು. ನಂಗೆ ಬಹಳ ಖುಷಿ ಆ ಸಮಾಜದವರು.
0: ಇಂಥದ್ದೊಂದು ಕಾರ್ಯ ನಡೆದಾಗ ಇವರು ಬೆನ್ತಟ್ಟುವಿಕೆಗೆ ಒಂದು ಈ ರೀತಿಯಾದಂತಹ ಸಂದೇಶವನ್ನ ನಮಗೆ ವಾಪಸ್ ಕಳಿಸಿದಾಗ ನಮ್ಗೊಂದು ರೀತಿಯಾದಂತ ಉಲ್ಲಾಸ ಉತ್ಸಾಹ ಎರಡೂ ಬರುತ್ತೆ ಅಂತ ಹೇಳ್ಬೋದು.
1: ಖಂಡಿತವಾಗಿ
0: ಈ ಟೆರೆಸ್
1: ಗಾರ್ಡನ್. ಧನ್ಯವಾದಗಳು ಚಂದ್ರಿಕಾ ಅವರೇ.
0: ನೋಡಿ ನೆನಪಿಸ್ಕೊಂಡು ಮತ್ತೆ ಹೇಳಿದ್ರು ಅವರು, ತುಂಬಾ ಖುಷಿಯಾಗುವಂಥದ್ದು. ಆದರೂ ಕೂಡ ಸವಾಲುಗಳು ಹುಟ್ಟುಕೊಳ್ಳುತ್ತವೆ, ಇದೆಲ್ಲದರಲ್ಲೂ ಮತ್ತೆ ಸವಾಲುಗಳು ಹುಟ್ಟುಕೊಳ್ಳುತ್ತವೆ. ಹೇಗೆ ಮತ್ತೆ ನಾವು ಅದನ್ನ ಎದುರಿಸ್ಬೇಕು ಅನ್ನುವಂಥದ್ದು.
1: ಆಯ್ತಾ, ನಾವು ಈ ತರ ಗುಂಪುಗಳನ್ನ ಮಾಡ್ಕೊತ ಇರ್ಬೇಕು ಯಾವಾಗ್ಲೂ. ಸಿ ನಿರಂತರ ಸವಾಲುಗಳು ಬಂದಾಗ ನಮ್ಮ ಜೊತೆ ಸಂವಹನ ಮಾಡಬೇಕು, ಕೇಳಬೇಕು. ನಾವು ಬೇಕಾದ್ರೆ ಬಂದಾದ್ರೂ ಹೇಳ್ತೀವಿ, ಅಥವಾ ಇನ್ಯಾರು ನಿಮ್ಮ ಅಕ್ಕಪಕ್ಕ ಮನೇಲಿ ಮಾಡ್ತಾ ಇದ್ರೆ ಅವ್ರ ಜೊತೆ ಮಾತುಕತೆ ಆಡಬೇಕು. ನಾವು ಹೇಳದಂಗೆ ಕಸದ ವಿಷಯ ಇಟ್ಕೊಂಡೆ ನೀವೆಲ್ಲರ ಕೈಲಿ ಮಾತಾಡಿ. ಕಸವೇ ನಮ್ಮ ಎಲ್ಲರ ಮಧ್ಯೆ ಸಂವಹನ ಒಂದು ಮೀಡಿಯಂ ಆಗಲಿ. ಕಸದ ಮಾತುಕತೆ ಆಡ್ಕೋತಾ ಬನ್ನಿ, ಆಟೋಮೆಟಿಕಲಿ ಒಬ್ರಿಗೊಬ್ಬರಿಗೆ ನೀವು ಸಮಸ್ಯೆಗಳು, ನಿಮಗೆ ಬಂದಿದ್ದ ಸಮಸ್ಯೆ ಪಕ್ಕದ ಮನೆಯವ್ರಿಗೆ ಬಂದಿರಲ್ಲ, ಅವ್ರದ್ನ ಸಾಲ್ವ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರ ಜೊತೆ ನೀವು ಮಾತಾಡಿದಾಗ ಸುಲಭವಾಗಿ ಪರಿಹಾರ ಅಲ್ಲೇ ಸಿಕ್ಕಿಬಿಡುತ್ತೆ ನಿಮಗೆ. ಈ ರೀತಿ ನಾವು ಮೊದಲು ನಾವು ಫೇಲ್ಯೂರ್ಸ್ ಆದರೂ ಪರವಾಗಿಲ್ಲ, ಅದನ್ನು ದಾಟಿ ನಾವು ಮುಂದಕ್ಕೆ ಬಂದುಬಿಟ್ರೆ ವಿ ಬಿಕಮ್ ಚಾಂಪಿಯನ್ಸ್.
0: ಈಗ ನಮ್ಮ ಸಾರ್ವಜನಿಕರಿಗೆ ಹೇಗೆಲ್ಲ ನೀವು ಇದಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀರಿ?
1: ನಮ್ಮ
0: ನಾವೆಲ್ಲರೂ ಕೂಡ ಬೆಳಗ್ಗಿನಿಂದ ತುಂಬಾ ಸ್ಟ್ರೆಸ್ ಅಲ್ಲೇ ಇರ್ತೀವಿ, ವರ್ಕ್ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನುವಂತ ಧಾವಂತದಲ್ಲೇ ಈ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಅಂಥವರಿಗೆ ಏನ್ ಕರೆ ಕೊಡ್ತೀರಿ ಈ ಕಾರ್ಯಕ್ರಮದ ಮೂಲಕ? ನೀವು ಕೂಡ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ?
1: ಏನೂ ಇಲ್ಲ, ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಈ ತ್ಯಾಜ್ಯ ನಿರ್ವಹಣೆ, ಟೆರೇಸ್ ಗಾರ್ಡನ್ ಇರ್ಬೋದು, ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಬಿಡಿ. ಅದರೊಳಗಡೆಗೆ ಧಾವಂತ ಪಟ್ಕೋಬೇಡಿ. ಅನಾವಶ್ಯಕ ವಸ್ತುನ ಹೇಗೆ ಮನೆಗೆ ತಗೊಂಬರಬೇಡಿ ಅಂತ ಹೇಳಿದ್ನಲ್ಲ, ಅನಾವಶ್ಯಕ ಕಾರ್ಯಕ್ರಮಗಳನ್ನು ನೋಡಕ್ಕೆ ಹೋಗಬೇಡಿ. ಒಂದು 10 minutes ಬ್ರೇಕ್ ತಗೊಳ್ಳಿ, ಒಂದು ಸಿಸ್ಟಮ್ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಒಂದು ಪ್ರೋಟೋಕಾಲು ಪ್ರತಿಯೊಂದಕ್ಕೂ, ನಾವು ಈಗ ವೈದ್ಯಕೀಯ ಇದರಲ್ಲಿ ನಾವು ಮ್ಯಾನೇಜ್ ಮಾಡಬೇಕಾದ್ರೂ ಒಂದೊಂದು ಸಮಸ್ಯೆಗೆ ಒಂದೊಂದು ಪ್ರೋಟೋಕಾಲ್ ಅಂತ ಮಾಡ್ಕೊತೀವಿ. ನಮ್ಮದೇ ಆದ ಮತ್ತು ಒಂದು ನಮ್ಮ ಅಸೋಸಿಯೇಷನ್ಸ್ ರೆಕಮೆಂಡ್ ಮಾಡಿದ್ದ ಒಂದು ಪ್ರೋಟೋಕಾಲ್ಸ್ ಇರುತ್ತೆ. ಆ ರೀತಿ ನಾವು ಹೋಗ್ತಾ ಇದ್ರೆ, ಏಕೆಂದರೆ ಒಂದು ಪ್ರೋಟೋಕಾಲ್ ಅಂದರೆ ಅನೇಕ ಅನುಭವಗಳಿಂದ ಅದನ್ನು ಡೆವಲಪ್ ಮಾಡಿರ್ತಾರೆ. ಅದೇ ರೀತಿ ತ್ಯಾಜ್ಯ ನಿರ್ವಹಣೆಗೂ ಒಂದು ಪ್ರೋಟೋಕಾಲ್ ಇರುತ್ತೆ, ನಮ್ಮ ದಿನನಿತ್ಯದ ಕಾರ್ಯಕ್ರಮಕ್ಕೂ ನಮ್ಮದೇ ಆದ ಒಂದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲನ್ನು ನಾವು ಅಳವಡಿಸ್ಕೊಂಡು ಬಿಟ್ರೆ ಯಾವುದು ಸ್ಟ್ರೆಸ್ಸೇ ಆಗಲ್ಲ ಜೀವನದಲ್ಲಿ. ನನಗೇನಾದ್ರು ಹೌದಪ್ಪ ಇದು ಮಾಡೋದ್ರಲ್ಲಿ ನನಗೆ ಕಷ್ಟ ಆಯಿತು, ತೊಂದರೆ ಆಯಿತು ಅಂದರೆ ಮನೆಯಲ್ಲೇ ಇತರ ಸದಸ್ಯರೊಂದಿಗೆ ಮಾತಾಡಬೇಕು, ಅಕ್ಕ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಬೇಕು. ನೋಡು ನಂಗೆ ಇದು ಗೊತ್ತಾಗ್ತಿಲ್ಲ, ಇದನ್ನು ಹೆಂಗೆ ಹಾಕ್ಬೇಕು. ಶುರುವಿನಲ್ಲಿ ಒಣ ಎಲೆ ಒಣ ಕಸನೋ ಹಸಿ ಕಸನೋ ಗೊತ್ತಾಗ್ತಿರ್ಲಿಲ್ಲ, ಡೌಟ್ಸ್ ಇರ್ತಿತ್ತು. ಆಮೇಲೆ ನಾವೆಲ್ಲ ಬಿಡಿಸಿ ಬಿಡಿಸಿ ಹೇಳಿ ಹೇಳಿ ಹೇಳಿ ಈಗ ಜನಕ್ಕೆ ಗೊತ್ತಾಗಿದೆ ಒಣ ಎಲೆ ಅಂದರೆ

0: ಹಸಿ ಕಸಾನೇ ಅದು, ಕಾಂಪೋಸ್ಟಬಲ್ ವೇಸ್ಟ್ ಅದು ಅಂತ ಆ ಥರ ನಾವು ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮೊದಲನೇ ಕ್ಲಾಸಲ್ಲೇ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡಲ್ಲ. ಒಂದು ಸ್ಟೆಪ್ ಬೈ ಸ್ಟೆಪ್, ಒಂದು ಸ್ಟೆಪ್ ಆದಮೇಲೆ ಎರಡು ಸ್ಟೆಪ್, ಎರಡು ಸ್ಟೆಪ್ ಆದಮೇಲೆ ಮೂರನೇ ಸ್ಟೆಪ್ ಬಂದಾಗ ನಮಗೆ ತಂತಾನೆ ತಂತಾನೆ ಕ್ಲಿಯರ್ ಆಗಿ ವಿ ಬಿಕಮ್ ಟೀಚರ್ಸ್ ಆಟೋಮೆಟಿಕಲಿ. ನಮ್ಮನ್ನು ಕೇಳಕ್ ಬರ್ತಾರ ಅವಾಗ. ಈಗ ನೀವು ಪ್ರಾರಂಭ ಮಾಡಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯವರೆಲ್ಲರಿಗೂ ಒಂದು ಪಾಠ ಮಾಡಿ. ಮೊದಲು ಮೊದಲು ತಪ್ಪಿರ್ಬೋದು, ಜೂನಿಯರ್ ಲೆಕ್ಚರರ್ಸ್ ಹೆಂಗೆ ತಪ್ಪು ಮಾಡ್ತಾರೆ, ನೀವು ತಪ್ಪು ಮಾಡ್ತೀರಾ, ಆದರೆ ಅದು ನೀವು ಹೇಳ್ತಾ ಹೇಳ್ತಾ ನಿಮಗೆ ಗೊತ್ತಾಗತ್ತೆ ತಪ್ಪು ಅಂತ, ಮುಂದಿನ ಕ್ಲಾಸಲ್ಲಿ ತಿದ್ಕೊಂಡ್ಬಿಡ್ತೀರಾ ನೀವು ಅದನ್ನು. ಯು ಹ್ಯಾವ್ ಟು ಲರ್ನ್. ನಾವು ಮಾಡಿದಾಗ ನಿಮಗೆ ಅನೇಕ ಇನ್ಪುಟ್ಸ್ ಬರುತ್ತೆ, ನೆಟ್ಟಲ್ಲಿ ತೆಗೆದು ನೋಡಿ, ನಾವು ಕೊಟ್ಟಿರೋ ಪ್ಯಾಂಪ್ಲೆಟ್ಸ್ ನೋಡಿ, ಅಥವಾ ನಮ್ಮಗಳಿಗೆ ಫೋನ್ ಮಾಡಿ, ಅಥವಾ ಇನ್ಯಾರು ನಿಮ್ಮ ಊರಲ್ಲೂ ಇರ್ತಾರೆ ಇದೇ ಥರ ತ್ಯಾಜ್ಯ ನಿರ್ವಹಣೆ ಬಗ್ಗೆ ತಿಳುವಳಿಕೆ ಕೊಡೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ ಇವಾಗ ಈ ಫೀಲ್ಡ್ ಅನ್ನು ಬಹಳ ಜನ ತಗೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಸಂಪರ್ಕಿಸಿ, ಹಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಬರ್ತಾ ಬರ್ತಾ ನಿಮಗೆ ಅನುಭವ ಬರುತ್ತೆ, ನೀವೇ ಒಂದು ಟ್ರೈನರ್ ಆಗ್ಬಿಡ್ತೀರಾ.
1: ಈಗ ಒಂದು ಬೀದಿಯಲ್ಲಿ ಎಷ್ಟೊಂದು ಮನೆಗಳಿರುತ್ತೆ, ಆ ಮನೆಗಳಲ್ಲಿ ಸಿಗುವಂತಹ ಆ ತ್ಯಾಜ್ಯದಿಂದ ಏನಾದ್ರೂ ಅರ್ನಿಂಗ್ಸ್ ಸ್ಟಾರ್ಟ್
0: ಮಾಡಬಹುದಾಗಿಯೂ ಮಾಡಬಹುದು. ಕಮ್ಯುನಿಟಿ ಕಾಂಪೋಸ್ಟಿಂಗ್ ಅಂತ ಅಂತೀವಿ. ಹಸಿ ಕಸನ ನಿಮ್ಮ ಮನೆಯಲ್ಲಿ ಮಾಡೋದು ಅತ್ಯುತ್ತಮವಾದ ವಿಧಾನ. ಈಗ ಒಂದು ಸೇಯಿಂಗ್ ಇದೆ, ದ ಫುಡ್ ಶುಡ್ ನಾಟ್ ಟ್ರಾವೆಲ್. ಎಲ್ಲಿ ಉತ್ಪತ್ತಿ ಆಗುತ್ತೋ, ಎಲ್ಲಿ ತಯಾರು ಮಾಡ್ತೀವೋ ಅಲ್ಲೇ ಉಪಯೋಗಿಸ್ಬೇಕು ಅಂತ. ಆ ಡ್ಯೂರಿಂಗ್ ಟ್ರಾವೆಲಿಂಗ್ ಅದ್ರ ಕ್ವಾಲಿಟಿ ಕಮ್ಮಿ ಆಗ್ಬಿಡುತ್ತೆ. ಹಾಗೆಯೇ ವೇಸ್ಟ್ ಆಲ್ಸೋ ಶುಡ್ ನಾಟ್ ಟ್ರಾವೆಲ್. ಎಲ್ಲಿ ಉತ್ಪತ್ತಿ ಆಗತ್ತೆ ಅಲ್ಲೇ ಉಪಯೋಗ ಆಗ್ಬಿಡ್ಬೇಕದು, ಅಲ್ಲೇ ಸಂಸ್ಕರಣೆ ಆಗ್ಬಿಡ್ಬೇಕದು.
1: ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರೆ ನನಗೆ, ಈಗ ನಾನು ಅದನ್ನ ಮಾಡ್ಬೋದಾ ಅಂತ ನನ್ನ ಕಣ್ಣು ಮುಂದೆ ಬಂದು ನಿಲ್ತಾ ಇದೆ. ನಮ್ಮ ಮನೆ ಏರಿಯಾದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 50 ಮನೆಗಳಿರುತ್ತೆ. ಆ 50 ಮನೆಗಳ ಎಲ್ಲಾ ತ್ಯಾಜ್ಯನ ಅಂದ್ರೆ ಅಡಿಗೆ ಮನೆಯಲ್ಲಿ ಆಗುವಂತ ಎಲ್ಲ ತ್ಯಾಜ್ಯವನ್ನ ಶೇಖರಣೆ ಮಾಡಿಟ್ಕೊಂಡು ನಾನು ಏನ್ ಮಾಡ್ಬೋದು ಅನ್ನುವಂತ ಒಂದು ಊಹೆ ಬರ್ತಾ ಇದೆ ನನಗೆ.
0: ಅದು ಒಂದು ವೇ ಇದೆ. ಇಲ್ಲ, ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ತ್ಯಾಜ್ಯವನ್ನ ಹಸಿ ಕಸನ ಗೊಬ್ಬರ ಮಾಡಿಕೊಂಡು ಒಂದು ತಿಂಗಳಿಗೆ ಒಂದ್ಸಲ ಎಲ್ಲರದು ಕಾಂಪೋಸ್ಟ್ ಒಂದ್ ಕಡೆಗೆ ಸೇರಿಸೋದು.
1: ಓಕೆ.
0: ಖಾಲಿ ಸೈಟ್ ಇರುತ್ತೆ,
1: ಹೌದು,
0: ಬಹಳ ವರ್ಷದಿಂದ ಹಂಗೆ ಬಿಟ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ನೀವೇ ಸೇರಿ ಸ್ವಲ್ಪ ಶ್ರಮದಾನ ಮಾಡಿನೋ ಅಥವಾ ಯಾರನ್ನಾರ ಕರ್ಕೊಂಡು ಬಂದು ಒಂದಷ್ಟು ಗಿಡಗಳ ಹಾಕ್ಸೋದಪ್ಪ. ಹೂವಿನ ಗಿಡ ಹಾಕ್ಸಿ, ಹಣ್ಣಿನ ಗಿಡ ಹಾಕ್ಸಿ, ಅಲ್ಲೊಂದು 4 ಕಲ್ವೆಂಚ್ ಹಾಕಿ. ನಿಮ್ಗಳಿಗೆಲ್ಲರೂ ಮನೇಲಿ ವಯಸ್ಸಾದವ್ರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಕ್ಕೊಂದು ಸೇಫ್ ಜಾಗ ಆಯ್ತು. ಸುತ್ತ ಹೂವಿನ ಗಿಡ ಹಾಕಿ, ಆ ಹೂವಿನ ಗಿಡ ದಿನ ವಾಕ್ ಮಾಡೋರು ನಿಮ್ಮನೆ ಕಾಂಪೌಂಡ್ ಇಂದು ಎಗರಿ ಹೂ ಕಿತ್ಕೊಳ್ಳೋ ಬದಲು ಅಲ್ಲೋಗಿ ಕಿತ್ಕೊಂಡು ಹೋಗ್ತಾರೆ. ಜನ ಓಡಾಡ್ತಿರ್ತಾರೆ, ದಟ್ ಬಿಕಮ್ಸ್ ಅ ಸೇಫ್ ಏರಿಯಾ. ಅಲ್ಲಿ ಹಂದಿ ಬರಲ್ಲ, ನಾಯಿ ಬರಲ್ಲ, ಇಲ್ಲಿ ಇದು ಆಯ್ತು. ಅಥವಾ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಆಯ್ತು ಅಂತಂದ್ರೆ ಸ್ಪೆಷಲೈಸೇಷನ್ ಇದರಲ್ಲಿ ತರಕಾರಿ ಬೆಳೀರಿ, ಕಮ್ಯುನಿಟಿ ಗಾರ್ಡನಿಂಗ್ ಅಂತ ಕಾನ್ಸೆಪ್ಟ್ ಇದೆ. ನಿಮ್ಮನೆ ತಾರಸಿನೂ ನೀವು ಇನ್ನೊಂದು 4-5 ಜನಕ್ಕೆ ಸೇರಿಕೊಂಡು ನೀವು ಒಟ್ಟಿಗೆ ಮಾಡ್ಬೋದು ಗಾರ್ಡನಿಂಗು, ಅಥವಾ ಒಂದು ಖಾಲಿ ಸೈಟಲ್ಲಿ ಮಾಡ್ಬೋದು. ಆ ಸೈಟ್ನವ್ರನ್ನ ಸಂಪರ್ಕಿಸಿ, ನೋಡಪ್ಪ ನಾವೆಲ್ಲ ಹಿಂಗೆ ಮಾಡ್ತಾ ಇದ್ದೀವಿ, ನಿಮ್ಗೆ ಯಾವಾಗ ಬೇಕೋ ಜಾಗ ನಾವು ಬಿಟ್ಕೊಡ್ತೀವಿ, ಅಲ್ಲಿ ತನಕ ನಾವು ಇದನ್ನ ಒಳ್ಳೆದಕ್ಕೆ ಉಪಯೋಗಿಸ್ಕೊಂತಿರ್ತೀವಿ ಅಂದ್ರೆ ಅವ್ರು ಬೇಡ ಅಂತಾರ. ಸಂವಹನ, ಓಪನ್ ಕಮ್ಯುನಿಕೇಶನ್ ಇರ್ಬೇಕಷ್ಟೇ. ಮಾಡ್ಕೊಂಡು ನೀವು ನೀವೇ ಮಾಡಿದ್ರೆ ಅವಾಗ ನಿಮ್ಮ ಮನೆಯಲ್ಲಿರುವ ವಯಸ್ಸಾದವರು, ಮಕ್ಕಳು, ಯಾರ್ಯಾರ ಮನೆಯಲ್ಲಿ ಗೃಹಿಣಿಯರು ಫ್ರೀ ಇರ್ತಾರೆ ಅವರು ಅಲ್ಲೊಂದು ನಿಗಾ ಕೊಟ್ರೆ ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ, ನಿಮ್ಮ ಹಿರಿಯರು ಸೇಫ್ ಆಗಿರ್ತಾರೆ, ನಿಮ್ಮ ರೋಡು ಮುಕ್ತವಾಗಿರುತ್ತೆ ವೆಹಿಕಲ್ಸಿಗೆ ಓಡಾಡಕ್ಕೆ.
1: ಮೊಬೈಲ್ ಬಿಟ್ಟು ಮಾಡ್ಬೋದು ಅಂತ ಹೇಳ್ಬೋದಲ್ಲ ನಾವೀಗ.
0: ಖಂಡಿತವಾಗ್ಲೂ ಮಾಡ್ಬೋದು. ಸೊ ಒಂದು ಚಟುವಟಿಕೆ ಶುರುವಾದ್ರೆ ಪಾಸಿಟಿವ್ ಇರೋದು, ಆಟೋಮೆಟಿಕಲಿ ಬೇರೆ ಬೇರೆ ಬೇರೆ ಬೇರೆ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಕ್ಕೆ ಶುರು ಆಗುತ್ತೆ. ಇದು ಒಂದು. ಇಲ್ಲಪ್ಪ, ನಮ್ಗದು ಅದು ಮಾಡೋದೇ ಅತ್ಯುತ್ತಮವಾದ ವಿಧಾನ. ಹಂಗೆ ತುಂಬ ಇದರಿಂದ ಸೇರಿಕೊಂಡು ತುಂಬ ಕಾಂಪೋಸ್ಟ್ ಆದ್ರೂ ಕೂಡ ನಿಮ್ಮ ರೋಡ್ ಊರಲ್ಲಿ ಇದಿರುತ್ತೆ, ಡಿವೈಡರ್ಸ್ ಇರುತ್ತೆ, ಒನ್ ವೇ ಟ್ರೈ ಇರುತ್ತೆ, ಅಥವಾ ಸಾಲು ಮರದೆಲ್ಲ ಹಾಕಿರ್ತಾರೆ, ಅಥವಾ ಒಂದು ದೇವಸ್ಥಾನದಲ್ಲಿ ಗಿಡ ಹಾಕಿರ್ತಾರೆ, ಅಲ್ಲಿಗೆ ತಗೊಂಡೋಗಿ ಕೊಡ್ಬೋದಾ ನೀವು? ಸೊ ಇದು ಹಸಿ ಕಸದ್ದು. ಈವನ್ ರೈತರು ಕೂಡ ಬೇಕಾದ್ರೆ ಬಂದು ತಗೊಂಡು ಹೋಗ್ತಾರೆ, ಆದರೆ ತುಂಬ ಲಾರ್ಜ್ ಕ್ವಾಂಟಿಟಿಲಿ ಬೇಕಾಗತ್ತೆ ಅವ್ರಿಗೆ, ಮಾಡ್ಬೋದು, ಇಲ್ಲ ಅಂತಲ್ಲ. ಈ ಒಣ ಕಸದ್ದು ಈ ಇದಕ್ಕೆ ಕಾನ್ಸೆಪ್ಟಿಗೆ ಬರುತ್ತೆ. ಎಲ್ಲರ ಮನೇಲೂ ನೀವು ಒಂದು ತಿಂಗಳ ತನಕ ನಿಮ್ಮ ಒಣ ಕಸವನ್ನು, ನಾನು ಹೇಳದ್ನಲ್ಲ, ಕವರ್ಸ್ ಎಲ್ಲ ತೊಳೆದು ಇದಾಗೋದು, ನ್ಯೂಸ್ ಪೇಪರ್ಸು, ಬಾಟಲ್ಸ್ ಇರ್ಬೋದು, ಕತ್ರಿಗಳಿರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು, ಅದನ್ನೆಲ್ಲ ಈ ಇದು ಬ್ಲ್ಯಾಕ್ ಡಬ್ಬಿಲಿರೋದು, ನೀಲಿ ಡಬ್ಬಿಲಿರೋದನ್ನು ನೀವು ಶೇಖರಣೆ ಮಾಡಿ ಇಟ್ಕೊಂಡು ತಿಂಗಳಿಗೆ ಒಂದು ದಿನ ನೀವು 50 ಮನೆಯವರು ಸೇರಿಕೊಂಡು ಒಬ್ಬ ರೀಸೈಕ್ಲಿಂಗ್ನವನ್ನ ಕರೀರಿ. ಒಂದು ಮನೆಯಿಂದ ಒಂದು ತಿಂಗಳಿಗೆ ಹೆಚ್ಚು ಕಸ ಬರಲ್ಲ, 50 ಮನೆದು ಸೇರಿಸಿ 50 ಪಟ್ಟು ಜಾಸ್ತಿ ಆಗಿರುತ್ತೆ ಅದು. ಅವನಿಗೆ ಕೊಡಿ ಅದನ್ನ ಕ್ರಯಕ್ಕೆ, ಒಂದು ನಿಮಗೊಂದು 200-300 ರೂಪಾಯಿ ಅಥವಾ 500 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನೊಂದು ಕಾಮನ್ ಫಂಡ್ ಮಾಡಿ ನಿಮ್ಮ ಗಾರ್ಡನ್ನು ಡೆವಲಪ್ಮೆಂಟಿಗೆ ಅಥವಾ ನಿಮ್ಮ ರೋಡಿನ ಡೆವಲಪ್ಮೆಂಟಿಗೆ ಮಾಡ್ಕೊಳ್ಳಿ. ಅದನ್ನು CC ಕ್ಯಾಮ್ರಾ ಹಾಕ್ಸಿ, ಅದರಲ್ಲಿ ಸೇಫ್ಟಿ ಬರುತ್ತೆ, ಬಹಳಷ್ಟು ಅನುಕೂಲಗಳಾಗತ್ತೆ. ಸೊ ಈ ರೀತಿ ನೀವು ಒಂದೊಂದು ಬೀದಿ ಅಥವಾ ಒಂದೊಂದು ಬಡಾವಣೆಗೆ ಒಬ್ಬ ರೀಸೈಕಲ್ ನೋನನ್ನು ಕರೆದು ಬಿಟ್ರೆ ನಿಮ್ಗೆ ನಗರ ಪಾಲಿಕೆಗೆ ಇನ್ನೆಷ್ಟು ಕಸ ಹೋಯ್ತು ನಿಮ್ದು, ಈ ಒಣ ಕಸ ಯಾವುದೂ ಹೋಗಲ್ಲ.
1: ಹೌದು,
0: ಈವನ್ ಈ ವೇಸ್ಟ್ಗಳು ಕೂಡ

0: ತೊಗೊಂಡು ಹೋಗ್ತಾನೆ. ಇದು ರೆಡ್ ಬಿನ್ನಿಂದ ಅಷ್ಟೇ, ಡಯಪರ್ಸು ಅಥವಾ ಇದು ಸ್ವಾಬ್ಸು ಅಂತ ಅದಷ್ಟೇನೆ ಕಾರ್ಪೊರೇಷನ್ಗೆ ಹೋಗುತ್ತೆ. ಅವ್ರಿಗೂ ಸುಲಭ ಆಗುತ್ತೆ ಅದನ್ನ ನಿರ್ವಹಣೆ ಮಾಡೋದು.
1: ಹೌದು, ನನ್ನ ನೆಕ್ಸ್ಟ್ ಪ್ರಶ್ನೆ ಅದು ಏನು ಅಂತ ಹೇಳಿದ್ರೆ, ನೀವೊಬ್ಬರು ಏನು ಮಹಿಳೆಗೆ ಸ್ತ್ರೀ ರೋಗ ತಜ್ಞೆಯಾಗಿ ಹಾಗೆ ಪ್ರಸೂತಿ ತಜ್ಞರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಇಂತಹ ಒಬ್ಬ ಡಾಕ್ಟರ್ ಆಗಿ ಮಹಿಳೆಯರು ಬಳಸುವಂತಹ ಆ ವಸ್ತುಗಳ ಬಗ್ಗೆ ನೀವು ಏನನ್ನ ಹೇಳಿದ್ರಿ?
0: ಖಂಡಿತ, ನಾವು ಇದ್ರ ಬಗ್ಗೆ ಕೂಡ ಮುಕ್ತವಾಗಿ ಮಾತಾಡ್ತೀವಿ ಎಲ್ಲ ಕಡೆಗೆ. ಇವನ್ ನಾನು ಗಂಡು ಮಕ್ಕಳು ಕೂಡ ಬನ್ನಿ ಈ ಸಭೆಗೆ ಅಂತ ಕರೀತೀನಿ. ಯಾಕೆಂದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಪ್ರಾಬ್ಲಮ್ಸ್ ಬಗ್ಗೆ ಅಥವಾ ಅವರ ಡೆವಲಪ್ಮೆಂಟ್ಸ್ ಬಗ್ಗೆ ಗಂಡು ಮಕ್ಕಳಿಗೂ ಅದರ ಅವೇರ್ನೆಸ್ ಇರಬೇಕು. ದೇರ್ ಸಪೋರ್ಟ್ ಆಲ್ಸೋ ಈಸ್ ರಿಕ್ವೈರ್ಡ್. ಒಬ್ಬ ಮಗಳಿಗೆ ತಂದೆಯಿಂದನೂ ಇನ್ಪುಟ್ಸ್ ಬೇಕು, ತಂದೆಗೂ ಮಗಳಿಗೆ ಏನಾಗ್ತಿದೆ ತೊಂದರೆ ಅಂತ ಗೊತ್ತಿರಬೇಕು, ಅಥವಾ ಹೆಂಡತಿಗೆ ಏನಾಗ್ತಿದೆ ಅಂತ ಗೊತ್ತಿರಬೇಕು. ಈ ಅಂದರೆ ನಾವು ಸೀದಾ ಡಯಪರ್ಸ್ ಬಗ್ಗೆನೆ ಬರೋಣ ಡೈರೆಕ್ಟಾಗಿ ಇದಕ್ಕೆ. ಹೌದಾ, ಈಗ ನಾವೆಲ್ಲ ಉಪಯೋಗಿಸ್ತಾ ಇರೋದು ಸಣ್ಣ ಮಕ್ಕಳಿಗೂ ಸಿಂಗಲ್ ಯೂಸ್, ಯೂಸ್ ಆ್ಯಂಡ್ ಥ್ರೋ ಕಾನ್ಸೆಪ್ಟು. ನಾನು ಡ್ರೈ ವೇಸ್ಟ್ ಬಗ್ಗೆ ಅದನ್ನು ಹೇಳಬೇಕಾಗಿತ್ತು, ಹೇಳಲಿಲ್ಲ, ಪರವಾಗಿಲ್ಲ. ಈಗ ಈ ಯೂಸ್ ಆ್ಯಂಡ್ ಥ್ರೋ ಡಯಪರ್ಸನ್ನು ನಾವು ಉಪಯೋಗಿಸಬಾರ್ದು. ವೈಯಕ್ತಿಕವಾಗಿ ಒಬ್ಬ ಮಹಿಳೆ ಪ್ರಕೃತಿಗೆ ಏನು ಕೊಡುಗೆ ಕೊಡಬಹುದು, ಈ ಡಯಪರ್ಸನ್ನು ಉಪಯೋಗಿಸ್ದಲ್ಲೇ, ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ಉಪಯೋಗಿಸ್ದಲ್ಲೇ, ಇಫ್ ಶಿ ಅವಳು ಅದನ್ನು ಮರುಬಳಕೆ ಮಾಡಬಹುದಾದ ಪ್ಯಾಡ್ಸ್ಗೆ ಪರಿವರ್ತನೆ ಹೊಂದಬೇಕು ಅಥವಾ ಮರುಬಳಕೆ ಮಾಡಬಹುದಾದ ಕಪ್ಸನ್ನು ಉಪಯೋಗಿಸ್ಕೋಬೇಕು. ಆವಾಗ ಅಷ್ಟರ ಮಟ್ಟಿಗೆ ಪ್ಯಾಡ್ಸ್ ಭೂಮಿಗೆ ಹೋಗೋದು ತಪ್ಪತ್ತೆ, ಅಷ್ಟು ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 30 ವರ್ಷ ಅವಳು ಮೆನ್ಸ್ಟ್ರೇಷನ್ ಆಗ್ತಾ ಇದ್ದಾಳೆ ಅಂದರೆ 10-12 ಸಾವಿರ ಪ್ಯಾಡ್ಸನ್ನ ನಾವು ಎಸಿತಾ ಇದ್ದೀವಿ. ಕರಗೋದು ಇಲ್ಲ, 300-800 ವರ್ಷ ಆದರೂ ಹಾಗೆ ಇರುತ್ತೆ. ಅದರಲ್ಲಿ ನಮ್ಮ ಬ್ಲಡ್ ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಬೇರೆ ಇರುತ್ತಾ, ಅದರಿಂದ ಕೂಡ ಮಾಲಿನ್ಯ ಆಗುತ್ತೆ. ಹಾಗಾಗಿ ನಾವು ಪರಿಸರಕ್ಕೆ ಅಷ್ಟು ಮಾಲಿನ್ಯ ಮಾಡ್ತಾ ಇದ್ದೀವಿ. ಅದನ್ನು ನಾವು ತಿಳ್ಕೊಂಡು ಋತುಮತಿ ಆದಾಗಿಂದ ಒಂದು 18 ವರ್ಷದ ತನಕ ರೀಯೂಸಬಲ್ ಪ್ಯಾಡ್ಸು. ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಅವಾಗಲೂ ಎಲ್ಲ ಪೀರಿಯಡ್ಸ್ ಆಗ್ತಾ ಇತ್ತು, ಬಟ್ಟೆಗಳು ಉಪಯೋಗಿಸಿ ಅದನ್ನು ಒಗೆದು ಹರವಿ ಉಪಯೋಗಿಸ್ಕೊತಾ ಇದ್ರು. ಈ ಪ್ಯಾಂಟ್ಸ್ ಇರಲೇ ಇಲ್ಲ. ಈಗ ಒಂದು 35 ವರ್ಷದಿಂದ ಈ ಪ್ಯಾಂಟ್ಸ್ ಬಳಕೆ ಭಾಳ ಬಂದಿರೋದು. ಬಳಸೋ ಬಿಸಾಕು ಈಸಿಯಾಗಿ ಮನುಷ್ಯ ಈಸಿ ಲಿವಿಂಗಿಗೆ ಒಗ್ಗು ಹೋಗಿಬಿಟ್ಟಿದ್ದಾನೆ. ಅದರಿಂದ ತುಂಬ ಪರಿಸರ ನಾಶ ಆಗ್ತಾ ಇದೆ. ಅದನ್ನು ನಾವು ಬಿಟ್ಟು ಮರುಬಳಕೆ ಮಾಡಬಹುದಾದ ಕಪ್ಸ್, ಸಿಲಿಕಾನ್ ಕಪ್ಸ್, ಇದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಕಪ್ಸು, ತುಂಬ ಸಾಫ್ಟಾಗಿರುತ್ತೆ, ನಮ್ಮ ಯೋನಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋಂಥ ಸೈಜಲ್ಲಿರುತ್ತೆ, ಸ್ಮಾಲ್, ಮೀಡಿಯಮ್ ಆ್ಯಂಡ್ ಲಾರ್ಜ್ ಅಂತ ತೊಗೊಳ್ಬೋದು. ಈಗೆಲ್ಲ ಆನ್ಲೈನಲ್ಲಿ ಬೇಕಾದಷ್ಟು ಸಿಗುತ್ತೆ. ಒಂದು ಒಳ್ಳೆಯ ಕ್ವಾಲಿಟಿ ಕಪ್ ಅಂತ ತೊಗೊಂಡ್ಬಿಟ್ರೆ ನಿಮಗೆ 18 ವರ್ಷ ಆದಾಗಿಂದ ಒಂದು 52 ವರ್ಷ ಆಗುವವರೆಗೆ ಬರುವ ಮುಟ್ಟು ನಿಮಗೆ ತುಂಬ ಆರಾಮವಾಗಿರುತ್ತೆ. ಮುಟ್ಟಿನ ಪೀರಿಯಡ್ ತುಂಬ ಜನ ಉಪಯೋಗಿಸ್ತಿರೋರು ಹೇಳ್ತಾರಲ್ಲ, ಇಟ್ಸ್ ಸೋ ಈಸಿ, ವಿ ಫರ್ಗೆಟ್ ದಟ್ ವಿ ಆರ್ ಇನ್ ಪೀರಿಯಡ್ಸ್. ಹಂಗೆ ತುಂಬ ಒಳ್ಳೇದಾಗತ್ತೆ. ಮತ್ತೆ ಅಷ್ಟು ಪ್ಯಾಂಟ್ಸ್ ಭೂಮಿಗೆ ಸಿಯಲ್ಲ.
1: ನಾವಿವತ್ತು ನೋಡ್ತಾ ಇದೀವಿ ರಸ್ತೆಗಳಲ್ಲೆಲ್ಲ ಅದು ಬಿದ್ದಿರುವಂತದ್ದು.
0: ಎಷ್ಟು ನಾವು ಎಷ್ಟೇ ಕಸ ತೆಗೆದು ಎಲ್ಲ ಮಾಡಿದ್ರು ಒಂದೆರಡು ಪ್ಯಾಡು ಚಿಂದಿ ಆಗಿರೋದು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ.
1: ನಿಜ
0: ಅಲ್ವಾ?
1: ನಾವು ಈ ರೀತಿಯಾಗಿ ಬದಲಾವಣೆಯನ್ನ ಕಂಡುಕೊಳ್ಳಲೇಬೇಕು.
0: ಇದರಲ್ಲಿ ಇನ್ನೂ ಒಂದು ಹೇಳ್ತೀನಿ ನಾನು, ಮಕ್ಕಳಿಗೆ ಕೂಡ ನಾವು ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟ್ಸ್ ಹೆಚ್ಚು ಉಪಯೋಗಿಸ್ಬಾರ್ದು. ಅದರಿಂದ ಅನೇಕ ಕಾಯಿಲೆಗಳು ಅವ್ರಿಗೂ ಬರ್ತಾ ಇದೆ. ಈಗ ಯಂಗರ್ ಜನರೇಷನ್ ಅಲ್ಲಿ ಬರ್ತಾ ಇರುವ ಬಂಜೆತನ ಹುಡುಗರಲ್ಲಿರ್ಬೋದು ಹುಡುಗಿರಲ್ಲಿರ್ಬೋದು, ಈ ಅವರು ಸಣ್ಣ ಮಕ್ಕಳಾಗಿದ್ದಾಗ ಡಯಪರ್ಸ್ ಯೂಸ್ ಆ್ಯಂಡ್ ಥ್ರೋ ಡಯಪರ್ಸ್ ಉಪಯೋಗಿಸಿದ್ದು 3-4 ವರ್ಷ ತಾಯಂದ್ರು ಹಾಕ್ತಾ ಇದ್ದಾರೆ ಇವಾಗ. ಅದನ್ನು ಬಿಟ್ಟು ಅವಕ್ಕೆ ಟಾಯ್ಲೆಟ್ ಟ್ರೈನಿಂಗ್ ಕೊಡಬೇಕು. ಆ್ಯಂಡ್ ಆದಷ್ಟುನೂ ಅಕಸ್ಮಾತ್ ಪರವಾಗಿಲ್ಲ, ಹಾಸಿಗೆ ಸ್ವಲ್ಪ ಒದ್ದೆ ಆಯ್ತಂತಂದ್ರೆ ಬೆಡ್ಶೀಟ್ ಒಗೀರಿ, ಎಲ್ಲ ವಾಷಿಂಗ್ ಮಿಷಿನ್ಸ್ ಎಲ್ಲ ಬರುತ್ತೆ. ಯಾಕೆ ಅದನ್ನು ಹಾಕಿ? ಮಕ್ಕಳಿಗೆ ಹೇಳ್ಕೊಳಕ್ ಗೊತ್ತಾಗಲ್ಲ, ತೊಂದರೆ ಮುಜುಗರ ಆಗ್ತಿದೆ ಅಂತ ಹೇಳಿ. ನಿಮಗೆ ಹೆಂಗೆ ನೀವು ಪ್ಯಾಡ್ಸನ್ನ ಗಂಟೆಗಟ್ಟಲೆ ಹಾಕೊಂಡಾಗ ಎಷ್ಟು ಮುಜುಗರ ಆಗ್ತಿರುತ್ತೆ, ಮಕ್ಕಳಿಗೂ ಅಷ್ಟೇ ಆಗ್ತಿರುತ್ತೆ. ಅವಾಗ ಹೇಳಕ್ ಗೊತ್ತಾಗಲ್ಲ, ಸುಮ್ಮನೆ ನಾವೇನು ಕೊಟ್ಟರು ಪಾಪ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳತ್ತೇವೆ. ಅವು ದಯವಿಟ್ಟು ನಾನು ತಾಯಂದ್ರಿಗೂ ಹೇಳ್ತೀನಿ, ಮಹಿಳೆಯರಿಗೆಲ್ಲ ಹೇಳ್ತೀನಿ, ಯು ಪ್ಲೀಸ್ ಗೋ ಫಾರ್ ರೀಯೂಸಬಲ್ ಮೆನ್ಸ್ಟ್ರಲ್ ಪ್ಯಾಡ್ಸ್ ಆ್ಯಂಡ್ ರೀಯೂಸಬಲ್ ಕಪ್ಸ್, ಆ್ಯಂಡ್ ಮಕ್ಕಳಿಗೆ ಆದಷ್ಟು ಡಯಪರ್ಸನ್ನು ಹಾಕಬೇಡಿ ಅಂತ ಹೇಳಿ.
1: ನಿಜಕ್ಕೂ ನನಗೂ ಒಂದೊಂದು ಸರಿ ಅನಿಸ್ತಾ ಇರುತ್ತೆ ರಸ್ತೆಯಲ್ಲೆಲ್ಲ ಹೋಗುವಾಗ ಆ ರೀತಿಯಾಗಿ ನೋಡಿದಾಗ ಇದಕ್ಕೆ ಪರಿಹಾರವೇ ಇಲ್ಲವೇ ಅನ್ನುವಂಥದ್ದನ್ನು ನಾನು ಇದು ಯೋಚನೆ ಮಾಡುವಂತ.
0: ಇತ್ತೀಚಿನ ದಿನಗಳಲ್ಲಿ ನಾವು ನಮಗೆ ನಾವೇ ಮಾಡ್ಕೊಂಡಂತ ಪ್ರಾಬ್ಲಮ್ ಇದು, ಮುಂಚೆ ಇರಲಿಲ್ಲ. ಇದು
1: ನಿಜ, ನಮ್ಮ ತಾಯಿಯರ ಕಾಲಕ್ಕೆ ಇದು ಯಾವುದು ಇರಲಿಲ್ಲ. ಹೌದು, ಅವರೆಲ್ಲರೂ
0: ನಾವು ನಾವೇ ಮಾಡ್ಕೊಂಡಿರೋದು ಇದು. ಈ ಅವತ್ತಿನ ದಿವಸದ ತಾಯಿಂದಿರ ಮಿಸ್ಟೇಕ್ ಇದು. ಮಕ್ಕಳಿಗೆ ಇಸಿಂಗ್ ಇವು ಅದನ್ನ ಈಸಿಯಾಗಿ ಪರಿಚಯ ಮಾಡಿಬಿಟ್ರು. ಅದನ್ನ ಇವಾಗ ವಾಪಸ್ ತರಬೇಕು. ನಾವು ಎಷ್ಟೊಂದು ಇರ್ರಿವರ್ಸಬಲ್ ಸ್ಟೇಜಿಗೆ ಹೋಗ್ತಿದ್ದೀವಲ್ಲ, ಅದನ್ನೆಲ್ಲ ವಾಪಸ್ ತರೋ ಕೆಲಸ ಆಗಬೇಕಾಗಿದೆ ಇವಾಗ.
1: ನಾನು ಆರಂಭದಲ್ಲಿ ನಾನು ಬಳಸ್ತಾ

0: ಅಂತಹ ಪಾಡ್ಗಳು ಹೇಗಿತ್ತು ಅಂದ್ರೆ ಕಾಟನ್ ಅಲ್ಲಿ ಫಸ್ಟ್ ಗೌರ್ಮೆಂಟ್ ಕೊಟ್ಟಿದ್ದು ನನಗೆ ಅಂಥದ್ದೊಂದು ಪಾಡನ್ನ ಬಳಸಿದಾಗ ಅಂತ ಹಾನಿ ಇರ್ಲಿಲ್ವೇನೋ ಗೊತ್ತಿರ್ಲಿಲ್ಲ ನಮ್ಗೆ, ತಿಳುವಳಿಕೆ ಹೇಳುವಂತವ್ರು ಯಾರು ಇರ್ಲಿಲ್ಲ. ಆದ್ರೆ ಇತ್ತೀಚೆಗಂತೂ ಅದು ಪೂರ್ತಿ ಕವರ್ ಮಯ ಆಗೋಗ್ಬಿಟ್ಟಿದೆ. ಅಂಥವನ್ನ ಬಳಸಿದಾಗ ನಮಗೆ ಎಷ್ಟು ಆರೋಗ್ಯದಲ್ಲಿ ಒಂದು ರೀತಿಯಾದಂತಹ ಏರುಪೇರುಗಳನ್ನ ಕಂಡುಕೊಂಡಿದೀವಿ ಅನ್ನುವಂಥದ್ದು ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ.
1: ಎಷ್ಟೊಂದು ಹೆಂಗಸರು ಕಷ್ಟ ಪಡ್ತಿರ್ತಾರೆ ಅದು ಹೇಳಲ್ಲ, ನಾವು ಹೇಳಿದಾಗ ಹೌದು ಹೌದು ಅಂತಾರೆ. ಡ್ಯೂರಿಂಗ್ ಟ್ರಾವೆಲಿಂಗ್ ಬೆಳಗ್ಗೆ ಕೆಲವರು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು ರಾತ್ರಿ 10 ಗಂಟೆಗೆ ಬಂದಾಗ ಹೌ ಡು ದೇ ಹ್ಯಾವ್ ಟು ಮ್ಯಾನೇಜ್. ಈ ಕಪ್ಸ್ ಇದ್ರೆ ಈಸಿ, ತಗೊಂಡೋಗಿ ಅಲ್ಲೊಂದು ವಾಶ್ರೂಮ್ ಇರುತ್ತೆ, ಅಲ್ಲಿ ತಣ್ಣೀರಲ್ಲಿ ತೊಳ್ಕೊ ಮತ್ತೆ ಅದೇ ವೆಟ್ ಕಪ್ಪನ್ನೇ ಹಾಕೊಂಡ್ಬಿಡು, ಮುಗಿದೋಯ್ತದು. ವೆರಿ ಈಸಿ ಟು ಮ್ಯಾನೇಜ್. ಈವನ್ ಪ್ಯಾಡ್ಸ್ ಆದ್ರೂ ಆಯ್ತು, ಸಿಂಪಲ್ ತಣ್ಣೀರಲ್ಲಿ ಒಂದ್ ಸ್ವಲ್ಪ ಲೈಟ್ ಸೋಪ್ ಸೊಲ್ಯೂಷನ್ ಹಾಕಿ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಹರಬೇಕಷ್ಟೇ. ಅದನ್ನ ಕಪ್ಸನ್ನ ಬಿಸಿಲಿಗೆ ಬೇಡ, ಚೆನ್ನಾಗಿ ಒರೆಸ್ಬಿಟ್ಟು ಪೀರಿಯಡ್ಸ್ ಆದ್ಮೇಲೆ ಒಂದು ಒಣಗಿರೋ ಬಟ್ಟೆನ ಒಂದು ನ್ಯಾಪ್ಕಿನ್ ಅಲ್ಲಿ ಮುಚ್ಚಿಟ್ಕೊಂಡು ಬಿಟ್ರೆ ನಾವು ಮತ್ತೆ ನೆಕ್ಸ್ಟ್ ಪೀರಿಯಡ್. ಅಂಡ್ ನೀ ಎಲ್ಲಿ ಯಾವ ಯಾವ್ದು ಊರಿಗೆ ಹೋದ್ರೂ ಒಂದು ಕಪ್ಪನ್ನ ನಿನ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದೇನು ಕಷ್ಟ ಆಗಲ್ಲ. ಆಸ್ ಅನ್ ವೆನ್ ರಿಕ್ವೈರ್ಡ್ ಯು ಕ್ಯಾನ್ ಯೂಸ್ ಇಟ್.
0: ಹೌದಲ್ಲ, ಇಷ್ಟೊಂದು ಒಂದ್ ರೀತಿಯಾದಂತಹ ಸರಳವಾದಂತಹ ಉಪಾಯ ಇದೆ, ಇದನ್ನ ನಾವು ಬಳಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ವಾ. ಆದ್ರೆ ನಾವು ಸಮಾಜಕ್ಕೆ ಏನಾದ್ರೂ ಒಂದು ನೈರ್ಮಲ್ಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಇದನ್ನು ಉಪಯೋಗಿಸ್ಕೊಳ್ಳೇ
1: ಖಂಡಿತ. ವೈಯಕ್ತಿಕವಾಗಿ ಆಸ್ ಎ ಒಬ್ಬ ಮಹಿಳೆಯಾಗಿ ನಾ ಪ್ರಕೃತಿಗೆ ಏನು ಕೊಡಬಲ್ಲೆ?
0: ಹೌದು,
1: ಇದನ್ನ ಯೂಸ್ ಮಾಡೋದ್ರಿಂದ ನೀವು ಪ್ರಕೃತಿ ಹಾನಿ ಮಾಡೋದನ್ನ ತಪ್ಪಿಸ್ತಿದ್ದೀರಾ.
0: ನಿಜ.
1: ಸೊ ಒಳ್ಳೆಯ ಪ್ರಕೃತಿಯನ್ನ ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗಕ್ಕೆ ಒಂದು ಅವಕಾಶ.
0: ನಿಜ. ಹೌದು, ನೀವು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ, ನಿಮ್ಮ ಎಜುಕೇಶನ್ ಕೂಡ ಮೈಸೂರಿನಲ್ಲೇ ಆಯ್ತು. ಆದ್ರೆ ಇವತ್ತು ದಾವಣಗೆರೆಯನ್ನ ನೈರ್ಮಲ್ಯ ಕಾಪಾಡೋ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದು ಹೇಗೆ, ಯಾಕೆ ಹಾಗೆ?
1: ನಾನು ಹೆಚ್ಚಿನ ವ್ಯಾಸಂಗಕ್ಕೆ ಬಂದಿದ್ದು, ಮದುವೆ ಆಗಿ ಬಂದಿದ್ದು ದಾವಣಗೆರೆ. ಆಯ್ತಾ, ಮದುವೆ ಬಳ್ಳಾರಿಯವರು, ಬಟ್ ನಾವಿಬ್ರು ಬಂದು ನಮ್ಮ ಪ್ರೊಫೆಷನಲ್ ಜೀವನವನ್ನ ಹುಟ್ಟು ಹಾಕಿಕೊಂಡಿದ್ದು ದಾವಣಗೆರೆಯಲ್ಲಿ. ಅದನ್ನ ನಾವು ಎಲ್ಲ ನಮ್ಮ ಪ್ರೊಫೆಷನಲ್ ಲೈಫೇ ದಾವಣಗೆರೆ. ಸೊ ಈ ದಾವಣಗೆರೆನೂ ನನ್ನೂರೇ ಆಗಿದೆ ಇವಾಗ, ಹುಟ್ಟಿದವರು ಅದಿರ್ಬೋದು, ಅದ್ರದ್ದು ವಾಂಚಲ್ಯ ಇದೆ. ಆಯ್ತಾ, ಅದ್ರ ಜೊತೆಗೆ ನಾನು ಬೆಳೆದೂರು, ನನಗೆ ಅನ್ನ ಕೊಟ್ಟ ಊರು, ಇನ್ಯಾವ ಕಾರ್ಯಕ್ಷೇತ್ರ ಬೇಕು ನನಗೆ? ಇದೇ ಬೇಕಾದಷ್ಟು.
0: ಹೌದು, ಇಷ್ಟೆಲ್ಲ ಮಾಡಿದ್ಮೇಲೆ ಎಲ್ಲಾದರೂ ಒಂದು ಕಡೆ ನಿಮಗೆ ಇದೊಂದು ನನಗೆ ಮಾಡಲಿಕ್ಕಾಗಲ್ಲ ಅನ್ನುವಂಥ ಒಂದು ಘಟನೆ ಯಾವುದಾದ್ರೂ ನಡೆದಿದ್ದೀಯಾ, ಇದನ್ನ ಜವಾಬ್ದಾರಿ ಭಾಳ ಆಯಿತು, ಅಥವಾ ಅಲ್ಲಿ ಏನೋ ಒಂದು ಆಪೋಸ್ ಬಂದಿರ್ಬೋದು, ಅಂಥದ್ದೇನಾದ್ರು ಘಟನೆಗಳಿದಾವ?
1: ನಂಗೆ ಅಷ್ಟೇನು ಕಹಿ ಬಂದಿಲ್ಲ, ಬಟ್ ಏರು ಬೀಳುಗಳಿದೆ. ಕೆಲವು ಟೈಮಲ್ಲಿ ಏನು ರೆಸ್ಪಾನ್ಸೇ ಇಲ್ಲೇ ಇರುವಂಥದ್ದು, ಏನಪ್ಪ ನಂಗೆ ಆಗದೇ ಇಲ್ವಾ ಇದು ಅಂತ ಅನ್ಸೋದು. ಬಟ್ ಅವಾಗ ನಾನೇನು ಮಾಡ್ತೀನಿ, ಯಾವಾಗಲೂ ನನಗೆ ಏನಾದ್ರು ಪ್ರಾಬ್ಲಮ್ ಬಂದು ಏನಾರು ಆದರೆ ನಾನು 4 ಜನದ ಜೊತೆ ಹಂಚ್ಕೋತೀನಿ, ಇಲ್ಲ ನಮ್ಮ ಯಜಮಾನರ ಜೊತೆ ಹಂಚ್ಕೋಬೋದು. ನಮ್ಮ ಮನೆ ಕೆಲಸದವ್ರು ಯಾರು ನನಗೆ ಕೆಲಸದವ್ರ ಥರ ಇಲ್ಲ, ಫ್ರೆಂಡ್ಸ್ ಆಗಿದ್ದಾರೆ ಅವರೆಲ್ಲರೂ. ಸೊ ಏನೇ ಡಿಫಿಕಲ್ಟ್ ಸಿಚುವೇಶನ್ ಇದ್ರು ಅವ್ರಗಳ ಜೊತೆ ಮಾತಾಡಿದಾಗ ಐ ಗೆಟ್ ಸಿಂಪಲ್ ಸೊಲ್ಯೂಷನ್ಸ್. ಮೈ ಹಸ್ಬೆಂಡ್ ಆಲ್ಸೋ ತುಂಬ ಸಿಂಪಲ್ ಸೊಲ್ಯೂಷನ್ಸ್ ಹೇಳ್ತಾರೆ ಅದಕ್ಕೆಲ್ಲ. ಅಥವಾ ನನ್ನ ಜೊತೆ ಈ ಇದರಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಅವ್ರ ಜೊತೆ ಹೇಳ್ಕೊಂಡಾಗ ಸೊಲ್ಯೂಷನ್ಸು ಸಿಗತ್ತೆ, ಸಮಾಧಾನನೂ ಸಿಗತ್ತೆ. ಅವ್ರಂತಾರೆ, ಮೇಡಮ್ ಇವೆಲ್ಲ ಇದ್ದಿದ್ದೆ ಮೇಡಮ್, ನೀವು ನೀವು ಎಷ್ಟಾಗತ್ತೋ ಅಷ್ಟು ಮಾಡಿ, ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ, ಆ ಸಾಧ್ಯ ಆಯ್ತಾ ಮಾಡಿ, ಆದರೂ ಆಯಿತು ಆಗದೆ ಹೋದರೂ ಆಯಿತು. ಆ ಮನಸ್ಥಿತಿ ಇಟ್ಕೊಂಡು ನಾ ಮುಂದುವರೆತಿರೋದ್ರಿಂದ ಅನೇಕ ಸಲ ತುಂಬ ಏನೂ ಕೆಲಸನೇ ಮಾಡಿದೆ, ಆಗದೇ ಇಲ್ಲೇನಪ್ಪ ಅನ್ನೋ ಪರಿಸ್ಥಿತಿ ಇದೆ, ಏನಪ್ಪ ಇದು ಸಾಧ್ಯನೇ ಇಲ್ವಾ ಅಂತ. ಓಕೆ, ನಾನು ಕೈ ಹಚ್ಕೊಂಡಿರೋದು ಕಷ್ಟವಾಗಿರೋ ಕೆಲಸನೇ, ಏನನ್ನಾರು ಸಾಧಿಸಿದ್ರೆ ಕಷ್ಟವಾಗಿರೋದನ್ನೇ ನಾವು ಸಾಧಿಸ್ಬೇಕು. ಹೌದಾ? ಸೊ ಬರುತ್ತೆ ಇದು, ಎಷ್ಟು ಸಾಧ್ಯನೋ ಅಷ್ಟು. ನಂದು ಗುರಿ ಏನು, ನಾನು ತುಂಬ ಎಲ್ಲ ನೀಟ್ ಮಾಡೇ ಬಿಡ್ತೀನಿ, ತುಂಬ ಸ್ವಚ್ಛ ಸುಂದರ ಇದನ್ನ ನನ್ನ ಜೀವಮಾನದಲ್ಲೇ ಆಗತ್ತೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಬೀಜ ಬಿತ್ತಿ ಆ ಕಾರ್ಯಕ್ಕೆ ಒಂದು ಚಾಲನೆ ಕೊಟ್ಟರೆ ಸಾಕು, ಆ ಬಾಲ್ ರೋಲಿಂಗ್ ಆಗ್ತಾ ಇದ್ರೆ ಸಾಕು, ಆಟೋಮೆಟಿಕಲಿ ಒಂದಲ್ಲ ಒಂದಿನ ಇದು ಆಗೇ ಆಗತ್ತೆ. ನಾನು ಇಲ್ಲಿಲ್ಲದೆ ಆದ್ರೂ ನಕ್ಷತ್ರವಾಗಿದ್ದಾಗಾದ್ರೂ ನಾ ಇದನ್ನ ನೋಡ್ತಿರ್ತೀನಿ, ಅಷ್ಟೇ ಸಾಕು ನನಗೆ ಅಷ್ಟೇ. ನನ್ನ ಜೂನಿಯರ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಗೃಹಿಣಿಯರು ಅವರೆಲ್ಲ ಎಲ್ಲರೂ ಇದಾರಲ್ಲ, ಅವ್ರಿಗೆ ಅದೇ ಹೇಳ್ತಿರ್ತೀನಿ, ನೋಡಮ್ಮ ವಿ ವಿಲ್ ಕೀಪ್ ದ ಬಾಲ್ ರೋಲಿಂಗ್, ಅದು ಎಲ್ಲಿ ಹೋಗಿ ಮುಟ್ಟತ್ತೋ ಮುಟ್ಲಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಹಿಂತಿರುಗಿ ನೋಡಿದಾಗ ನಾನು ಮಾಡ್ಬೋದಾಗಿತ್ತು ಇದನ್ನ ಅಂತ ಅನ್ಕೊಂಡು ಪರಿತಾಪ ಮಾಡೋ ಬದಲು ವಿ ವಿಲ್ ಮೇಕ್ ಎ ಟ್ರೈ. ಆಯ್ತು, ಹೌದು ನನಗೆ ಸಮಾಧಾನ ಇರುತ್ತೆ, ನಿಮಗೂ ಎಲ್ಲ ಸಮಾಧಾನ ಇರುತ್ತೆ. ಹೌದು, ನಮ್ಮ ಕೈಲಾಗಿದ್ದು ನಾವು ಪ್ರಯತ್ನ ಪಟ್ವಿ, ಫಲ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು, ನಾವು ಪ್ರಯತ್ನ ಪಡೋಣ.
0: ವಿಷನ್ ಏನು ಅಂತ ಹೇಳ್ಬಿಟ್ರಿ, ಆದ್ರೆ ನನ್ಗೆ ಇನ್ನು ಒಂದು ಪ್ರಶ್ನೆಗಳು, ತಂದೆಗೊಂದು ಮರ, ತಂದೆಗೊಂದು ಗಿಡ, ತಾಯಿಗೊಂದು ಗಿಡ, ಹಾಗೆ ಆ ಎಸ್ ಎಸ್ ಲೇಔಟ್ ನಲ್ಲಿ ಮರಗಳಿಗೆಲ್ಲ ನೀವು ಒಂದೊಂದು ಇದನ್ನ ಕಟ್ಟಿದ್ದೀರಿ, ಬಿನ್ ಕಟ್ಟಿದ್ದೀರಿ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬಿಡಿ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೀವಿ ನಾವು.
1: ಈಗ ನಾವು ನಮ್ಮ ಬಡಾವಣೆ ಅಂತ ನಮ್ಮ ಒಂದು ದೂರದೃಷ್ಟಿ ಇಟ್ಕೊಳ್ಳಿ, ದೊಡ್ಡ ದೃಷ್ಟಿ ಇಟ್ಕೊಳ್ಳಿ ಅಂತ ಜನಕ್ಕೆ ಹೇಳ್ತೀವಲ್ಲ, ನಿಮ್ಮ ಮನೆ ಒಂದೇ ಅಲ್ಲ, ನಿಮ್ಮ

0: ಬೀದಿಯು ನಿಮ್ಮ ವಿಳಾಸ, ನಿಮ್ಮ ಬಡಾವಣೆ ನಿಮ್ಮ ವಿಳಾಸ, ಅದು ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ಅದನ್ನ ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಅನ್ನುವ ನಿಟ್ಟಿನಲ್ಲಿ ನಾವು ಮಾಡಿ ತೋರಿಸ್ತಾ ಇದೀವಿ. ಕೆಲವು ಸೈಟ್ಗಳನ್ನ ಕ್ಲೀನ್ ಮಾಡಿ ಅಲ್ಲೆಲ್ಲ ಗಿಡ ಹಾಕಿಸ್ತಿದೀವಿ ನಾವು. ಅದಕ್ಕೆ ಈ ಗಿಡಗಳು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸಾರ್ವಜನಿಕರೇ ಸಂಬಂಧಪಟ್ಟ ಜಾಗಗಳಲ್ಲಿ ಗಿಡಗಳು ಹಾಕಿದಾಗ ಅದಕ್ಕೊಂದು ನಾವು ಟೈಟಲ್ ಕೊಟ್ಟು ಒಂದು ಅದಕ್ಕೊಂದು ಆಂಗಲ್ ಕೊಟ್ಟರೆ, ಈಗ ತಂದೆಗೊಂದು ಗಿಡ ಯಾರಿಗಿಷ್ಟ ಆಗಲ್ಲ, ಈಗ ಮಾತೆಗೊಂದು ಮರ ಅಂತ ಮೋದಿಯವರು ಹೇಳಿದ್ರು, ಎಲ್ಲರೂ ಬಹಳ ಅಕರಾಸ್ತೆಯಿಂದ ನಮ್ಮಮ್ಮನ ಹೆಸರು ನಮ್ಮಮ್ಮನ ಹೆಸರಲ್ಲಿ ಇಂಥ ಗಿಡ ನೆಡ್ತಾರೆ, ಎಷ್ಟು ಪ್ರೀತಿಯಿಂದ ಬಂದು ನೆಟ್ಟೋಗ್ತಾರೆ. ತಂದೆಯನ್ನು ಯಾಕೆ ಬಿಡಬೇಕು ಜೂನ್ ತಿಂಗಳಲ್ಲಿ ತಂದೆಯ ದಿನಾಚರಣೆ? ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ತಂದೆಗೊಂದು ಗಿಡ ಅಂತ ಮಾಡೋಣ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಒಂದೇ ಒಂದು ಮೀಟಿಂಗ್ ಅಲ್ಲಿ ನಮ್ಗೆ 15 ಗಿಡಕ್ಕೆ ಸ್ಪಾನ್ಸರ್ಶಿಪ್ ಬಂತು. ಅದನ್ನ ನಾವು ವನಿತಾ ಸಮಾಜದ ಒಂದು ಆವರಣ ಇದೆ ಅಲ್ಲಿ, ಅಲ್ಲೆಲ್ಲ ಅವ್ರದ್ದು ರೆಸಿಡೆನ್ಶಿಯಲ್ ಪ್ಲೇಸಸ್ ಇದೆ, ಅಲ್ಲೆಲ್ಲ ಫ್ರೀ ಅನಾಥ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ವೃದ್ಧ ವನಿತೆಯರಿಗೆ ಆಶ್ರಯ ಕೊಟ್ಟಿರ್ತಾರೆ, ವರ್ಕಿಂಗ್ ವಿಮೆನ್ಗೆ ಆಶ್ರಯ ಕೊಟ್ಟಿದ್ದಾರೆ, ಆಮೇಲೆ ಕಿವುಡು ಮೂಗರು ಮಕ್ಕಳಿಗೆ ಅವರಿಗೆಲ್ಲ ಪ್ರೊಫೆಷನಲ್ ವೊಕೇಶನಲ್ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡ್ತಿದ್ದಾರೆ, ಫ್ರೀ ಕೊಡ್ತಾರೆ ಸರ್ವಿಸ್. ಆ ಆವರಣದಲ್ಲಿ ನನಗೆ ಆಲೋಚನೆ ಬಂತು, ತಂದೆಗೊಂದು ಗಿಡ ಅಂತ ಹಾಕಿ ಅಥವಾ ಮಾತೆಗೊಂದು ಮರ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಮರಗಳು ಯಾಕೆ ನೆಡಬಾರ್ದು ಈ ಸಲ ಪರಿಸರ ದಿನಾಚರಣೆಗೆ ಅಂತ ಅನ್ಕೊಂಡು ಅದನ್ನ ಹುಟ್ಟಾಕದ್ವಿ. ಅಲ್ಲಿ ಎಲ್ಲರೂ ನಿಂಬೆ ಗಿಡ ಹಾಕಕ್ಕೆ ಇಟ್ಕೊಂಡ್ರು. ಏನು ನಮಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಒಂದು ಗಿಡ ಬೆಳೆಸಿದ್ದಕ್ಕೆ ಮನುಷ್ಯನಾಗಿ ನಾನು ಅದರಿಂದ ಸ್ವಲ್ಪ ಲಾಭ ತಗೋಬೇಕು. ಅಲ್ಲಿ ಎಲ್ಲ ಇಷ್ಟು ಒಂದು 4 ಹಾಸ್ಟೆಲ್ ಅಲ್ಲಿ ಒಂದು 200-300 ಜನದ ಊಟ ಆಗ್ತಾ ಇರುತ್ತಲ್ಲ, ಪ್ರತಿದಿನ ಅವ್ರಿಗೆ ಏನಾದರೂ ಬೇಕಾಗ್ತಿರುತ್ತೆ ಅದರಲ್ಲಿ. ಸೊ ಈ ನಿಂಬೆ ಗಿಡ ಬೆಳೆಸಿದ್ರೆ ಅದಕ್ಕೆ ಆರೈಕೆ ಕಮ್ಮಿ ಬೇಕಾಗಿರೋದು, ಸ್ವಲ್ಪ ನೀರು ಕೊಟ್ಟರೆ ಸಾಕು. ಮುಳ್ಳಿನ ಗಿಡ, ಯಾರು ಬಂದು ನಿಂಬೆ ಹಣ್ಣು ಒಂದೊಂದೇ ಒಂದು ಕಿತ್ಕೊಂಡು ಹೋಗೋದಿಲ್ಲ, ಎಷ್ಟು ಕಿತ್ಕೊಂಡು ಹೋಗ್ತಾರೆ, 4-5 ಹಣ್ಣು ಕಿತ್ಕೊಂಡು ಹೋಗ್ಬೋದು, ಅಥವಾ ಉದುರಿದ್ದನ್ನು ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ಲಿ, ಅವರು ಏನು ಅದನ್ನ ಇನ್ನೇನು ಲಾಭಕ್ಕೆ ಮಾಡ್ಕೊಳ್ಳಲ್ಲ, ಉಪಯೋಗಿಸ್ತಾರೆ. ಸೊ ಈ ರೀತಿ ನಿಂಬೆ ಗಿಡ ಹಾಕಿಸಿ ತಂದೆಗೊಂದು ಗಿಡ ಅಂತ ಮಾಡಿದ್ವಿ. ಅದನ್ನ ಮಾತೆಗೊಂದು ಮರ ಅಂದ್ರೆ ನಾವು ಲಾಂಗ್ ಟರ್ಮ್ ಮರ ಹಾಕಿಸ್ಬೇಕು. ಸೊ ಇದು ಎಲ್ಲ ಒಂಥರ ಈ ತೀರಾ ಮರನೂ ಅಲ್ಲ, ಈ ಕಡೆ ಸಣ್ಣ ಗಿಡನೂ ಅಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ. ವನಿತಾ ಸಮಾಜಕ್ಕೆ ಒಂದಷ್ಟು ನಿಂಬೆ ಹಣ್ಣು ವಾರ್ಷಿಕವಾಗಿ ಬರ್ತಾ ಇರುತ್ತೆ ಆದಾಯ, ಒಂದು ಸೋರ್ಸ್ ಆಗತ್ತೆ. ಹಂಗೆ ಅವರು ಕರಿಬೇವಿನ ಗಿಡನು ಇಷ್ಟಪಟ್ಟರು. ಸೊ ನಾವು ಕರಿಬೇವು ನೆಟ್ಟಿದೀವಿ, ನಿಂಬೆ ಹಣ್ಣಿನ ಗಿಡ ಬೆಳೆಸ್ತಿದೀವಿ. ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟು ಅಲ್ಲಿ ಹುಡುಗಿಯರಿಗೆನೆ ಅಲ್ಲೇ ನೀರು ಹಾಕಿ ಗಿಡಕ್ಕೆ, ಅದನ್ನು ಅವರೇ ತಗೊಳ್ಳಿ ಅವ್ರವ್ರ ಇದಕ್ಕೆ. ಹೆಚ್ಚಾಯ್ತಪ್ಪ, ಯಾರಾದರೂ ತರಕಾರಿಯವರು ಹೆಂಗಿದ್ರು ಫ್ರೀಯಾಗಿ ಕೊಡ್ತಿರ್ತಾರೆ ಮಾರ್ಕೆಟ್ನವರು, ಅವ್ರಿಗೆ ಒಂದಷ್ಟು ನಿಂಬೆ ಹಣ್ಣು ಕೊಟ್ಟರೆ ಅವರು ಖುಷಿಯಿಂದ ಉಪಯೋಗಿಸ್ಕೋತಾರೆ. ಈ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಸೊ ಈಗ ನಾವು ಮಾತೆಗೊಂದು ಮರನು ಮುಂದಿನ ದಿನದಲ್ಲಿ ಹಾಕೋತಾ ಇದ್ದೀವಿ. ದೊಡ್ಡ ದೊಡ್ಡ ಉಪಯೋಗ ಆಗುವಂಥ ಮರ, ಹುಣಸೆ ಮರ ಇರ್ಬೋದು, ಲಾಂಗ್ ಟರ್ಮಲ್ಲಿ ಉಪಯೋಗಕ್ಕೆ ಬರುವಂಥದ್ದು ಬೇವಿನ ಮರ, ಅವೆಲ್ಲ ಏನು ದೊಡ್ಡ ದೊಡ್ಡ ಜಾಗ ಇರೋ ಕಡೆ ಹಾಕಬೇಕು. ನನಗೊಂದು ಕನಸಿದೆ, ದೊಡ್ಡ ಆಲದ ಮರ, ಅರಳಿ ಮರಗಳನ್ನ ದೊಡ್ಡ ದೊಡ್ಡ ಖಾಲಿ ಜಾಗದಲ್ಲಿ ನಮ್ಮ ಊರಲ್ಲಿ ಸುತ್ತ ನೆಡಬೇಕು. ಈಗ ಇರುವ ಈ ದಾವಣಗೆರೆಯಲ್ಲಿರುವ ಅರಳಿ ಮರ, ಆಲದ ಮರ ಎಲ್ಲ ಬಹಳ ವರ್ಷದ್ದು ಆಯ್ತಾ, ಅದೆಲ್ಲ ಸೆಂಟರ್ ರೈಲ್ವೆ ಸ್ಟೇಷನ್ ಕಾರ್ಪೊರೇಷನ್ ಅಂತ ಕಡೆಗಿದೆ, ಅಲ್ಲೆಲ್ಲ ಗಿಣಿಗಳು ತುಂಬಾ ಬರ್ತಿರುತ್ತೆ. ಹೌದಾ, ಈಗ ತುಂಬಾ ಟ್ರಾಫಿಕ್ ಆಗಿ ಶಬ್ದ ಆಗಿ ಆ ಗಿಣಿಗಳಿಗೆ ಆಶ್ರಯ ಕಮ್ಮಿ ಆಗ್ತಾ ಇದೆ. ನಾವು ಅಟ್ಲೀಸ್ಟ್ ಇವತ್ತಿನ ದಿವಸ ಊರಿನ ಹೊರಗಡೆಗೆ ಎಲ್ಲಾದ್ರೂ ಈ ತರ ದೊಡ್ಡ ದೊಡ್ಡ ಜಾಗದಲ್ಲಿ ನಾವು ಮರಗಳು ನೆಟ್ಟರೆ ಮುಂದಿನ ದಿನದಲ್ಲಿ ಆ ಗಿಣಿಗಳಿಗೆ ಅಲ್ಲಿ ವಲಸೆ ಬರಕ್ಕೆ ಅನುಕೂಲ ಆಗ್ಬೋದು. ಕುಂದವಾಡದ ಕೆರೆನಲ್ಲಿ, ಟಿವಿ ಸ್ಟೇಷನ್ ಕೆರೆನಲ್ಲಿ ಈ ತರ ಒಂದು 4 ಮರ ನೆಟ್ಟರೆ ಸಾಕು, ಒಂದು 200-300 ವರ್ಷ ಬರುತ್ತೆ ಅದು, ಅಷ್ಟು ಬೆಳೆಯುವಂತ ಜಾಗದಲ್ಲಿ ಬೆಳಿಬೇಕು, ಅದು ಮಾತೆಗೊಂದು ಮರ ಆಗ್ಬೇಕು.
1: ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಕೊನೆಯದಾಗಿ ಚಿತ್ರದುರ್ಗ ಆಕಾಶವಾಣಿಗೆ ಬಂದು ಇಷ್ಟೊತ್ತು ಮಾತನಾಡ್ತಾ ಇದ್ದೀರಿ, ಏನ್ ಅನ್ನಿಸ್ತು ನಿಮಗೆ ಅಂತ?
0: ನಂಗೆ ಭಾಳ ಸಂತೋಷ ಆಯಿತು, ಕೂಲಾಗಿ ಕಾಮಾಗಿ ನಂಗೇನು ಸ್ಟ್ರೆಸ್ ಇಲ್ಲದೆ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ, ಕೇಳುಗರ ಜೊತೆ ಮಾತಾಡಿದ್ದೀನಿ.
1: ತುಂಬ ಖುಷಿ ಆಯಿತು, ಧನ್ಯವಾದಗಳು ನಿಮಗೆ. ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ನೀವು ಮಾತುಗಳನ್ನು ಇಷ್ಟೊಂದು ನಮಗೆ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಕೇಳುಗರಿಗೂ ಕೇಳಿಸಿದ್ದೀರಿ, ಅನಂತ ಅನಂತ
0: ಧನ್ಯವಾದಗಳು. ಇನ್ನೊಂದೇ ಒಂದು ವಿಷಯ ಹೇಳ್ಬೋದು, ನಾನು ಕೇಳುಗರಲ್ಲಿ ನಂದೊಂದು ವಿನಂತಿ, ನಾವು ಇನ್ನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮನೆಯಲ್ಲಿ ಹಳೆ ಬಟ್ಟೆ ತ್ಯಾಜ್ಯ ಅದು ಒಂದು, ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಟೈಲರಿಂಗ್ ಸ್ಟೂಡೆಂಟ್ಸ್, ಹೆಂಗೆ ವಿಮೋಚನ ಅಂತ ವನಿತಾ ಸಮಾಜದ ಸಂಸ್ಥೆ ಇದೆ, ಮಹಿಳಾ ಸಮಾಜದಲ್ಲಿ ಟೈಲರಿಂಗ್ ಕಲಿತಿರೋ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಂದ ನಾವು ಅತಿ ಕಡಿಮೆ ಬೆಲೆಗೆ ದುಡ್ಡು ಕೊಟ್ಟು ಚೀಲ ಹೊಲಿಸಿ ಅದನ್ನ ಎಲ್ಲ ತರಕಾರಿ ಮಾರ್ಕೆಟ್ಗಳಿಗೆ ಹಂಚ್ತಾ ಇದ್ದೀವಿ. ಸೊ ನಮಗೆ ಬಟ್ಟೆಯ ಅವಶ್ಯಕತೆ ಇದೆ, ಸೊ ಯಾರಾದರೂ ನಿಮ್ಮ ಮನೆಗಳಲ್ಲಿ ಹಳೆ ಬಟ್ಟೆ, ಹಳೆ ಬೆಡ್ಶೀಟು ಅಥವಾ ಹಳೆ ಕಾಟನ್ ಸೀರೆಗಳು, ನೈಲಕ್ ಸೀರೆ ಆದರೂ ಪರವಾಗಿಲ್ಲ ತಂದ್ಕೊಡಿ, ಅದನ್ನು ಎರಡು ಮಡಿಕೆ ಮಾಡಿ ನಾವು ತರಕಾರಿ ಸಾಮಾಂತರಕ್ಕೆ ಜನಗಳಿಗೆ ಮನೆಗಳಿಗೆ ಹಂಚೋದು, ತರಕಾರಿ ಮಾರ್ಕೆಟಲ್ಲಿ ಹಂಚೋದು ಆ ಥರ ಮಾಡ್ತಾ ಇದ್ದೀವಿ ನಾವು. ಸೊ ಆ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೈ ಜೋಡಿಸಿ ನಿಮ್ಮ ಮನೆಯ ತ್ಯಾಜ್ಯ ನೀವು ನಿರ್ವಹಣೆ ಮಾಡ್ಕೊಳ್ಳಿ, ಒಣ ತ್ಯಾಜ್ಯ ಹೆಚ್ಚು ಮನೆಗೆ ತರಬೇಡಿ, ಅದನ್ನು ಸರಿಯಾಗಿ ಮಾಡಿ ಅಂತ ಹೇಳ್ತಾ ಪರಿಸರವನ್ನು ಕಾಪಾಡಿ.

0: ಅಂತ ಒಂದು ಜನಕ್ಕೆ ಹೇಳ್ತೀನಿ.
1: ಓಕೆ, ತುಂಬಾ ಖುಷಿ ಆಯ್ತು. ನಮಗೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಒಂದು ದೊಡ್ಡ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಮೀನಾಕ್ಷಿ ಚಿತ್ರದುರ್ಗದಿಂದ ಕಾರ್ಯಕ್ರಮ ತುಂಬಾ ಉಪಯುಕ್ತ ಆಯ್ತು ಅನ್ನುವಂತ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ನಿಮಗೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿ ಅರಳಿದ ಹೂವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ, ಆಕಾಶವಾಣಿ ಚಿತ್ರದುರ್ಗಕ್ಕೆ ತುಂಬಾ ಧನ್ಯವಾದಗಳು.
1: ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸದಾ ಟ್ಯೂನ್ ಮಾಡಿರಿ. ಚಿತ್ರದುರ್ಗ ಆಕಾಶವಾಣಿಯನ್ನು 102.6 ಮೆಗಾಹರ್ಟ್ಸ್ಗಳು ಸ್ಟೇ ಟ್ಯೂನ್ ಅಂತ ಹೇಳ್ತಾ ಸ್ಟುಡಿಯೋದಿಂದ ನಾನು ಹೊರಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸದಾ ಟ್ಯೂನ್ ಮಾಡಿರಿ. ಚಿತ್ರದುರ್ಗ ಆಕಾಶವಾಣಿಯನ್ನು 102.6 ಮೆಗಾಹರ್ಟ್ಸ್ಗಳು ಸ್ಟೇ ಟ್ಯೂನ್ ಅಂತ ಹೇಳ್ತಾ ಸ್ಟುಡಿಯೋದಿಂದ ನಾನು ಹೊರಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಿಲಯದ ಮುಂಚಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಆತ್ಮೀಯ ಕೇಳುಗರಿಗೆಲ್ಲ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಿಂದ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಈಗ ವೇಳೆ ಸರಿಯಾಗಿ 11:04:05. ಇದೀಗ ಕಾರ್ಯಕ್ರಮ ಅಡುಗೆ ಅರಮನೆ, ನೇರ ಫೋನಿನ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ಹೊರಗಡೆ ತುಂತುರು ಮಳೆ ಬರ್ತಾ ಇದೆ ಅಲ್ವಾ? ಈ ಒಂದು ಮಳೆಗಾಲದಲ್ಲಿ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಾವು ಮಾಡುವಂತಹ ಒಂದು ಕುರುಕಲು ತಿಂಡಿಗಳ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡೋಣ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಈಗ ಮಳೆ ಬರ್ತಾ ಇದೆ ಅಂದರೆ ನಿಮಗೂ ಕೂಡ ಅನ್ನಿಸ್ತಾ ಇರುತ್ತೆ, ಏನಾದರೂ ಕೂಡ ಕುರುಕುಲು ತಿಂಡಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ನಮಗಷ್ಟೇ ಅಲ್ಲ ಸ್ನೇಹಿತರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ದಣಿದು ಬಂದಂತಹ ಮನೆಯ ಯಜಮಾನ ಅಥವಾ ಯಜಮಾನ್ತಿಗಿರಬಹುದು ಅಥವಾ ಶಾಲೆಯನ್ನು ಮುಗಿಸ್ಕೊಂಡು ಬಂದಂತಹ ಮಕ್ಕಳಿಗಿರಬಹುದು, ಮನೆಗೆ ಬರ್ತಾ ಇದ್ದ ಹಾಗೇ ಏನಾದರೂ ತಿನ್ಲಿಕ್ಕೆ ಬೇಕು ಅಂಥೇಳಿ ಬಯಸ್ತೇವೆ ಅಲ್ವಾ. ಆವಾಗೆಲ್ಲ ಏನೇನು ಮಾಡ್ಕೊಳ್ತೀರಿ, ನೀವು ಮಾಡುವಂತಹ ಕುರುಕುಲು ತಿಂಡಿಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ಮಾತನಾಡಬಹುದು. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 944-86-40-273, ಹಾಗೆಯೇ ಸ್ಥಿರ ದೂರವಾಣಿ ಸಂಖ್ಯೆ 295649, STD ಕೋಡ್ ಸಂಖ್ಯೆ 08194. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗೆ ಸಾಕಷ್ಟು ಕುರುಕುಲು ತಿಂಡಿಗಳ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ, ಇದರ ಬಗ್ಗೆನೂ ಕೂಡ ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ.

ಸ್ನೇಹಿತರೆ, ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಅಂದರೆ ಅದು ಕುರುಕುಲ್ ತಿಂಡಿಗಳು. ಹೌದು ಸ್ನೇಹಿತರೆ, ಮಳೆಗಾಲ ಅಂತಿದ್ದ ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಕೂಡ ಇಷ್ಟಪಡುವಂತಹ ತಿಂಡಿಗಳು ಕುರುಕುಲ್ ತಿಂಡಿಗಳಾಗಿರ್ತವೆ. ಈ ಸಂದರ್ಭದಲ್ಲಿ ಏನೇನೆಲ್ಲ ನೀವು ಮನೆಯಲ್ಲಿ ಮಾಡ್ತೀರಿ, ಇದ್ರ ಬಗ್ಗೆ ನೀವು ಇವತ್ತು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು. ನಾನು ಕೂಡ ಮೊದಲನೇದಾಗಿ ಇವತ್ತು 10-15 ನಿಮಿಷದಲ್ಲಿ ತಯಾರು ಮಾಡುವಂತಹ ಒಂದು ಸುಲಭ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಕೂಡ ಮನೆಯಲ್ಲಿ ಇದನ್ನು ಸಾಕಷ್ಟು ಬಾರಿ ಮಾಡ್ಕೊಂಡು ತಿಂದಿರಬಹುದು. ಮತ್ತೊಮ್ಮೆ ನಾನು ಕೂಡ ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ, ಮನೆಯಲ್ಲೇ ನಾವು ಗರಿಗರಿಯಾಗಿರುವಂತಹ ಮಸಾಲೆಯುಕ್ತವಾಗಿರುವಂತಹ ಚುರುಮುರಿ. ಈ ಚುರುಮುರಿಯನ್ನು ಸಾಕಷ್ಟು ಬಾರಿ ನಾವು ಮಾಡ್ಕೊಂಡಿರ್ತೇವೆ ಅಲ್ವಾ. ಸುಮಾರು 10-15 ನಿಮಿಷದಲ್ಲಿ ಬೇಗನೆ ಮಾಡುವಂಥದ್ದು ಇದು ಚುರುಮುರಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ನಾನು ಮೊದಲನೇದಾಗಿ ತಿಳಿಸ್ಬಿಡ್ತೇನೆ. ಒಂದು ಅಂದಾಜಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬಹುದು ಕೂಡ. 1-2 ಕಪ್ಪು ಮಂಡಕ್ಕಿ, ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿ, ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಹಾಗೆಯೇ ತುರ್ಕೊಂಡಿರುವಂತಹ 1 ಕ್ಯಾರೆಟು, ಮತ್ತು ಹಸಿಮೆಣಸಿನಕಾಯಿ 1 ಅಥವಾ 2,

ಮತ್ತು ಒಂದು 2-3 ಚಮಚ ಹುರಿದಿರುವಂತಹ ಶೇಂಗಾ, ಜೊತೆಗೆ ಒಗ್ಗರಣೆಗೆ ಬೇಕಾಗಿ ಇರುವಂತಹ 1 ಅಥವಾ 2 ಟೇಬಲ್ ಸ್ಪೂನ್ ಎಣ್ಣೆ, ಜೊತೆಗೆ ನಿಂಬೆ ರಸ 1 ಚಮಚ, ಖಾರದ ಪುಡಿ 1/2 ಚಮಚ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನ ನಾವು ರೆಡಿಯಾಗಿಟ್ಕೊಂಡ್ರೆ ಬೇಗ ಬೇಗನೆ ಚುರುಮುರಿಯನ್ನು ಮಾಡ್ಕೊಂಬಿಡಬಹುದು. ಮಾಡುವಂತಹ ವಿಧಾನ ಹೇಗಪ್ಪ ಅಂದರೆ, ಮಂಡಕ್ಕಿಯನ್ನು ಮೊದಲು ಒಂದು ಬಾಣಲೆಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1-2-3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಗರಿಗರಿಯಾಗುವವರೆಗೆ ಹುರ್ಕೋಬೇಕು. ಕಾರಣ ಏನು ಅಂದರೆ, ಬೇಸಿಗೆಯಲ್ಲಿ ಅದು ಮಂಡಕ್ಕಿ ಹಾಗೇನೆ ಗರಿಗರಿಯಾಗಿರುತ್ತೆ, ಬಟ್ ಮಳೆಗಾಲದಲ್ಲಿ ಏನಾಗಿರುತ್ತೆ, ಸ್ವಲ್ಪ ಅದು ಮೆತ್ತಗಾಗಿರುತ್ತೆ ಅಲ್ವಾ. ಹಾಗಾಗಿಬಿಟ್ಟು 1-2 ನಿಮಿಷ ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಆ ನಂತರದಲ್ಲಿ ಒಂದು ದೊಡ್ಡ ಬೌಲ್ನಲ್ಲಿ ಹೆಚ್ಚಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇಲ್ಲಿ ಯಾವುದೇ ರೀತಿಯ ಒಗ್ಗರಣೆಯನ್ನು ಇದಕ್ಕೆ ಕೊಡೋ ಹಾಗಿಲ್ಲ, ಹಾಗೆಯೇ ಹುರಿದಿಟ್ಕೊಂಡಿರುವಂತಹ ಈ ಒಂದು ಮಂಡಕ್ಕಿಗೆ ಇದನ್ನೆಲ್ಲ ಬೆರೆಸ್ಕೋಬೇಕಾಗುತ್ತೆ. ಇದಕ್ಕೆ ಖಾರದ ಪುಡಿ, ಉಪ್ಪು, ನಿಂಬೆ ರಸ ಮತ್ತು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆಮೇಲೆ ಹುರಿದ ಮಂಡಕ್ಕಿಗೆ ಮತ್ತು ಶೇಂಗಾವನ್ನು ಈ ಮಸಾಲೆ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಕಲಕಬೇಕು. ಒಟ್ಟಾಗೋ ರೀತಿಯಲ್ಲಿ ಕಲಕ್ಕೊಂಡು ಅದರ ಮೇಲೆ ಒಂದಷ್ಟು ಮಿಕ್ಸ್ಚರ್ ಅಥವಾ ಖಾರ ಅಥವಾ ಬೂಂದಿಯನ್ನು ಹಾಕ್ಕೊಂಡು, ಮನೆ ಮಂದಿಯೆಲ್ಲ ಸಂಜೆ ಮಳೆ ಬರ್ತಾ ಇರಬೇಕಾದ್ರೆ ಸವಿತಾ ಟೀ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ ಸ್ನೇಹಿತರೆ? ಓಕೆ, ನಿಮಗೆ ಗೊತ್ತಿರುವಂತಹ ಸ್ನ್ಯಾಕ್ಸ್ಗಳ ಬಗ್ಗೆ ನೀವು ಕೂಡ ತಿಳಿಸಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ನೀವು ಕರೆ ಮಾಡಬೇಕು. ಕರೆ ಮಾಡಿ ನಿಮಗೆ ಗೊತ್ತಿರುವಂತಹ ಸ್ನ್ಯಾಕ್ಸ್ಗಳ ಬಗ್ಗೆ ತಿಳಿಸ್ಕೊಡಿ, ಅದರಲ್ಲೂ ಕೂಡ ಕುರುಕಲ ತಿಂಡಿಗಳ ಬಗ್ಗೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಒಂದಾಗೋಣಬ್ಬ ಚಿತ್ರದ ಗೀತೆಯನ್ನು.

0: ಸ್ನೇಹಿತ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ. ಯಾರು ಅಂತ ಹೇಳಿ ಮಾತಾಡಿಸ್ತಾ ಹೋಗೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು? ಓಕೆ, ಉಮಾ ಅವರೇ, ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಮಳೆ ಬರ್ತಾ ಇದೆ ಎಲ್ಲ ಕಡೆ, ತುಂತುರು ಮಳೆ ಅಲ್ವಾ, ಮೋಡ ಕವಿದ ವಾತಾವರಣ, ಒಂದ್ ರೀತಿ ಮಲೆನಾಡು ನೋಡಿದ ಹಾಗೆ ಆಗ್ತಾ ಇದೆ ಅಲ್ವಾ? ಅಲ್ವಾ, ಸಂಜೆ ಬರ್ತಾ ಇದ್ದ ಹಾಗೆ ಮಕ್ಳಿಗೂ ಇಷ್ಟ, ನಮಗೂ ಇಷ್ಟ. ಅದ್ರಲ್ಲೂ ಮಳೆ ನೋಡ್ಕೊಂತ ಹೊರಗಡೆ ತಿಂತಾ ಇದ್ರಂತೂ ಇನ್ನೂ ಖುಷಿ ಕೊಡುತ್ತೆ ಅಲ್ವಾ? ಓಕೆ, ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಕುರುಕುಲ್ ತಿಂಡಿ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ?
1: ನಾನು ಇವತ್ತು ಹಲಸಿನ ಬೀಜದಲ್ಲಿ ಮಾಡುವಂತ ಚಕ್ಲಿ ಬಗ್ಗೆ ಹೇಳ್ತೀನಿ.

0: ಹೇಳಿ.
1: ನಮ್ಮ ಈಗ ಹಲಸಿನ ಹಣ್ಣಿನ ಕಾಲನೆ, ಹಲಸಿನ ಹಣ್ಣು ತಿನ್ಬಿಟ್ಟು ಬೀಜ ಸಾಮಾನ್ಯ ಎಲ್ಲರೂ ಎಸ್ಬಿಡ್ತಾರೆ. ಆದ್ರೆ ಆ ಬೀಜ ನಾವು ಕುದಿಸ್ಕೊಂಡು ಸಾಕಷ್ಟು ತರಹ ಇದರೊಳಗೆ ಒಳ್ಳೊಳ್ಳೆ ಅಡಿಗೆಗಳು
0: ರೆಸಿಪಿ ಖಂಡಿತ
1: ಸ್ವಾದಿಷ್ಟವಾಗಿ ಇರುತ್ತೆ, ಜೊತೆಗೆ ತುಂಬಾ ಪೌಷ್ಟಿಕಾಂಶ ಭರಿತವಾಗಿರುತ್ತೆ. ಹಂಗಾಗಿ ಎಲ್ರು ಅದನ್ನ ಬಿಸಾಕ್ದನ್ನ ಏನಾದ್ರು ಒಂದು ಈ ತರ ಅಡಿಗೆ ಮಾಡ್ಕೊಂಡು ತಿಂದ್ರೆ ಬಹಳ ಒಳ್ಳೇದು. ಹಾಗಾಗಿ ಈಗ ನೀವು ಕುಕ್ಕರ್ ತಿಂಡಿ ಕಾನ್ಸೆಪ್ಟ್ ಕೊಟ್ಟಿರೋದ್ರಿಂದ ನಾನು ಚಕ್ಕಿ ಬಗ್ಗೆ
0: ಹೇಳ್ತೀನಿ.
1: ಮೊದಲಿಗೆ ಒಂದು ಬೌಲ್ ಅಷ್ಟು ನಾವ್ ಎಲ್ಲಾ ಅಡಕೆ ಒಂದು ಬಟ್ಲು ತಗೊಂಡು ಎಲ್ಲಾ ಅಡಕೆನು ಅದರೊಳಗೆ ಹಾಕೋಬೇಕು. ಒಂದು ಬೌಲ್ ಅಷ್ಟು ಹಲಸಿನ ಬೀಜ ತಗೊಂಡು ಅದ್ರ ಮೇಲೆ ಮೆತ್ತಿಗೆ ಹಾಕ್ಬೇಕು. ಆ ರೀತಿ ಮೂರು ವಿಷಲ್ ಕೂಗಿಸ್ಕೋಬೇಕು ಹಲಸಿನ ಬೀಜನ. ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಒಂದ್ ಸ್ವಲ್ಪ ನೀರು ಅದು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡು ತುಂಬಾ ನೈಸಾಗಿ ಅದನ್ನ ಮಿಕ್ಸಿ ಮಾಡಿ ಒಂದ್ ಇಟ್ಕೋಬೇಕು. ಹಾಗೆ ನಾವು ಅದೇ ಬಟ್ಲು ತಗೊಂಡಿದೀವಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಆಮೇಲೆ ಬಟ್ಲಷ್ಟು ಹುರಿದಿಲ್ಲ ಇರುತ್ತಲ್ಲ ಅದನ್ನ ನೈಸಾಗಿ ಪೌಡರ್ ಮಾಡ್ಕೊಂಡು ಅದನ್ನ ಬೆರೆಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್, ಆಮೇಲೆ ಒಂದ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಚಿಕ್ಕಷ್ಟು ಉಪ್ಪು ಇವನ್ನೆಲ್ಲ ಹಾಕೊಂಡು ಒಂದು ಎರಡರಿಂದ ಮೂರ್ ಸ್ಪೂನ್ ಬೆಣ್ಣೆ ಅದನ್ನ ಚೆನ್ನಾಗಿ ಹಿಟ್ಟು ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆ ರೀತಿ ಚೆನ್ನಾಗಿ
0: ಕಲ್ಸ್ಕೋಬೇಕು.
1: ಆಮೇಲೆ ಈ ಹಲಸಿನ ಬೀಜ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಅದಕ್ಕೆ ಮೇಲೆ ನೀರ್ ಹಾಕಿ ಕಲ್ಸ್ಕೊಳ್ಳೋ ಅವಶ್ಯಕತೆ ಬೀಳಲ್ಲ. ಹಲಸಿನ ಬೀಜ ರುಬ್ಬಿರ್ತೀವಲ್ಲ
0: ಹಸಿನೇ
1: ಹಿಟ್ಟೆಲ್ಲ ಕಲ್ಸ್ಕೋಬಹುದು. ಮೃದುವಾಗಿ ಹಿಟ್ಟು ಕಲ್ಸ್ಕೊಂಡು ಚೆನ್ನಾಗಿ ಹಾಕ್ಬಿಟ್ಟು ಚಕ್ಕಿಯ ಒಳಗೆ ಹಿಟ್ಟು ಹೊರಳಲ್ಲಿ ಹಾಕಿ ಕಾದೆಣ್ಣೆ ಹಾಕಿ ಕರೆದ್ರೆ ತುಂಬಾ ಚೆನ್ನಾಗಿ ಗರಿಗರಿ ಆಗಿರುವಂತ ರುಚಿಯಾಗಿರುವಂತ ಚಕ್ಕಿ.
0: ಸೂಪರ್ ಆಗಿದೆ ಮೇಡಮ್ ನೀವು ಹೇಳಿದ್ದು. ನಿಜಕ್ಕೂ ನಾವ್ ಎಷ್ಟೋ ಬಾರಿ ಏನ್ ಮಾಡ್ತೀವಿ, ಹಲಸಿನ ಬೀಜ ಅಂದ್ರೆ ಸಾಕಷ್ಟು ಜನ ಅದನ್ನ ಬಿಸಾಕ್ತಾರೆ, ಇನ್ ಕೆಲವರು ಅದರಿಂದ ಉದ್ಕ ಮಾಡ್ಕೊಳ್ತಾರೆ, ಮತ್ತೆ ಗಡ್ಸೊಪ್ಪು ಅಂತ ಹೇಳಿ ಮಾಡ್ತಾರಲ್ಲ ಅದಕ್ಕೆ ಹಾಕ್ತಾರೆ. ಬಟ್ ಚಕ್ಲಿ ಮಾಡೋದು ಒಂದು ವಿಶೇಷವಾದ ರೆಸಿಪಿನೇ. ನಮ್ಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ದೀರಿ. ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಾವು ಕೂಡ ಮಾಡ್ತೇವೆ, ಜೊತೆ ಹೇಗಿತ್ತು ಅಂತೇಳಿ ಮುಂದಿನ ಬಾರಿ ಕರೆ ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ತೇನೆ. ಉಮಾ ಅವರೇ ಓಕೆ, ಉಮಾ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ನಮಸ್ತೆ. ಓಕೆ ಸ್ನೇಹಿತರೆ, ತುಂಬಾ ವಿಶೇಷವಾದಂತಹ ರೆಸಿಪಿ ಅಂತಾನೆ ಹೇಳ್ಬಹುದು. ನಿಜಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಅನ್ಕೊಳ್ತೇನೆ ನಾನು ಕೂಡ. ತುಂಬಾ ಸ್ಮೂತ್ ಆಗಿರುತ್ತೆ ಮುಂದಿನ ಬಾರಿ, ಯಾಕೆಂದ್ರೆ ಇದು ಹಲಸಿನ ಹಣ್ಣಿನ ಸೀಸನ್. ಈಗಾಗಲೇ ಸ್ವಲ್ಪ ಕಡಿಮೆ ಆಗಿರಬಹುದು, ಆದ್ರೂ ಕೂಡ ಇನ್ನೂ ಸಿಗದಂತೂ ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಒಮ್ಮೆ ನಾವು ಪ್ರಯತ್ನ ಮಾಡೋಣ. ಜೊತೆಗೆ ನಾನು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಆಲೂ ಸ್ನ್ಯಾಕ್ಸ್ ರೆಸಿಪಿ ಬಗ್ಗೆ ತಿಳಿಸ್ತೇನೆ. ಈ ಹಾಡನ್ನ ಮುಂದುವರಿಸಿ ನಂತರದಲ್ಲಿ ನಾನು ಆಲೂ ಸ್ನ್ಯಾಕ್ಸ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೇನೆ.

0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಹಾಡನ್ನ ಕೇಳ್ತಾ ಇದ್ರಿ, ಹಾಡನ್ನ ಕೂಡ ಮುಂದುವರಿಸ್ತೇನೆ. ಜೊತೆಗೆ ಇದು ಅಡುಗೆ ಅರಮನೆ ಕಾರ್ಯಕ್ರಮ ಅಲ್ವಾ, ಸೊ ಹಾಗಾಗಿ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಕುರುಕುಲು ತಿಂಡಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಒಂದಿಷ್ಟು ವಿಶೇಷವಾಗಿರುವಂತಹ ಸ್ನಾಕ್ಸ್ ಮನೇಲಿದ್ರೆ ಅಥವಾ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಹೆಸರು ಕೇಳಿಸ್ಲಿಲ್ಲ, ತಮ್ಮ ಹೆಸರು ಹೇಳಿಮ್ಮ ಇನ್ನೊಂದ್ಸಲ.
1: ರಮಾಮಣಿ.
0: ರಮಾಮಣಿ ಅವರು. ಓಕೆ, ಹೇಗಿದ್ದೀರಿ ರಮಾ ಅವರೇ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಚಾರ ಗೊತ್ತಾಗಿದೆ ಅನ್ಕೊಳ್ತೇನೆ. ಹೌದು, ಕುರುಕುಲು ತಿಂಡಿಗಳು
1: ಕೇಳ್ಬೇಕಾ?
0: ಹೇಳಿ, ನಿಮ್ಗೆ ಯಾವ್ದು ಗೊತ್ತಿದೆ ಹೇಳಿ.
1: ಈ ಹಲಸಿನ ಕಾಯಿ ಮೆಣಸಿನ ಸೀಸನ್ ಅಲ್ಲಿ ಹಲಸಿನ ಕಾಯಿನ ಎಲ್ಲ

0: ಕೈ ಬಿಡಿಸ್ಬಿಟ್ಟು ಅದನ್ನ ಉಪ್ಪಲ್ಲೇ ಹಾಕಿರ್ಬೇಕು. ಉಪ್ಪಲ್ಲಿ ಅದನ್ನ ನಾವು ಈ ಮಳೆ ಜೋರ್ ಬಂದಾಗ ಅದನ್ನ ತೆಗೆದು ಉಪ್ಪನ್ನ ನೀರೆಲ್ಲ ಎರಡು ದಿವಸ ಹಿಂದಿನ ರಾತ್ರಿ ಉಪ್ಪನ್ನೆಲ್ಲ ನೀರಲ್ಲಿ ಹಾಕ್ಬಿಟ್ಟು ತೆಗೆದು ಎರಡು ಮೂರು ಅದನ್ನ ತೊಳೆದು ನೀರಲ್ಲಿ ಹಾಕಿಡ್ಬೇಕು. ಉಪ್ಪಿನ ಸೋಳೆನ ಅರಸಿನ ಸೋಳೆನ ಆಮೇಲೆ ಮಾವಿನ ಸಲ ಹಿಂಡಿ ತೆಗ್ದು ಇಡ್ಬೇಕು. ಆಮೇಲೆ ಅದಕ್ಕೆ ಅಕ್ಕಿ ಬೆಳ್ತಿಗೆ ಹಾಕಿ ಒಂದ್ ಪಾವು ನೆನ್ಸಿಡ್ಬೇಕು. ಇನ್ನೊಂದು ಪಾವು ಅಕ್ಕಿಯನ್ನ ಹುರಿದ್ ಬಿಡು ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣ ಸುರಿಬೇಕು ಅದನ್ನ ಬೆಳ್ತಿಗೆನ ಅದನ್ನ ಪುಡಿ ಮಾಡ್ಕೋಬೇಕು. ಆಮೇಲೆ ಈ ಅರಿಶಿನ ಸೋಳೆ ಈ ನೆನ್ಸಿದ್ದು ಅಕ್ಕಿನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೇಕು. ಚೆನ್ನಾಗ್ಬೇಕು. ಆಮೇಲೆ ಈ ಪುಡಿ ಮಾಡ್ದಿದೆ ಅಲ್ಲ ನಾವು ಅಕ್ಕಿದು ಅದನ್ನು ಅದಕ್ಕೆ ಹಾಕೊಂಡು ಅದನ್ನ ಚೆನ್ನಾಗಿ ಕಲಸ್ಬೇಕು. ಚೆನ್ನಾಗಿ ಕಲಸ್ಬಿಟ್ಟು ಆಮೇಲೆ ಎಣ್ಣೆಗೆ ಅದ್ ಸಣ್ಣ ಸಣ್ಣ ಉಂಡೆ ಅಲ್ಲಿಗೆ ಹುಂಡ್ಲುಕಾಯಿ ಅಂತ ಹೇಳ್ತೀವಿ ನಾವು ಹುಂಡ್ಲುಗ ಅಂತ ನಮ್ ತುಳುವಲ್ಲಿ ಹುಂಡ್ಲುಕಾಯಿ ಅಂತ ಹೇಳ್ತೀವಿ. ಅದ್ ಎಲ್ಲಾ ಬೇಕರಿ ಅಲ್ಲಿ ಅದೊಂದು ಸಿಗೋದಿಲ್ಲ ಮೇಡಮ್. ನಮ್ ಮನೇಲಿ ಮಾಡಿದ್ರೆ ಮಾತ್ರ ಮಂಗೂರ್ ಸೈಡ್ ನಾವು ಮನೇಲಿ ಮಾಡ್ತೀವಿ ಅದನ್ನ. ಅದ್ ತುಂಬಾ ಕೆಲಸ ಹಿಡಿತದೆ. ಅದಕ್ಕೆ ಅದ್ ಸ್ವಲ್ಪ ಮಾಡಿದಷ್ಟು ಇದು ಇಲ್ಲ ಕೂಡ ಲಾಭ ಅಂದ್ರೆ ಒದಗದಲ್ದಿಲ್ಲ. ಅದು ತಿನ್ನಕ್ ಹೋದ್ರೆ ಬಹಳ ಟೇಸ್ಟ್. ಸಣ್ಣ ಸಣ್ಣ ಉಂಡೆ ಮಾಡ್ಬೇಕು. ಜಾಮೂನ್ ಉಂಡೆ ಮಾಡ್ತೀವಲ್ಲ ಇದರಲ್ಲಿ ಅದಕ್ಕಿಂತ ಸಣ್ಣ ಮಾಡ್ಬೇಕು. ಮಾಡ್ಬಿಟ್ಟು ಅದಕ್ಕೆ ಈ ಒಣ ಕೊಬ್ಬರಿನ ಸಣ್ಣ ಸಣ್ಣ ತುಂಡ್ ಮಾಡಿಟ್ಕೋಬೇಕು. ಸಣ್ಣ ಸಣ್ಣ ಪೀಸ್ ಆ ಲಾಸ್ಟ್ ಗೆಲ್ಲ ಉಂಡೆ ಮಾಡ್ಬಿಟ್ಟು ಅದಕ್ಕೆ ತೆಂಗಿನ ಕೊಬ್ಬರಿ ತುಂಡ ಅಂಟಿಸ್ಬೇಕು. ಅದಕ್ಕೆ ಅಂಟಿಸ್ಬಿಟ್ಟು ಒಂದಷ್ಟು ಒಂದು ಬಟ್ಟಲಲ್ಲಿ ಫುಲ್ ಆದ್ಮೇಲೆ ಎಣ್ಣೆ ಕಾದಾಗ ಅದ ಹಾಕ್ಬೇಕು. ಅಲ್ಲಾನು ಒಂದೊಂದೇ ತೆಗೆದು ಅದ ಆ ಕಡೆ ಮೆತ್ತಿಗೆ ಸ್ವಲ್ಪ ಆದ್ಮೇಲೆ ಬಗಿಚಿ ಎಲ್ಲ ಹಾಕಿ ಒಂಥರ ಹೊಂಬಣ್ಣ ಬರುವಾಗ ತೆಗ್ದ್ಬಿಟ್ಟು ತೆಗೆದು ಇಟ್ಟು ಅದ್ರ ಒಂದು ಗಾಳಿ ಆಡದೇ ಇದಕ್ಕೆ ಹಾಕಿಟ್ರೆ ನಿಮ್ಗೆ ಎರಡ್ ಮೂರ್ನಾಲ್ಕು ತಿಂಗಳು ಬರುತ್ತೆ ಮೇಡಮ್.
1: ಅಲ್ಲ ಇದು ಏನು ಅಂದ್ರೆ ನೀವು ಹೇಳ್ದಾಗೆ ನಾವು ಹೆಂಗೆ ಮೊದ್ಲೇನೆ ಬೇಸಿಗೆ ಕಾಲದಲ್ಲೇನೆ ಇನ್ನೇನ್ ಮಳೆಗಾಲ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಹಪ್ಪಳ ಸಂಡಿಗೆ ಚಕ್ಕುಲಿ ಅಂತ ಹೇಳಿ ಏನ್ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಮೊದ್ಲೇ ಉಪ್ಪಲ್ಲಿ ಹಾಕಿಟ್ಟಿರ್ಬೇಕು ಅಲ್ವಾ? ಜೊತೆಗೆ ಅದನ್ನ ಕಾಯಿರ್ಬೇಕಾ ಹಲಸಿನ ತುಳೆನ?
0: ಸ್ವಲ್ಪ ಬೆಳ್ತಿರ್ಬೇಕು.
1: ಹಣ್ಣಾಗಿರ್ಬಾರ್ದು ಕಾಯಿರ್ಬೇಕು.
0: ಹಣ್ಣ ಹಾಕಿರ್ಬಾರ್ದು. ಒಂದ್ ಸ್ವಲ್ಪ ಒಂದು ಪ್ಲೈದ ಹಾಕಿ ಸ್ವಲ್ಪ ಸೋಳೆ ಹಾಕೋದು, ಸ್ವಲ್ಪ ಒಂದ್ ಹಿಂಡಿ ಉಪ್ಪು ಹಾಕೋದು, ಸೋಳೆ ಹಾಕೋದು ಉಪ್ಪು ಹಾಕೋದು ಅಥವಾ ಹಾಕಿ ಇಡ್ಬೇಕು.
1: ಎಷ್ಟು ದಿವಸ ಇಡ್ಬೇಕು ಮೇಡಮ್?
0: ಅದ ನಿಮ್ಗೆ ನಿಮ್ಗೆ ಒಂದು ವರ್ಷ ತನಕ ಏನಾಗಲ್ಲ ಮೇಡಮ್. ನಾವ್ ಈ ವರ್ಷ ಮಾಡಿದ್ರೆ ಬರೋ ವರ್ಷ ತನಕ ಇರುತ್ತೆ. ಅದ ಸಣ್ಣ ಗೇಟ್ ಅಂತ ಹಾಕಿ ಇಡ್ಬೇಕು, ಬಟ್ಟೆ ಎಲ್ಲ ಕಟ್ಟಿ ಬಾಯಿ ಅದನ್ನ ಆಗಿರ್ತೀವಿ. ಅದಕ್ಕೆ ಯಾವಾಗ ತೆಗಿಬಹುದು ಮೂರ್ದು ಎರಡ್ ಮೂರು ತಿಂಗಳನ್ನ ತೆಕ್ಕೊಂಡು ಶುರು ಮಾಡಿದ್ರೆ ಯಾವಾಗ ಬೇಕೋ ಒಂದ್ ವರ್ಷ ತನಕ ಇಡ್ಬೋದು ಅದನ್ನ.
1: ಯಾಕೆಂದ್ರೆ ಪದೇ ಪದೇ ಉಪ್ಪು ಹಾಕ್ತಾ ಇರ್ತೀವಲ್ವಾ, ಹಾಗಾಗಿ ಕೆಡೋದಿಲ್ಲ ಕೂಡ ಅಲ್ವಾ?
0: ಪದೇ ಪದೇ ಕೆಡಲ್ಲ ಕೆಡಲ್ಲ. ಒಂದ್ ಲೇಯರ್ ಇದು ಸೋಳೆ, ಒಂದ್ ಲೇಯರ್ ಉಪ್ಪು ಸ್ವಲ್ಪ ಒಂದಿಡಿ, ಆಮೇಲೆ ಪುನಃ ಇದು ಹಾಕಿ ಇದು ಹಾಕ್ಬೇಕು. ಅದು ಸ್ವಲ್ಪ ಮೇಲೆ ಕಪ್ ಬಂದ್ರೆ ಈ ಕಡೆ ಸ್ವಲ್ಪ ಸರಿಸಿಟ್ಟು ಒಳಗಡೆ ಚೆನ್ನಾಗಿರ್ತದೆ ಅದು.
1: ತುಂಬಾ ಚೆನ್ನಾಗಿರುತ್ತೆ ಅನ್ಕೊಳ್ತೇನೆ. ಯಾಕೆಂದ್ರೆ ನಾವು ಕೂಡ
0: ಇರ್ತೀವಿ,
1: ನಾವು ಕೂಡ ತಿಂದಿಲ್ಲಪ್ಪ ಇದನ್ನ. ನೀವು ಮಂಗಳೂರು ಸೈಡ್ ಅವರು ಅಂತ ಹೌದು, ಖಂಡಿತವಾಗ್ಲು ವಿಶೇಷವಾದ ರೆಸಿಪಿನೇ ಇದು.
0: ತುಂಬಾ ಟೇಸ್ಟ್ ಆಗಿರುತ್ತದೆ
1: ಖಂಡಿತವಾಗ್ಲು. ಹಾಗಾದ್ರೆ ನಾವು ಕೂಡ ಮುಂದಿನ ವರ್ಷನೇ ಮಾಡ್ಬೇಕಾಗುತ್ತೆ.
0: ಇಟ್ಕೊಂಡ್ರೆ ನಾವು ಇತ್ತೀಚೆಗೆ ನಮ್ಮ ಮಗಳಿಗೆಲ್ಲ ಬರ್ತಾರೆ ಇಲ್ಲ ಚಾಕ್ ಇಟ್ಕೊಂಡು ಮಾಡ್ತೀವಿ. ತುಂಬಾ ಜನ ಇದ್ರೆ ಬೇಗ ಬೇಗ ಆಗುತ್ತೆ. ಆದ್ರೆ ಏನಂದ್ರೆ ನೀವು ಬೇಕ್ ಮೇಲೆ ಮಾಡೋಷ್ಟು ಅದಕ್ಕೆ ಪ್ರಾಫಿಟ್ ಸಿಗಲ್ಲ. ಯಾಕಂದ್ರೆ ಒಂದಿಷ್ಟಕ್ಕೆ ರೇಟ್ ಜಾಸ್ತಿ ಇಡ್ಬೋದು ಬೇಕಾದ್ರೆ ಅವರು ಆ ರೀತಿ ಮಾಡಿದ್ರೆ ಸೇಲ್ ಆಗ್ತಾ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದಕ್ಕೆ ತುಂಬಾ ಕೂತ ತುಂಬಾ ಪೇಷನ್ಸ್ ಬೇಕು. ಸಣ್ಣ ಸಣ್ಣ ಉಂಡೆ ಮಾಡ್ಬೇಕು,
1: ರುಚಿಕರವಾಗಿ ತಿನ್ಬೇಕು ಅಂದ್ರೆ ಸ್ವಲ್ಪ ಕಷ್ಟಪಡಬೇಕು ಅಲ್ವಾ?
0: ಮತ್ತೆ ಇನ್ನೊಂದು ಅರಸಿನ ತೋಳೆಯಲ್ಲಿ ಇನ್ನು ಮಾಡ್ತೇವೆ. ಅದಕ್ಕೇನ ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದು, ಆಮೇಲೆ ಬಿಡ ಅದ ಎಣ್ಣೆಲ್ಲಿ ಕಾಯಿಸೋದು ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಬಿಟ್ಟು ಕಾಯಿಸ್ಬಿಟ್ಟು ಅದಕ್ಕೆ ಉಪ್ಪು ಮತ್ತೆ ಮೆಣಸಿನ ಹುಡಿನ ಅದ ನೀರನ್ನ ಹಾಕಿ ಇದು ಮಾಡ್ಬೇಕು. ಅದನ್ನ
1: ಸಲಸ್ಬಿಟ್ಟು ಅಲ್ವಾ ಅದು
0: ಅದಕ್ಕೆ ಸೋಂಟೆ ಅಂತ ಹೇಳ್ತೀವಿ.
1: ಅದೇ ಫಿಂಗರ್ ಚಿಪ್ಸ್ ನಾವು ನೋಡ್ತೀವಲ್ಲ ಆ ತರ ಇರುತ್ತೆ ಅಲ್ವಾ?
0: ಫಿಂಗರ್ ಟಿಪ್ಸ್ ಫಿಂಗರ್ ಟಿಪ್ಸ್ ಇಸಿ ದೊಡ್ಡ ಯಾತ್ರ ಕತ್ತರಿಸ್ಬೇಕು ಸಣ್ಣ ಸಣ್ಣ.
1: ಹೌದು, ಉದ್ದುದ್ದಕ್ಕೆ ಅಲ್ವಾ?
0: ಉದ್ದುದ್ದಕ್ಕೆ ಇದ ಪಕ್ಕಟೆ ಇದ ಫಿಂಗರ್ ಟಿಪ್ಸ್ ಎಲ್ಲ ಸಿಕ್ತಲ್ಲ ಚಿಪ್ಸ್, ಇದು ಸಣ್ಣ ಸಣ್ಣದಂಗ್ ಮಾಡ್ಬೇಕು. ಅದ ಕಾಯಿಸ್ಬಿಟ್ಟು ಚಿಪ್ಸ್ ತರಾನೇ ಆಮೇಲೆ ಉಪ್ಪು ಮತ್ತೆ ಮೆಣಸಿನ ಹುಡಿ ನೀರು ಹಾಕ್ಬೇಕು ಸೋಂಟೆ ಅಂತ, ಅದು ಚೆನ್ನಾಗಿರುತ್ತೆ.
1: ಹೌದು ಹೌದು, ಇದನ್ನ ನಾನು ತಿಂದಿದ್ದೀನಿ, ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ.
0: ಹೌದು, ತುಂಬಾ ಟೇಸ್ಟ್ ಅದು. ಒಳ್ಳೆ ತೆಂಗಿನ ಎಣ್ಣೆ ನಾವೆಲ್ಲ ಕಾಯಿಸಿದ್ರೆ ಎಷ್ಟು ಅಂತ ಪರಿಮಳ ಬರುತ್ತೆ.
1: ಓಕೆ ರಮಾಮಣಿ ಅವರೇ.
0: ಮೇಡಮ್ ನಿಮ್ಗೆ

0: ನಮ್ಕಡೆ ಎಲ್ಲ ನಾವು ಅಡಿಗೆ ಎಣ್ಣೆನೆ ಬಳಸೋದು, ಸಾಮಾನ್ಯವಾಗಿ ಒಳ್ಳೆ ಎಣ್ಣೆನೆ ನಾವು ಬಳಸೋದು. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಈ ಸೈಡ್ ಕಡಿಮೆ ಅಲ್ವಾ? ನೀವು ಉಡುಪಿ ಮಂಗಳೂರು ಸೈಡ್ ಅಲ್ಲೆಲ್ಲ ನೀವು ಕೊಬ್ಬರಿ ಎಣ್ಣೆನೆ ಹೆಚ್ಚು ಉಪಯೋಗಿಸೋದು, ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ ಅಲ್ವಾ?
1: ಕೊಬ್ಬರಿ ತೆಂಗಿನಕಾಯಿ ಕಲ್ಪವೃಕ್ಷ
0: ಮಾಡ್ತೀರಾ? ಆದ್ರೆ ನಾವು ಆ ಕಡೆ ಯಾವಾಗಾದ್ರೂ ಟ್ರಿಪ್ ಬಂದಂತ ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ ಊಟ ಮಾಡ್ಬೇಕು ಅಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಅಭ್ಯಾಸ ಇರುತ್ತೆ
1: ನಮಗೆ ಅದು ಆ ಕಡೆ ಬಿಟ್ಟರೆ ಕಡಲೆ ಮುಂಚೆ ಎಲ್ಲ ಕಡಲೆಕಾಯಿ ತಿನ್ನಕ್ ಆಗ್ತಿರ್ಲಿಲ್ಲ ನಮ್ಗೆ, ಅಡಿಗೆ ಎಣ್ಣೆ ಆದ್ರೆ ಗೊತ್ತಾಗಲ್ಲ ಯಾವ ಎಣ್ಣೆ
0: ಅಂತ
1: ಪರವಾಗಿಲ್ಲ. ಈಗೆಲ್ಲ ನಮ್ ಕಡೆ ಹಾಗೆ
0: ರಮಾಮಣಿಯವರೇ ತುಂಬಾ ಒಳ್ಳೆ ಸ್ನಾಕ್ಸ್ ತಿಳಿಸಿದ್ರೆ
1: ತುಂಬಾ ಸಂತೋಷ. ಶಶಿಕಲಾ ಅಲ್ಲ ಮೇಡಮ್?
0: ಹೌದು ಹೌದು.
1: ನೀವು?
0: ಹೌದು.
1: ಅದೇ ಮುಂಚೆ ವಿಜಯಕಲ್ ಅವ್ರ ಹತ್ರ ಲಾಸ್ಟ್ ಟೈಮ್ ಅದೊಂದು ಮಾತಾಡಿದ್ದೆ ನಾನು.
0: ಅಂತೂ ವಿಜಯಕಲ್ ಅವ್ರ ಜೊತೆ ಮತ್ತೆ ಶಶಿಕಲ ಅವ್ರ ಜೊತೆ ಇಬ್ರು ಜೊತೆ ಮಾತಾಡಿದ್ರಿ, ಒಳ್ಳೆ ರೆಸಿಪಿ ಬಗ್ಗೆ ಕೂಡ ತಿಳಿಸ್ಕೊಟ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಸುಬ್ರಹ್ಮಣ್ಯಕ್ಕೆ ಹೋಗೋದಾದ್ರೆ ಸುಳ್ಯದ ತಾಲೂಕು ಸುಳ್ಯದಿಂದ 7 kilometers 1000 ಹಳ್ಳಿ. ನಾವು ಈ ನ್ಯೂಸ್ ಆನ್ ಏರ್ ಇದ್ರೆ ಎಲ್ಲಾ ಸ್ಟೇಷನ್ ಸಿಗೋದ್ರಿಂದ ತುಂಬಾ ಚೆನ್ನಾಗಿದೆ ನಿಮ್ದು ಆಕಾಶವಾಣಿ.
0: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ರಮಾ ಅವರೇ, ಥ್ಯಾಂಕ್ ಯು.
1: ಈಗ ಕೂಡ ನಿಮ್ಮ ಟೆರೆಸ್ ಅವ್ರದ್ದು ಕೇಳಿದೆ ನಾನು, ತುಂಬಾ ಚೆನ್ನಾಗಿತ್ತು.
0: ಹೌದು,
1: ನಾವು ಕೂಡ ತುಂಬಾ ಇಲ್ಲಿ ಗಾರ್ಡನ್ ಮಾಡ್ತೀವಿ ನಾವೆಲ್ಲ, ನಾನು ಹಾಗೆಲ್ಲ ಮಾಡ್ತೀನಿ ಗೊಬ್ಬರ ಎಲ್ಲ.
0: ಹೌದು,
1: ಹಸಿದ
0: ಪ್ರತಿಯೊಬ್ಬರಿಗೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇರ್ಬೇಕಾಗುತ್ತಲ್ವಾ?
1: ಅದು ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ. ನಮಸ್ತೆ. ಓಕೆ ಸ್ನೇಹಿತರೆ, ಇವರು ಕೂಡ ಹಲಸಿನ ಹಣ್ಣಿನಲ್ಲಿ ಕಾಯಿ ಇದ್ದಾಗ ಮತ್ತೆ ಹಣ್ಣಿದ್ದಾಗ ಸಾಕಷ್ಟು ರೆಸಿಪಿಗಳನ್ನ ನಾವು ನೋಡುತ್ತೇವೆ. ಅದರಲ್ಲೂ ಕೂಡ ಇವರು ಕಾಯಿದ್ದಾಗ ಏನೆಲ್ಲ ರೆಸಿಪಿಗಳನ್ನ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಟ್ರು. ನಮ್ಮ ಕೇಳುಗರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಣ. ಜೊತೆಗೆ ಸ್ನೇಹಿತರೆ, ನಾನು ಆಲೂ ಸ್ನ್ಯಾಕ್ಸ್ ರೆಸಿಪಿ ಬಗ್ಗೆ ತಿಳಿಸ್ತೇನೆ ಅಂತೇಳಿ ಹೇಳಿದೆ ಅಲ್ವಾ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ನಾನು ಮೊದಲನೇದಾಗಿ ತಿಳಿಸ್ತೇನೆ. 3 ಆಲೂಗಡ್ಡೆ ಬೇಯಿಸಿ ಬೇಯಿಸ್ಕೋಬೇಕು. 3 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಇರಬೇಕು. 3 ಬ್ರೆಡ್ ಪೀಸು, ಬ್ರೆಡ್ ತಿಂತೀವಲ್ವ, ಆ ಬ್ರೆಡ್ ಪೀಸ್ಗಳು ಒಂದು 3. ಇದಕ್ಕೆ ಉಪ್ಪು, ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು, ಕೊತ್ತಂಬರಿ ಸೊಪ್ಪು ಮತ್ತು ಅಜ್ವೈನ್, ಇವಿಷ್ಟು ಸಾಮಗ್ರಿಗಳಿದ್ರೆ ಸಾಕು ಆಲೂ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ಕೋಬಹುದು. ಇನ್ನು ಮಾಡುವಂತಹ ವಿಧಾನದ ಬಗ್ಗೆ ತಿಳಿಸ್ತೇನೆ. ಮೊದಲಿಗೆ 3 ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೋಬೇಕು. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕೋಬೇಕು. ಆಮೇಲೆ ಬ್ರೆಡ್ ಪೀಸ್ ಇರುತ್ತಲ್ಲ, ಅದನ್ನು ನೀರಲ್ಲಿ ಸುಮ್ಮನೆ ಡಿಪ್ ಮಾಡಿಬಿಟ್ಟು ಅದರಲ್ಲಿ ಎದ್ದುಬಿಟ್ಟು ಆ ನೀರಿನ ಅಂಶವನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಕೊತ್ತಂಬರಿ ಸೊಪ್ಪು, ಅಜ್ವೈನ್, ಇವೆಲ್ಲವನ್ನು ಕೂಡ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಾದ್ಕೋಬೇಕು. ನಂತರ ಚಿಕ್ಕ ಚಿಕ್ಕದಾಗಿ ಚಾಕುವಿನ ಒಂದು ಸಹಾಯದಿಂದ ಶಂಕರ್ಪೋಳಿ ಇರುತ್ತಲ್ಲ ಅದಕ್ಕಿಂತ ಡಬಲ್, ಶಂಕರ್ಪೋಳಿಗಿಂತ 2 ಪಟ್ಟು ಅಗಲವಾಗಿ ಕತ್ತರಿಸ್ಕೋಬೇಕು. ಕತ್ತರಿಸ್ಕೊಂಡು ಅದನ್ನು ಪಕೋಡದ ರೀತಿಯಲ್ಲಿ ಕರೆದ್ರೆ ರುಚಿಕರವಾಗಿರುವಂತಹ ಆಲೂ ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ಇದನ್ನು ಹಾಗೆ ಬೇಕಾದರೂ ಕೂಡ ತಿನ್ನಬಹುದು. ಕೆಲವರಿಗೆ ಇನ್ನಷ್ಟು ಏನಾದರೂ ಜೊತೆಗೆ ಬೇಕು ಅಂದರೆ ಟೊಮ್ಯಾಟೊ ಸಾಸ್ ಹಾಕ್ಕೊಂಡು ಅದರ ಜೊತೆನೂ ಕೂಡ ತಿನ್ನಬಹುದು. ಸಖತ್ತಾಗಿರುತ್ತೆ ಈ ಆಲೂ ಸ್ನ್ಯಾಕ್ಸನ್ನು ಕೂಡ ನೀವು ಮಾಡಿಕೊಂಡು ಮನೆಯಲ್ಲಿ ತಿನ್ಕೊಳ್ಳಿ ಅಂತ ಹೇಳ್ತಾ ಅಡುಗೆ ಅರಮನೆ ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು. ಹಾಗಾಗಿ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕರೆ ಮಾಡಿದಂತಹ ನಮ್ಮ ಎಲ್ಲ ಗೆಳತಿಯರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.

ಇದುವರೆಗೂ ಅಡುಗೆ ಅರಮನೆ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾಟಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಮಾಹಿತಿ ಕಣಜ, ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾನು ವಿಶ್ವಕಪ್ ಫುಟ್ಬಾಲ್ ಈ ಒಂದು ವಿಚಾರದ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಹೌದು ಸ್ನೇಹಿತರೆ, ಅದರಲ್ಲೂ ಕೂಡ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ ಅಲ್ವಾ? ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆಯ ಅತ್ಯುನ್ನತ ಪ್ರಶಸ್ತಿ ಅಂದರೆ ಫಿಫಾ ಆಗಿದೆ. ಇದನ್ನು ಸಾಮಾನ್ಯವಾಗಿ ವಿಶ್ವಕಪ್ ಫುಟ್ಬಾಲ್ ಅಂತಲೇ ಕರೆಯೋದು ವಾಡಿಕೆಯಾಗಿದೆ. ಈ ಪಂದ್ಯಾವಳಿಯು ಫಿಫಾದ ಸದಸ್ಯ ರಾಷ್ಟ್ರಗಳಾದಂತಹ ಪುರುಷರ ತಂಡಗಳ ನಡುವೆ ಪ್ರತಿ 4 ವರ್ಷಗಳಿಗೊಮ್ಮೆ, ನಾವು ಹೇಗೆ ಕ್ರಿಕೆಟ್ ವರ್ಲ್ಡ್ ಕಪ್ ನೋಡ್ತೀವಲ್ವ, ಪ್ರತಿ 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆಯುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ಫಿಫಾ ವಿಶ್ವಕಪ್ ಕೂಡ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಓದ್ತಾ ಇದ್ದೀವಿ, ಜೊತೆಗೆ ನ್ಯೂಸಲ್ಲಿ ಕೇಳ್ತಾ ಇದ್ದೀವಿ, ನಮ್ಮ ಪ್ರದೇಶ ಸಮಾಚಾರ ವಾರ್ತೆ ಎಲ್ಲದರಲ್ಲೂ ಕೂಡ ಫಿಫಾ ವಿಶ್ವಕಪ್ ನಡೀತಾ ಇರೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ.

1930ರಲ್ಲಿ ಆರಂಭವಾದಂತಹ ಈ ಪಂದ್ಯಾವಳಿ 1940 ಮತ್ತೆ 1944ರಲ್ಲಿ ಆ ಸಂದರ್ಭ ನೀವು ಊಹೆ ಮಾಡ್ಕೋಬಹುದು. 40-44 ಅಂದ್ರೆ ಅದು ದ್ವಿತೀಯ ವಿಶ್ವಯುದ್ಧದ ಅಲ್ವಾ, ಆ ಸಂದರ್ಭದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಆ ಕಾರಣದಿಂದಾಗಿ ಅಲ್ಲಿ ಸ್ವಲ್ಪ ನಡೀಲಿಲ್ಲ. 40 ಮತ್ತೆ 44ರಲ್ಲಿ ಈ ಒಂದು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ಏನಿದೆಲ್ಲ ಇದು ನಡೀಲಿಲ್ಲ. ಈ ಪಂದ್ಯಾವಳಿಯ ಅಂತಿಮ ಚರಣವು ಸಾಮಾನ್ಯವಾಗಿ ವಿಶ್ವಕಪ್ ಫುಟ್ಬಾಲ್ ಫೈನಲ್ಸ್ ಅಂಥೇಳಿ ಕರೆಯಲ್ಪಟ್ಟು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಜನತೆಯಿಂದ ನೇರವಾಗಿ ವೀಕ್ಷಿಸಲ್ಪಡುತ್ತಂತೆ. ಸ್ನೇಹಿತರೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಅಂದರ್ ಬಾಹರ್ ಚಿತ್ರದಿಂದ ಆಯ್ದ ಗೀತೆಯನ್ನು.

ಸ್ನೇಹಿತರ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಇನ್ನು ಮುಂಜಾನೆ ದುರ್ಗೋದಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಫಿಫಾ ವಿಶ್ವಕಪ್ ಆಟದ ಬಗ್ಗೆ. ಇನ್ನು ಈ ಒಂದು ಆಟದ ಇತಿಹಾಸದ ಬಗ್ಗೆ ತಿಳಿಸಬೇಕು ಅಂದರೆ ಬ್ರಿಟಿಷ್ ದ್ವೀಪಗಳಲ್ಲಿ 20ನೇ ಶತಮಾನದ ಆರಂಭದಲ್ಲಿ ಫುಟ್ಬಾಲ್ ಕ್ರೀಡೆಯು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. 1904ರ ಒಲಿಂಪಿಕ್ಸ್ನಲ್ಲಿ ಫುಟ್ಬಾಲ್ ಒಂದು ಪ್ರದರ್ಶನ ಆಟವಾಗಿ ಸೇರಿಸಲ್ಪಟ್ಟು ಮುಂದೆ 1908ರ ನಂತರ ಸ್ಪರ್ಧಾ ಕ್ರೀಡೆಯಾಗಿ ಬಡ್ತಿಯನ್ನು ಪಡೆದುಕೊಳ್ಳುತ್ತೆ. 1904ರಲ್ಲಿ ಸ್ಥಾಪಿತವಾದಂತಹ ಫಿಫಾ ಒಲಿಂಪಿಕ್ಸ್ನ ಹೊರಗೆ ಒಂದು ಜಾಗತಿಕ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಆದರೆ ಆರಂಭದ ಯತ್ನಗಳು ಸಫಲ ಆಗುತ್ತಿಲ್ಲ. ಬ್ರಿಟಿಷ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಫಿಫಾದ ನಡುವೆ ಸಾಕಷ್ಟು ಒಂದು ತಿಕ್ಕಾಟಗಳು ನಡೆದು ಕೊನೆಗೆ ಫಿಫಾ ಒಲಿಂಪಿಕ್ ಫುಟ್ಬಾಲ್ಗೆ ಮಾನ್ಯತೆ ದೊರಕುತ್ತೆ. ಅಷ್ಟೇ ಅಲ್ಲ, 1920ರಲ್ಲಿ ಒಲಿಂಪಿಕ್ಸ್ನಲ್ಲಿ ಫುಟ್ಬಾಲ್ ಪಂದ್ಯಾವಳಿಯ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಳ್ಳುತ್ತೆ. ಹೀಗೆ ನಿಜವಾದ ಅರ್ಥದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯು ಮೊಟ್ಟ ಮೊದಲ ಬಾರಿಗೆ 1920ರಲ್ಲಿ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತೆ. ನಂತರ ಫಿಫಾ ತನ್ನದೇ ಆದಂತಹ ವಿಶ್ವ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೆಸುವಂತಹ ತನ್ನ ಹಳೆಯ ಯೋಜನೆಗೆ ಮತ್ತೆ ಜೀವ ತುಂಬಿ 1930ರಲ್ಲಿ ಉರುಗ್ವೆಯಲ್ಲಿ ಪ್ರಪ್ರಥಮ ವಿಶ್ವಕಪ್ ಪಂದ್ಯಾವಳಿಯನ್ನು ಆಯೋಜನೆ ಕೂಡ ಮಾಡುತ್ತೆ. 1924 ಮತ್ತು 1928ರ ಒಲಿಂಪಿಕ್ಸ್ನಲ್ಲಿ ಉರುಗ್ವೆ ತಂಡವು ಫುಟ್ಬಾಲ್ ಸ್ವರ್ಣ ಪದಕವನ್ನು ಪಡೆದಿರುತ್ತೆ. ಅಷ್ಟೇ ಅಲ್ಲ, ಉರುಗ್ವೆಯು 1930ರಲ್ಲಿ ತನ್ನ ಸ್ವಾತಂತ್ರ್ಯೋತ್ಸವದ ಶತಮಾನವನ್ನು ಆಚರಿಸುತ್ತೆ. ಹಾಗಾಗಿ ಸಹಜವಾಗಿಯೇ ಮೊದಲ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಸುವಂತಹ ಅವಕಾಶವನ್ನು ಕೂಡ ಅದು ಪಡೆದುಕೊಳ್ಳುತ್ತೆ. ಈ ಪಂದ್ಯಾವಳಿಯ ಕನಸನ್ನು ನನಸಾಗಿಸೋದರಲ್ಲಿ ಫಿಫಾದ ಅಧ್ಯಕ್ಷ ಜೂಲ್ಸ್ ರಿಮೇನ ಕೂಡ ಒಂದು ಪ್ರಧಾನ ಪಾತ್ರವನ್ನು ವಹಿಸ್ತಾರೆ. ಉರುಗ್ವೆಗೆ ಆತಿಥ್ಯ ವಹಿಸಿದ್ದು ಯುರೋಪ್ನ ಬಹಳಷ್ಟು ರಾಷ್ಟ್ರಗಳಿಗೆ ಇಷ್ಟ ಆಗೋದಿಲ್ಲ, ಆದರೂ ಕೂಡ ಅಲ್ಲಿ ನಡೆಯುತ್ತೆ. ಅಷ್ಟೇ ಅಲ್ಲ, ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಟ್ಲಾಂಟಿಕ್ ಮಹಾಸಾಗರದ ಮೇಲಿನ ದೀರ್ಘ ಮತ್ತು ದುಬಾರಿ ವೆಚ್ಚದ ನೌಕಾಯಾನವನ್ನು ಕೈಗೊಳ್ಳಬೇಕಾಗಿರುತ್ತೆ. ಯುರೋಪ್ನ ಪ್ರಮುಖ ತಂಡಗಳು ಈ ಪಂದ್ಯಾವಳಿಯಿಂದ ಸಾಕಷ್ಟು ದೇಶಗಳು ಹೊರಗೇನೆ ಉಳಿತವೆ ಕೂಡ. ಕೊನೆಗೆ 13 ತಂಡಗಳು ಮೊದಲನೆಯ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತವೆ. ಮಾಂಟೆವಿಡಿಯೋದಲ್ಲಿ ನಡೆದಂತಹ ಅಂತಿಮ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 4-2 ಗೋಲುಗಳಿಂದ ಸೋಲಿಸಿದಂತಹ ಆತಿಥೇಯ ಉರುಗ್ವೆ ಪ್ರಥಮ ವಿಶ್ವಕಪ್ ಅನ್ನು ಕೂಡ ಗೆದ್ದುಕೊಳ್ಳುತ್ತೆ. ಪ್ರಾರಂಭದ ವಿಶ್ವಕಪ್ ಸರಣಿಗಳಿಗೆ ದೀರ್ಘ ನೌಕಾಯಾನದ ಸಮಸ್ಯೆ ಹಾಗೂ ಯುದ್ಧದ ಸಮಸ್ಯೆ ಕೂಡ ಕಾಡುತ್ತೆ. 1930 ಮತ್ತು 1934ರ ಮುಂದಿನ 2 ಫೈನಲ್ಸ್ ಪಂದ್ಯಾವಳಿಗಳು ಯುರೋಪ್ನಲ್ಲಿ ನಡೆಯುತ್ತವೆ. ಇದು ಈ ಆಟದ ಒಂದು ಇತಿಹಾಸ ಸ್ನೇಹಿತರೆ. ಇನ್ನು ಈ ಒಂದು ಫಿಫಾ ಫುಟ್ಬಾಲ್ ಪಂದ್ಯದಲ್ಲಿ ಭಾರತದ ಪಾತ್ರ ಏನು, ಈ ವಿಚಾರದ ಬಗ್ಗೆ ಕೂಡ ನಾನು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇನ್ನೀಗ ಕೇಳೋಣ ಭೀಮಾ ಚಿತ್ರದಿಂದ ಆಯ್ದ ಗೀತೆಯನ್ನು.

ಸ್ನೇಹಿತರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾನು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇದರ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇನ್ನು ನಮ್ಮ ಭಾರತ ಅಂದರೆ ನಮ್ಮ ಭಾರತ ಅನ್ನೋದು ಇದರಲ್ಲಿ ಏನು ಪಾತ್ರವನ್ನು ವಹಿಸಿದೆ, ಅಂದರೆ ಫಿಫಾ ಫುಟ್ಬಾಲ್ ಪಂದ್ಯದಲ್ಲಿ ಭಾರತದ ಪಾತ್ರ ಏನು ಅಂತ ಹೇಳಿ ನೋಡೋದಾದರೆ, ಸಾಕಷ್ಟು ಜನಸಂಖ್ಯೆ ಇರುವಂತಹ ನಮ್ಮ ಭಾರತ ಪ್ರಾರಂಭಿಕ ವಿಶ್ವಕಪ್ ಸೆಣಸಾಟದಲ್ಲಿ ಪ್ರವೇಶ ಮಾಡುತ್ತೆ ಅನ್ನೋದೇ ನಮಗೆ ಖುಷಿ. ಪ್ರಧಾನ ಹಂತದಲ್ಲಿ ಆಡೋದಕ್ಕೆ ಇವತ್ತಿಗೂ ಕೂಡ ಹೆಣಕ್ತಲ್ಲೇ ಇದೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಚಿಕ್ಕ ಪುಟ್ಟ ದ್ವೀಪಗಳು ಸಹಿತ ಫುಟ್ಬಾಲ್ ಮಹಾಮೇಳದಲ್ಲಿ ಪಾಲ್ಗೊಂಡು ಚಾಂಪಿಯನ್ ಕೂಡ ಆಗಿವೆ. ಅರ್ಹತಾ ಸುತ್ತಿನ ಹಂತದಲ್ಲಿ ಸುಮಾರು 202 ರಾಷ್ಟ್ರಗಳು ಭಾಗವಹಿಸಿದ್ವು. ಪಂದ್ಯಗಳನ್ನು 2007 ಆಗಸ್ಟ್ನಲ್ಲಿ ಪ್ರಾರಂಭ ಮಾಡಲಾಯಿತು. ಒಟ್ಟು ನಡೆದ ಪಂದ್ಯಗಳು 848 ಅಂತ ಹೇಳಿ ಹೇಳಲಾಗುತ್ತೆ. ನವೆಂಬರ್ 2009 ಪಂದ್ಯಗಳು ಮುಗಿಯುತ್ತವೆ. ಏಷ್ಯಾ ಮಹಾಖಂಡದ ಕಡೆಯಿಂದ ಭಾರತವೂ ಸೇರಿದಂತೆ ಒಟ್ಟು 4 ತಂಡಗಳು ಆಯ್ಕೆಯಾಗುತ್ತವೆ. ಮೊಟ್ಟ ಮೊದಲ ಪಂದ್ಯದಲ್ಲೇ ಭಾರತ ಸೋಲನ ಅನುಭವಿಸಿ ಹೊರಗೆ ಬೀಳುತ್ತೆ. ಆದರೂ ಕೂಡ ಪರವಾಗಿಲ್ಲ, ನಮ್ಮ ಭಾರತ ಕೂಡ ಫಿಫಾ ಫುಟ್ಬಾಲ್ ಪಂದ್ಯದಲ್ಲಿ ಭಾಗವಹಿಸಿತ್ತು ಅನ್ನೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಲ್ವಾ? ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅರ್ಕಾವತ್ ಚಿತ್ರದಿಂದ ಆಯ್ದ ಗೀತೆಯನ್ನು.

ಸ್ನೇಹಿತರೆ, ಫಿಫಾ ವಿಶ್ವಕಪ್ ಫುಟ್ಬಾಲ್ ಆಟವು 1930 ಆರಂಭವಾಗಿದ್ದು 2026 ಕೂಡ ನಡೀತಾ ಇದೆ. ಇನ್ನು ಫಿಫಾ ಅಂದ್ರೆ ಏನು? FIFA. ಫಿಫಾ ಅಂದ್ರೆ ಏನಪ್ಪ ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಅನ್ನೋದು ಇದರ ಫುಲ್ ಫಾರ್ಮ್. ಗೊತ್ತಾಯ್ತಲ್ವಾ ಸ್ನೇಹಿತರೆ, ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಫಿಫಾ ವಿಶ್ವಕಪ್ ಎಂಬುದು ಕ್ರೀಡೆಯ ಜಾಗತಿಕ ಆಡಳಿತ ಮಂಡಳಿಯಾಗಿರುವಂತಹ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಸದಸ್ಯರ ಹಿರಿಯ ಪುರುಷರ ರಾಷ್ಟ್ರೀಯ ತಂಡಗಳ ನಡುವಿನ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಫುಟ್ಬಾಲ್ ಸ್ಪರ್ಧೆಯಾಗಿದೆ. 1930 ನಡೆದಂತಹ ಉದ್ಘಾಟನಾ ಪಂದ್ಯಾವಳಿಯಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಪಂದ್ಯಾವಳಿಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ಆದರೆ ಮಧ್ಯದಲ್ಲಿ 2 ಸಂದರ್ಭದಲ್ಲಿ ಈ ಒಂದು ಆಟವನ್ನು ನಿಲ್ಲಿಸಲಾಗಿತ್ತು. ಕಾರಣ ಏನು ಅಂದರೆ ಎರಡನೆಯ ಮಹಾಯುದ್ಧದ ಕಾರಣದಿಂದಾಗಿ 1942 ಮತ್ತು 1946. ಈ ವರ್ಷಗಳನ್ನು ಹೊರತುಪಡಿಸಿದರೆ ಹಾಲಿ ಚಾಂಪಿಯನ್ ಅರ್ಜೆಂಟೈನಾ ಫ್ರಾನ್ಸನ್ನು ಸೋಲಿಸುವ ಮೂಲಕ 2022 ವಿಶ್ವಕಪ್ನಲ್ಲಿ ತಮ್ಮ 3ನೇ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಈ ಸ್ಪರ್ಧೆಯು ಅರ್ಹತಾ ಹಂತದೊಂದಿಗೆ ಪ್ರಾರಂಭವಾಗುತ್ತೆ. ಇದು ಹಿಂದಿನ 3 ವರ್ಷಗಳಲ್ಲಿ ಪಂದ್ಯಾವಳಿಯ ಹಂತಕ್ಕೆ ಯಾವ ತಂಡಗಳು ಅರ್ಹತೆ ಪಡೆಯುತ್ತವೆ ಅನ್ನೋದನ್ನ ನಿರ್ಧರಿಸೋದಕ್ಕೆ ನಡೆಯುತ್ತೆ. ಪಂದ್ಯಾವಳಿಯ ಹಂತದಲ್ಲಿ 48 ತಂಡಗಳು ಅಂದರೆ 2026 ವಿಶ್ವಕಪ್ನಂತೆ ಸುಮಾರು 1 ತಿಂಗಳ ಅವಧಿಯಲ್ಲಿ ಆತಿಥೇಯ ರಾಷ್ಟ್ರಗಳೊಳಗಿನ ಸ್ಥಳಗಳಲ್ಲಿ ಪ್ರಶಸ್ತಿಗಾಗಿ ಸ್ಪರ್ಧಿಸುತ್ತವೆ. ಆತಿಥೇಯ ರಾಷ್ಟ್ರಗಳು ಸ್ವಯಂಚಾಲಿತವಾಗಿ ಪಂದ್ಯಾವಳಿಯ ಗುಂಪು ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತವೆ. 19 ದೇಶಗಳು ಆತಿಥ್ಯವನ್ನು ವಹಿಸಿಕೊಂಡಿವೆ. ಇನ್ನು 1930 ಈ ಪಂದ್ಯಾವಳಿ ಆರಂಭವಾದಾಗಿನಿಂದ 2026 ವಿಶ್ವಕಪ್ವರೆಗೆ 23 ಅಂತಿಮ ಪಂದ್ಯಾವಳಿಗಳು ನಡೆದಿವೆಯಂತೆ. ಹಾಗೆಯೇ ಒಟ್ಟು 80 ರಾಷ್ಟ್ರೀಯ ತಂಡಗಳು ಸ್ಪರ್ಧಿಸಿವೆ. 8 ರಾಷ್ಟ್ರೀಯ ತಂಡಗಳು ಟ್ರೋಫಿಯನ್ನು ಗೆದ್ದಿವೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ. ಇನ್ನು 5 ಗೆಲುವುಗಳೊಂದಿಗೆ ಪ್ರತಿ ಪಂದ್ಯಾವಳಿಯಲ್ಲಿ ಆಡಿದ ಏಕೈಕ ತಂಡ ಅಂದರೆ ಅದು ಬ್ರೆಜಿಲ್. ಇತರ ವಿಶ್ವಕಪ್ ವಿಜೇತರು ಜರ್ಮನಿ ಮತ್ತು ಇಟಲಿ ತಲಾ 4 ಪ್ರಶಸ್ತಿಗಳೊಂದಿಗೆ, ಅರ್ಜೆಂಟೈನಾ 3 ಪ್ರಶಸ್ತಿಗಳೊಂದಿಗೆ, ಫ್ರಾನ್ಸ್ ಮತ್ತು ಉದ್ಘಾಟನಾ ವಿಜೇತ ಉರುಗ್ವೆ ತಲಾ 2 ಪ್ರಶಸ್ತಿಗಳೊಂದಿಗೆ, ಹಾಗೆಯೇ ಇಂಗ್ಲೆಂಡ್ ಮತ್ತು ಸ್ಪೇನ್ ತಲಾ 1 ಪ್ರಶಸ್ತಿಯೊಂದಿಗೆ ಈ ವಿಶ್ವಕಪ್ ಅನ್ನು ಪಡೆದುಕೊಂಡಿದೆಯಂತೆ. ಅದೇನೇ ಇರಲಿ ಸ್ನೇಹಿತರೆ, ವಿಶ್ವಕಪ್ ಅನ್ನು ಜಾಗತಿಕವಾಗಿ ಅತ್ಯಂತ ಪ್ರತಿಷ್ಠಿತ ಅಸೋಸಿಯೇಷನ್ ಫುಟ್ಬಾಲ್ ಸ್ಪರ್ಧೆ ಅಂತ ಹೇಳಿನೇ ಪರಿಗಣಿಸಲಾಗಿದೆ. ಜೊತೆಗೆ ವಿಶ್ವದಲ್ಲೇ ಹೆಚ್ಚು ವೀಕ್ಷಿಸಲ್ಪಟ್ಟ ಮತ್ತು ಅನುಸರಿಸುವ ಕ್ರೀಡಾಕೂಟ ಅಂದರೆ ಅದು ಫಿಫಾ ವಿಶ್ವಕಪ್ ಕ್ರೀಡೆಯಾಗಿದೆ. ವಿಶ್ವಕಪ್ನ ವೀಕ್ಷಕರ ಸಂಖ್ಯೆ ಸುಮಾರು 3.57 ಬಿಲಿಯನ್ ಅಂತ ಹೇಳಿ ಅಂದಾಜು ಕೂಡ ಮಾಡಲಾಗಿದೆಯಂತೆ. ಆದರೆ 2022 ವಿಶ್ವಕಪ್ನೊಂದಿಗೆ ತೊಡಗಿಸಿಕೊಳ್ಳುವಿಕೆ 5 ಬಿಲಿಯನ್ ಅಂತ ಹೇಳಿ ಅಂದಾಜಿಸಲಾಗಿದೆ. ಅದೇನೇ ಇರಲಿ, ಜನಪ್ರಿಯ ಆಟವಾಗಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ವಿ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಬ್ಲಿಂಕ್ ಚಿತ್ರದಿಂದ ಆಯ್ದ ಗೀತೆಯನ್ನು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದಷ್ಟು ಸಂದೇಶಗಳು ಬಂದಿವೆ. ಸಂದೇಶಗಳನ್ನ ಬೇಗ ಬೇಗ ತೆಗೆದುಕೊಂಡು ಬಿಡ್ತೇನೆ. ನಮಸ್ತೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇರೋದು ಅಮೃತ ರಮೇಶ್ ಚಿತ್ರದುರ್ಗದಿಂದ. ಓಕೆ, ತಮಗೂ ಕೂಡ ನಮಸ್ತೆ. ಅಡುಗೆ ಅರಮನೆ ನಿಮ್ಮ ಟಿಪ್ಸ್, ಹಲಸಿನಕಾಯಿಯಿಂದ ಮಾಡಿದಂತಹ, ಅದರ ಬೀಜದಿಂದ ಮಾಡಿದಂತಹ ತಿನಿಸು, ಮಾಹಿತಿ, ಕಣಜ ಕ್ರೀಡೆಯ ಬಗ್ಗೆ ಒಳ್ಳೆ ಮಾಹಿತಿ, ಹಾಡುಗಳು ಸೂಪರ್ ಆಗಿವೆ ಅಂತ ಹೇಳ್ಬಿಟ್ಟು ನಮಗೆ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಶಶಿಕಲಾ ಮೇಡಮ್, ಅಡುಗೆ ಅರಮನೆಯಲ್ಲಿ ನಾವು ಶಾಲೆಯಿಂದ ಬಂದು ಸಂಜೆ ಮನೆಯಲ್ಲಿ ಇರಬೇಕಾದ್ರೆ ತುಂತುರು ಮಳೆಯ ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿರುವಂತಹ ಕುಸುಮೆ ಕಾಳು, ಹುರುಳಿಕಾಳು, ಶೇಂಗಾ ಕಾಳುಗಳನ್ನ ಬೆಚ್ಚಗೆ ಉರಿದು ಹೀಗೆ ನಾವು ತಿಂದಂತಹ ನೆನಪನ್ನ ನೆನಪಿಸಿದ್ದಕ್ಕೆ, ಹಾಗೆ ನೀವು ತಿಳಿಸಿದಂತಹ ಆಲೂ ರೆಸಿಪಿ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆಯೇ ಇವತ್ತಿನ ಮಾಹಿತಿ ಕಣಜದಲ್ಲಿ ಮೊದಲ ಬಾರಿಗೆ ಉರುಗ್ವೆ ತಂಡ ಪ್ರಶಸ್ತಿ ಗೆದ್ದಿರುವಂತಹ, ಹಾಗೆಯೇ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ವೀಕ್ಷಿಸುವಂತಹ, ಭಾರಿ ಅಭಿಮಾನಿಗಳನ್ನು ಹೊಂದಿರುವಂತಹ ಫಿಫಾ ವಿಶ್ವಕಪ್ ವರ್ಲ್ಡ್ ಕಪ್ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ತಾ, ನನಗೂ ಕೂಡ ಅತಿ ಹೆಚ್ಚು ಮೆಚ್ಚಿನ ಆಟ ಅಂದರೆ ಇದೇ ಮೇಡಮ್, ಜೊತೆಗೆ ಸುಮಧುರ ತಣ್ಣನೆಯ ಗಾಳಿಯಲ್ಲಿ ತೇಲಾಡಿ ಬರ್ತಾ ಇರುವಂತಹ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ, ಪ್ರಸಾರ ಮಾಡ್ತಾ ಇರುವಂತಹ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ರವಿ ಅವರೇ. ಇನ್ನು ನಮಗೆ ಮತ್ತೊಂದು ಸಂದೇಶ ಬಂದಿದೆ. ಯಾರಪ್ಪ ಅಂದರೆ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಸ್ತೆ, ತಮಗೂ ಕೂಡ FM ಚಿತ್ರದುರ್ಗದಲ್ಲಿ ಪ್ರಸಾರವಾದಂತಹ ಮಾಹಿತಿ ಕಣಜ ಕಾರ್ಯಕ್ರಮವು ತುಂಬಾ ಉತ್ತಮವಾಗಿ ಮೂಡಿಬಂತು. ಇಂದು ಫಿಫಾ ವಿಶ್ವಕಪ್ ಕುರಿತು, ಅದರ ಇತಿಹಾಸ, ವಿಶೇಷತೆ, ಬೆಳವಣಿಗೆಯ ಹಾದಿ, ಹಾಗೆ ಭಾರತದ ಪಾತ್ರದ ಬಗ್ಗೆ ನೀವು ನೀಡಿದಂತಹ ಮಾಹಿತಿ ನಮ್ಮ ಜ್ಞಾನವನ್ನು ಮತ್ತಷ್ಟು ವಿಸ್ತರಿಸಿತು. ಮನರಂಜನೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದಂತಹ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಜ್ಞಾನವರ್ಧಕ ಹಾಗೆಯೇ ಉತ್ತಮ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗಲಿ ಅನ್ನೋದು ನಮ್ಮ ಹಾರೈಕೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಹಾರೈಕೆಗೆ ನಮ್ಮ ಕಡೆಯಿಂದ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಪ್ರಭಾಕರಯ್ಯ ಚೈತ್ರಾಯನ್ ಮಠದ್ ಹಂಪನೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇಂದಿನ ಮಾಹಿತಿ ಕಣಜದಲ್ಲಿ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ಚೆನ್ನಾಗಿ ತಿಳಿಸ್ಕೊಡ್ತಾ ಇರುವಂತಹ ನಿಮಗೆ, ಜೊತೆಗೆ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭ ದಿನ ಸ್ನೇಹಿತರೆ. ಓಕೆ, ಇಂದಿನ ಮಾಹಿತಿ ಕಣಜ ಕ್ರೀಡೆಯಲ್ಲಿ ನಾವು ಫಿಫಾ ವಿಶ್ವಕಪ್ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ವಿ. ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂಥೇಳಿ ನನಗೂ ಕೂಡ ಈಗಷ್ಟೇ ಗೊತ್ತಾಯಿತು. ಜೊತೆಗೆ ಇನ್ನೊಂದು ಸಂದೇಶವನ್ನು ತೆಗೆದುಕೊಳ್ತೇನೆ. ಇದು ಯಾರ ಸಂದೇಶ ಅಂದರೆ, ಚಿಗಟೇರಿಯಿಂದ ನಮ್ಮ ಆದಿಶೆಟ್ಟರು ಬಸವರಾಜ್ ಅವರು ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ಸೂಪರಾಗಿ ಮೂಡಿ ಬರ್ತಾ ಇವೆ, ತಮಗೂ ಹಾಗೆ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದೀರಿ. ಓಕೆ, ಹಾಗಾದರೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ ಅಂಥೇಳಿ ನಾನು ಕೂಡ ಭಾವಿಸ್ತೇನೆ. ಮಾಹಿತಿ ಕೂಡ ಇಷ್ಟ ಆಗಿದೆ ಅಂಥೇಳಿ ಅನ್ಕೊಳ್ತಾ

0: ಇದುವರೆಗೂ ಫಿಫಾ ವಿಶ್ವಕಪ್ ಪಂದ್ಯಾವಳಿಯ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಇಲ್ಲಿಗೆ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿ ವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921 ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
2: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921 ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
1: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ

ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು.

0: ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾ ಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರ 3, ಕೃಷ್ ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್, ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
3: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನ ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ?
4: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನ ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನಿಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವಂತ ಶಕ್ತಿ ಯೋಗಕ್ಕಿದೆ. ರೋಗ ಬರದಂತೆ ತಡೆಯುವಂತ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀಡುವಂತದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿ.

0: ಸಂಗ್ರಹಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡೋದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
1: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
0: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರಿದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಪಂಚಿಮನೆ ಅಂತೇಳಿ. ಅವರು ನಿರಂತರವಾದಂತ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರು, ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದೇ ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿ ದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ, ಆಯ್ತು, ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದ್ಲು ಮಾಡಿದೆ. ಆನಂತರ ನನಗೆ ಅನ್ಸಿತ್ತು, ಅಯ್ಯೋ, ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನೇನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
1: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಿಗ್ಗೆ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ, ಇಂಥವರಿಗೆ ನಿಮ್ಮ ಉತ್ತರ ಏನು?
0: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆನೇ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬ್ಯಾಡ್ದಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವ್ದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ, ಈಗ ಬೆಳಿಗ್ಗೆ ಬೇಗ ಹೇಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ರು ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗೋದೇ ಲೇಟ್, ತಡವಾಗಿ ಮಲಗೋದು, ಬೆಳಿಗ್ಗೆ ಕೂಡ ತಡವಾಗಿ ಹೇಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಹೇಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ, ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ, ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಯೋಗಾಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ, ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಆವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರ್ಲೇಬೇಕು ಅಂತಾನು ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಆವಾಗ ಅವ್ರು ಮಾಡಿದರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಸಲ ಅವರು ಪ್ರೈಜ್ ಅನ್ನ ತಗೊಂಡಿದ್ದಾರೆ, ಒಂದು 4-5 ಮಕ್ಕಳು. ಅಂದ್ರೆ ಆವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ, ಈಗ ನಾನು ತಾಲೂಕಾ ಮಟ್ಟದಲ್ಲಿ ಒಂದು ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನ ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ,

0: ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ. ಈಗಿದೆ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
1: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ ಕೇವಲ ಪಠ್ಯದಲ್ಲಿ ಇದೆ ಹೇಳೋದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತಿದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸೋದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದೆಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
0: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ. ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ
1: ಅಂದ್ರೆ, ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನ ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು ಅಂದ್ರೆ, ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
0: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂಥವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
1: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್ ಅಂದ್ರೆ ನಾಲ್ಕು ಕಂಬಗಳ ಮೇಲೆ ನಿಂತಿದೆ. ಆ ನಾಲ್ಕು ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, ನಾಲ್ಕನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡೋದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕೂತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದ್ದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು, ಅವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ, ಈ ಮೂರನ್ನ ನಾವು ಪ್ರತಿದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರಿನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ, ಅವ್ರು ಎಲ್ಲ

0: ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡಿಕೊಳ್ಬಹುದು ಸರ್. ಋತುಬಂಧಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ 2 ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನಾಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು, ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗೋದಿಲ್ಲ. ಯಾಕೆ ಕೇಳಿದ್ರೆ ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ, ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನ ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಅನ್ಸೋಯ್ಯೋಪ ನನ್ಗೆ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲೇ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವುದು ಇರಬಾರದು ಅಂತೇಳಿ ಹೇಳಾದ್ರೆ ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ ಅಮ್ಮ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು 8 ವರ್ಷ ಬದುಕ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ. ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗೆ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನುವುದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗದೆ ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ. ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದು ಹಂಗೆ ಹೇಳುದು ಬೇಕೋ ಬೇಡೋ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡ್ಲೇಬೇಕು ಸರ್.
1: ಈಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು

0: ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ.
1: ಸರ್, ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40 ರಿಂದ 45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನ ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯ್ನ್ ಆಗ್ತಾರೆ. ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇವತ್ತು ನಿಮ್ಮ ಕ್ಲಾಸ್ ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೆ ಏನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮ್ಗೆ ಒಬ್ರು ಸೋರ್ ಇದ್ದಾರೆ, ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು, ನೀನ್ ಹೇಗಿದ್ದೀಯ ಹೇಳುವುದು ನಿನ್ಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ರಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನ ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ, ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
0: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
1: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡ್ಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ. ಆ ಕೊಟ್ಟ ಆಸನನ್ನೇ ಎಲ್ರು ಮಾಡ್ಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ. ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ. 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd ಪ್ರೈಸ್ ಬಂತು ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. 2nd ಪ್ರೈಸ್ ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು. ಅಲ್ಲಿ ಕೂಡ ಹೋದೆ, ಆಮೇಲೆ ಅಲ್ಲಿ ನನ್ನ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದನಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸಿ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಅದು ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನೇ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು. ಈ ವರ್ಷದಲ್ಲಿ ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತೇಳಿ, ಅಂದ್ರೆ 2.5 ರಿಂದ 3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು. ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನ ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತದ್ 2, ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು, ಅಯ್ಯೋ ಕಳೆದ ವರ್ಷ ನನ್ಗೆ 2nd ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ್ಮೇಲೆ ನಮ್ಗೆ ನಮ್ಮ ಉಮೇತಿ ಅಲ್ಲಿಗೆ ನಿಲ್ಲೋದಿಲ್ಲ, ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ, ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು, ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು. ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ರು ಕೂಡ ಹೇಗೆ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನೂ ನಾನು ಕೂತು ಎಲ್ಲರೂ

0: ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸ್ತೇನೆ.
1: ವಿಶೇಷವಾದಂತ ಏನು ತರಬೇತಿ ಅನ್ನಬೇಕಾಗ್ತದೆ? ಈಗ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಬರುವಂತ ಒಂದು ಸದವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನ ನಾನು ಇಟ್ಟು
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೀಳುಗರ ಪರವಾಗಿ ರಾಧಾ ಎಂಬಟ್ಟವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಮಧ್ಯಾಹ್ನದ ಮದಕರಿ ಪ್ರಸಾರಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಮಯ ಸರಿಯಾಗಿ 12:30 ಇದೀಗ ಕೆಲವು ಪ್ರಕಟಣೆಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ.
0: ಸ್ನೇಹಿತರೆ, ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-27 ಸಾಲಿನಲ್ಲಿ ಆಯ್ಕೆ ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31 ಕೊನೆಯ ದಿನಾಂಕವಾಗಿದೆ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
8: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಆತ್ಮೀಯರೇ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗಾಗಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಯೋಜನೆಗಳು ಹೀಗಿವೆ: ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ ಯೋಜನೆ, ಹಾಗೆ ನಿರಾಮಯ ಆರೋಗ್ಯ ವಿಮಾ ಯೋಜನೆ. ಈ ಯೋಜನೆಗಳ ಅರ್ಜಿ ನಮೂನೆಗಳನ್ನು www.dwdsc.kar.nic.in ವೆಬ್ಸೈಟ್ನಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ, ಬಾಲಭವನ ಆವರಣ, ಸ್ಟೇಡಿಯಂ ಹತ್ತಿರ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 0819942384 ಸಂಪರ್ಕಿಸಬಹುದು. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ನಂತರ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ, ಆನಂತರ 1:10 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರಲಿದೆ. ನಂತರ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳಬಹುದು.
1: ಕಾರ್ಯಕ್ರಮ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
3: ನಮಸ್ಕಾರ.
2: ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
3: ಹೌದು.
2: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನು ಮೂಡಿಸೋದು ಬಹಳ ಅವಶ್ಯಕ.
3: ಹೌದು.
2: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ?
3: ಈ ಥೈರಾಯ್ಡ್ ಗ್ರಂಥಿ, ಅದನ್ನ ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು 25 grams ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದ್ರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತೇವೆ. ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
2: ಕಾರಣ ಏನಿರ್ಬೋದು ಅಂತೀರಾ?
3: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ್ಮೇಲೆ ಸ್ವಲ್ಪ ಕಮ್ಮಿ. ಇದು ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರೀ ಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿಂದ ಬರುವಂತ ಕಾಯಿಲೆ ಇದು.
2: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವ ಅಂತೀರಾ?
3: ಥೈರಾಯ್ಡ್ ಕಾಯಿಲೆಗಳು

0: ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿ ಆಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಕ್ಟ್ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ ನ ಅವರು ಬೇರ್ ಮಾಡಕ್ ಆಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಲ್ ಸಿಂಪ್ಟಮ್ಸ್, ಬೇದಿ ಆ ತರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
0: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ, ಆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಇನ್ಫೆಕ್ಟ್ ಆಗ್ಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗ್ಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯಿಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
0: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ ಅದು, ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್, ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರಾ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮ್ಗೆ ಒಂದು ಡೌಟ್ ಇರ್ತದೆ, ಇವ್ರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ತರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತ, ನಾರ್ಮಲ್ ಇದ್ರೆ ಯೂಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದು ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾರ ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ಲೇ ಹೇಳಿದೆ ತಮ್ಗೆ, ಅವರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗಲೂ ನಿದ್ರೆ ಯಾವಾಗ್ಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೋರೇಟರಿ ಟೆಸ್ಟ್ ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ,
0: ಹೌದು,
1: ಮಧುಮೇಹ ಮತ್ತೆ ಈ ಥೈರಾಯ್ಡ್, ಇದನ್ನ ಎರಡನ್ನೂ ಕೂಡ ಏನಾದರೂ ಸ್ವಲ್ಪ ಸರಿಯಾಗಿ, ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬಹುದು ಏನಾದರೂ?
0: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ ನ ಕಾಣಬೇಕು, ಫಿಸಿಷಿಯನ್ಸ್ ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
1: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನ ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
0: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ ಗೆ ಪ್ರಾಬ್ಲಮ್ ಆಗ್ಬಹುದು, ಫಿಬ್ರಿಲೇಷನ್ ಅಂತ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರ ಸ್ಟ್ರೋಕ್ ಹೋಗ್ಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ

0: ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ ಗೆ ತರುವಂತದ್ದು ಮಾಡಬೇಕಾಗ್ತದೆ.
1: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
0: ಎರಡು ತರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್, ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ ತರ್ತೇವೆ. ಮತ್ತೆ ಹೈಪೋ ಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
1: ಈಗ ತಾವು ವೈದ್ಯರು ಹೇಳ್ತಾ ಇರ್ತಾರ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಸಾಧ್ಯನಾ?
0: ತಡ್ಕಟ್ಬಹುದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋ ಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
1: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರ್ಬೋದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರ್ಬೋದು ಅಥವಾ ಕಾಲಿಫ್ಲವರ್ ಇರ್ಬೋದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು ನಾವು, ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈ ಎಲೆ ಕೋಸು ಮತ್ತೆ ಹೂ ಕೋಸು ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ?
0: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸಕ್ಕೆ ಹೇಳ್ತೀವಿ. ವಾರಕ್ಕೆ ಒಂದ್ಸರಿ ಬೇಕಾದ್ರೆ ಉಪಯೋಗಿಸ್ಬೋದು, ಎರಡು ಸರಿ ಉಪಯೋಗಿಸ್ಬೋದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮ್ಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
1: ಅಂದ್ರೆ ಪ್ರಮಾಣ ಹೆಚ್ಚಾಗಂಗೆ ಆಗ್ಬಹುದು ಅಂತ ಹೇಳ್ಬೋದು. ಮತ್ತೆ ಇದು ಏನಾದ್ರೂ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬೋದಾ ಈ ಥೈರಾಯ್ಡ್ ಸಮಸ್ಯೆ?
0: ಹೌದು, ಅದರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು, ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು, ಅದೊಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ, ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ. ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರದಂಗೆ ನೋಡ್ಕೊಳ್ತೇವೆ.
1: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗ್ ಮಾಡ್ಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತೆ ಹೇಗೆ ಅದು?
0: ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ. ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡ್ಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡ್ಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನ್ ಮಾಡ್ಬೋದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದೇನ್ ಮಾಡ್ಬೋದು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬೋದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡ್ಬೋದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಬೇಕಾಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾದ್ರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ, ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳ್ಬೋದು.

0: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
1: ಹೌದು ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ, ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್, ಹೈಪೋ ಥೈರಾಯ್ಡ್, ಆಟೋಮಿಯನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದು ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ ಕೆಟ್ಟ ಕಾಯಿಲೆನ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
0: ಆತ್ಮೀಯ ಕೇಳಿದ್ರೆ ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
0: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
3: ನಮಸ್ಕಾರ ಸರ್.
0: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
3: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನ ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದ್ರೆ ಅದನ್ನ ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಬೇದಿ ಅಂತಾನೂ ಸಹ ನಾವು ಕರಿತೀವಿ.
0: ನಮ್ಮ ಆಡು ಭಾಷೆಯಲ್ಲಿ ಬೇದಿ.
3: ಬೇದಿ
0: ಅಂದ್ರೆ ಈ ಅತಿಸಾರದಿಂದ ಆಗುವಂತ ತೊಂದರೆಗಳೇನು ಅಂತೀರಿ?
3: ಈಗ ಅತಿಸಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ, ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
0: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನ್ ಕಾರಣ ಅಂತೀರಿ?
3: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ, ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂತ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
0: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನ್ ಕಾರಣ ಅಂತ?
3: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಇಂದನೂ ಬರುತ್ತೆ. ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
0: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
3: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
0: ಬರುವಂತದ್ದು
3: ಸಾಧ್ಯತೆ ಇರುತ್ತೆ.
0: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು?
3: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
0: ಇದೊಂದು ಮಾರಣಾಂತಿಕ ಕಾಯಿಲೆನೆ?
3: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ ಒಂದು 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
0: ಕಾರಣ ಏನು ಅಂತೀರಿ?
3: ಅದು ಆ ಟೈಮಲ್ಲಿ ವೈರಸ್ಸು ಮತ್ತೆ ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬಾ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
0: ಬೇಸಿಗೆಯಲ್ಲಿ ನೀರಿನ ಅಭಾವ
3: ಇರುತ್ತೆ. ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
0: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ.
3: ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲಾ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
0: ಅಂದ್ರೆ ORS ಅಂದ್ರೆ ಏನು?
3: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ, ಸೋಡಿಯಂ, ಕ್ಲೋರೈಡ್, ಪೊಟಾಶಿಯಂ, ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು.

0: ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂದ್ರೆ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
0: ಹೌದು,
1: ಏನು ನಿರ್ಜಲೀಕರಣ ಅಂದ್ರೆ?
0: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿ ಆದಾಗಲೂ 100 to 200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
0: ಖಂಡಿತವಾಗ್ಲು 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ ಎರಡ್ ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
0: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
1: ಹಂತಗಳು.
0: ನಿರ್ಜಲೀಕರಣ ಇಲ್ಲದೆ ಇರೋಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ
1: ಬರುತ್ತೆ.
0: ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೇ ಬಹಳ ಮುಖ್ಯವಾದ 2 ಜೋಡಿ No.1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್. ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದೇ ಪದೇ, ಈಗ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ ಎಳ್ನೀರು, ಈ ತರದ್ದೆಲ್ಲ ಕೊಡ್ಬೋದು. ಅದು ORS ದ್ರಾವಣನ ತಯಾರು ಮಾಡ್ಬೇಕು. 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಅನ್ನ ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕ್ಬೇಕು. ಅದು ಬಹಳ
1: ಶುದ್ಧವಾದ ನೀರು, ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದ್ರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡಬಹುದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡ್ಬೇಕು. ಸೊ ಈ ಒಂದು ಇದರಲ್ಲಿ ಭೇದಿ ಆದ ತಕ್ಷಣ 2 ತಿಂಗಳ ಒಳಗಡೆ 5 ಚಮಚ ORS ದ್ರಾವಣನ ಪ್ರತಿ ಬಾರಿ ಭೇದಿ ಆದ ಕೊಡ್ಬೇಕು. 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50 to 100 ml ಪ್ರತಿ ಬಾರಿ ಭೇದಿ ಆದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಭೇದಿ ಆದಾಗ್ಲೂ 50 to 100 ml ದ್ರಾವಣ ಹೋಗ್ತಾ ಇರತ್ತೆ.
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕನು ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್, 100 to 200 ml ಪ್ರತಿ ಬಾರಿ ಭೇದಿ ಆದಾಗ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶುವಲಿ ಏನಾಗುತ್ತೆ, ORS ಪ್ಯಾಕೆಟ್ ನಾವು ಏನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟರ್ ನೀರಿಗೆ ಹಾಕಲ್ಲ ಅವರು. 1 ಲೋಟ ನೀರಿಗೆ 2 ಚಮಚ ಹಾಕೋದು, 1 ಲೋಟ ನೀರಿಗೆ 3 ಚಮಚ ಹಾಕೋದು, ಅದನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗೋ ಜಾಸ್ತಿ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ 1 ಲೀಟರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕ್ಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ORS, ಅದನ್ನ ಹಾಕೊಂಡು ತಯಾರ ಮಾಡಿ ಇಟ್ಕೊಂಡು 24 ಗಂಟೆವರೆಗೂ ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ
0: ಚೆಲ್ಲಬೇಕು, ಅದನ್ನ ಯಾವ್ದೇ ಕಾರಣಕ್ಕೂ ಮರುಬಳಕೆ
1: ಮಾಡಬಾರ್ದು.
0: ಆಮೇಲೆ ಒಂದ್ ವೇಳೆ ಈ ORS ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರ್ದು, ಒಂದ್ 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಡ್ಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೆ ಇರ್ಬೇಕು, ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶುವಲಿ ಇಲ್ಲ. 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಏನು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂತ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
1: ಇವೆರಡನ್ನು ಕೂಡ
0: ಕಡ್ಡಾಯವಾಗಿ ಕೊಡ್ಬೇಕು. ಜಿಂಕ್ 14 ದಿನ ಕೊಡ್ಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ORS ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
1: ಈ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ?
0: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ.
1: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು ಇದನ್ನ ಮುಂದುವರಿಸಬೇಕಾಗುತ್ತೆ?
0: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ORS ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ORS ಅನ್ನ ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕಾಗುತ್ತೆ.
1: ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಮಧುಸೂದನ್ ಅವರೇ?
0: ಪೋಷಕರು ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡ

0: ಮಕ್ಕಳದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನ ಉಪಯೋಗಿಸೋದ್ರ ಜೊತೆಗೆ ಎರಡು ವ್ಯಾಕ್ಸಿನ್ಸ್ ಇದೆ ಇದರಲ್ಲಿ, ರೋಟಾ ವೈರಸ್ ಲಸಿಕೆ. 6 ವಾರ, 10ನೇ ವಾರ ಮತ್ತೆ 14ನೇ ವಾರಗಳಲ್ಲಿ, 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನ ನಾವು ಉಚಿತವಾಗಿ ಕೊಡ್ತಾ ಇದೀವಿ ಎಲ್ಲಾ ಮಕ್ಕಳಿಗೂ. ಜೊತೆಗೆ 9ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 1ನೇ ವರಸೆ, ಮತ್ತೆ 16ರಿಂದ 24ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 2ನೇ ವರಸೆ, ಅಂದ್ರೆ 2ನೇ ಸುತ್ತನ್ನು ಕೊಡ್ತಾ ಇದೀವಿ. ಇವೆರಡೂ ಈ ಅತಿಸಾರವನ್ನ ತಡೆಗಟ್ಟಕ್ಕಂತ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗಳನ್ನ ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
1: ತುಂಬಾ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದರೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
2: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ, ಬೆಳೆಯನ್ನು ಪೈರಲಿ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ, ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ.

ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ

ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. 1 ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ 100 ವರ್ಷಗಳು ಬೇಕಾಗುತ್ತವೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು, ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟ್ಯಾಸಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು, ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ, ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ ಎಲ್ಲ ರೈತರು ಪಡೆಯಬಹುದು. ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ
ಯೋಜನೆ.

0: ಆಗಿದೆ. ಹಾಗಾದರೆ ಇನ್ನೇಕೆ ತಡ ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ?
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನ ಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ

0: ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್

0: ನಲ್ಲಿ ಮೂರನೇ ಪಂದ್ಯ ನಡೆಯಲಿದ್ದು ಜುಲೈ 11ರಂದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ ಎರಡು ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ ಎರಡು ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಆರು ದಿನಗಳ ಪ್ರವಾಸ. ಹಾಗೂ ಎರಡನೇ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 1:30 ಉಲ್ಲಾಸ ಕಾರ್ಯಕ್ರಮ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸ್ನೇಹಿತರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳುಬ ಬಳಕೆ ಹಾಗೂ ಆರೋಗ್ಯ ಬಿಂದು ಕಾರ್ಯಕ್ರಮವನ್ನು ಕೇಳೋಣ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ನೀವು ನಿಮ್ಮ ಉತ್ತರವನ್ನು ಈ ಒಂದು ಭಾವಗೀತೆಯ ಕಾಲಾವಕಾಶದಲ್ಲಿ ಕಳುಹಿಸಿಕೊಡಬೇಕಾಗುತ್ತೆ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಇನ್ನು ಪ್ರಶ್ನೆಯನ್ನು ಕೇಳಿಸ್ತೇನೆ. ಪ್ರಶ್ನೆ ಏನಪ್ಪ ಅಂದರೆ, ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಈ ಒಂದು ಭಾವಗೀತೆಯನ್ನು ಕೇಳುವಷ್ಟರಲ್ಲಿ ಉತ್ತರದ ಸಂದೇಶಗಳು ನಮ್ಮನ್ನು ತಲುಪಿರಬೇಕು. ಹಾಗೆಯೇ ನಿಮ್ಮ ಉತ್ತರಗಳು ಆರಂಭದಲ್ಲಿ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ. ಇನ್ನು ಉತ್ತರಗಳನ್ನು ಕಳುಹಿಸಿಕೊಡ್ಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ ಅಷ್ಟೇ. 9448602773 ಈ ಸಂಖ್ಯೆಗೆ ನಿಮ್ಮ ಉತ್ತರದ ಸಂದೇಶಗಳು ತಲುಪಲಿ. ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅನ್ನೋದು ಪ್ರಶ್ನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಸ್ತೂರಿ ಶಂಕರ್ ಹಾಡಿರುವ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶೋರುದ್ರಪ್ಪ ವಿರಚಿತ ಭಾವಗೀತೆ.

0: ಜೊರಕ ಜೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.

0: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲೇ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು: ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳಿಬಿಟ್ಟು. ಈ ಪ್ರಶ್ನೆಗೆ ಸಾಕಷ್ಟು ಜನ ನಮ್ಮ ಕೇಳುಗರು ಸರಿ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡಉಳ್ಳಾರ್ತಿಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಮತ್ತೆ ಮನೆಯವರು, ಯಶೋಧ ಯರಳನಾಯಕ ಚಿರತಗೊಂಡುವಿನಿಂದ, ಹಾಗೆಯೇ ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ನಾಗವೇಣಿ ಸತೀಶ್ ರೋಹಿತ್ ಮತ್ತೆ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ, ಭದ್ರಾವತಿಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ರಾಯಭಾಗ್ ತಾಲೂಕು ಮುಗಳಕೋಟ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೆ ಅಭಿಷೇಕಯ್ಯ ಹಿರೇಮಠವರು, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ಲರಹಟ್ಟಿಯಿಂದ, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಾಗೆಯೇ ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ರಾಹಿತ್ಯ ಜಿ ಐಶ್ವರ್ಯ ವಿ ಎಸ್ ಇವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಸೆಕೆಂಡ್ ಮೈನ್ ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ ಬಳ್ಳಾರಿಯಿಂದ. ಓಕೆ, ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ವರು, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ಹರಿಹರ ತಾಲೂಕಿನಿಂದ, ಓಕೆ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ, ಇನ್ನು ಸಣ್ಣ ಬೋರಯ್ಯ ಹಾಗೆ ಬೋರಮ್ಮ ಅವರು ಬಚ್ಚಬೋರನಹಟ್ಟಿಯಿಂದ, ಪ್ರಭಾಕರಯ್ಯ ಚೈತ್ರಯನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಿತ್ರದುರ್ಗದಿಂದ. ಓಕೆ, ಇನ್ನು ಕೆಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ವಿಜಯಪುರ ಸಂಗಮೇಶ್ವರ ಕಾಲೋನಿಯಿಂದ ಗುರುರಾಜ್ ಕಾವೇರಿ ಪ್ರವೀಣ ಮತ್ತು ಸಮರ್ಥ್ ಕುಲಕರ್ಣಿ ಅವರು, ಇನ್ನು ಒನಕೆ ಉಪವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಮತ್ತು ಪ್ರಜ್ವಲ್ ಅವರು, ರಮಾಮಣಿ ಅಜ್ಜಾವರ ಅವರು ಸುಳ್ಯ ತಾಲೂಕು ಅಜ್ಜಾವರ ಅಂತ ಊರು ಅಂದ್ಕೊಳ್ತೇನೆ, ಓಕೆ, ಇವರು ಕೂಡ ನಮಗೆ ಸರಿ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಮಾಣಿಕ್ಯ ಮನೆಯವರು ಬುರುಜನರೊಪ್ಪದಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಇನ್ನು ಕೊನೆಯದಾಗಿ ಒಂದು ಸಂದೇಶ ನಮ್ಮನ್ನು ತಲುಪಿದೆ, ಯಾರಪ್ಪ ಅಂದರೆ ಗಂಗಮ್ಮ ಮಳ್ಳೂರಹಟ್ಟಿ. ಓಕೆ, ಗಂಗಮ್ಮ ಮಳ್ಳೂರಹಟ್ಟಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಇವರು ಕೂಡ ಸರಿ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹೌದು ಸ್ನೇಹಿತರೆ, ನೀವೆಲ್ಲರೂ ಕೂಡ ಸರಿ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ. ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯ ಅಥವಾ ಪಿಂಗಳಿ ವೆಂಕಯ್ಯ. ಕೊನೆಯದಾಗಿ ಒಂದು ಸಂದೇಶ ಕೂಡ ಬಂದಿದೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಖಂಡಿತವಾಗ್ಲೂ ಕೂಡ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಒದಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ಕರುಣಾಳು ಬಾಬೆಳಕೆ.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ನನಗಾದಂತಹ ಒಂದು ವಿಚಿತ್ರ ಘಟನೆ ಸ್ನೇಹಿತರೆ, ಎಷ್ಟೋ ಸಲ ಮನಸ್ಸಲ್ಲಿ ತಳಮಳ ಮಾಡುತ್ತೆ. ನಾನು ಒಂದ್ಸಲ ಬ್ಯಾಂಕಾಕಿಂದ ಬರಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತು. ಏರ್ಪೋರ್ಟಿಂದ ಮನೆಗೆ ಬರ್ತಾ ಇದ್ದೆ. ರಾತ್ರಿ ಅಷ್ಟು ಜನ ಇರಲಿಲ್ಲ ರಸ್ತೆ ಮೇಲೆ. ಒಬ್ಬ ಮೋಟರ್ ಸೈಕಲ್ ಮೇಲೆ ಬರುವಂಥ ಹುಡುಗ ನನ್ನ ಕಾರನ್ನು ದಾಟ್ಕೊಂಡು ಮುಂದೆ ಹೋದ. ಹೋದನೆ ಹೋ ಅಂತ ಕಿರಿಚಿಕೊಂಡು ದಪ್ಪ ಅಂತ ಬಿದ್ದ ಮೇಲಕ್ಕೆ ಹೋಗಿ. ನನಗೆ ಗಾಬರಿ, ಅಯ್ಯೋ ಪಾಪ ಹುಡುಗನಿಗೆ ಏನಾಯ್ತು ನೋಡ್ರಿ, ನನ್ನ ಕಾರ್ ಅವನ ಮೇಲೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ನಮ್ಮ ಡ್ರೈವರ್ ಸೈಡ್ ಇತ್ತು ಹೊಂಡ, ಏನಾಗಲಿಲ್ಲ. ನೋಡಿದರೆ ಏನಾಗಿದೆ ಗೊತ್ತಾ, ಅಗಲ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಹಾಕಬೇಕು ಅಂತ

0: ಹಾಕಿದ್ದಾರೆ, ಅಗದಿದ್ದಾರೆ, ಏನೂ ಮಾಡಿಲ್ಲ, ಸುಮ್ಮನೆ ಒಂದು ಅಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ. ಯಾರೇ ಕಾಣಿಸುತ್ತೆ ಸ್ವಾಮಿ, ರಾತ್ರಿ 12 ಗಂಟೆ ಕಲ್ಲದು. ಆ ಹುಡುಗ ಹೋಗಿ ಕಲ್ಲಿಗೆ ಹೊಡೆದು ಮೇಲೆ ಹಾರಿ ತಪ್ಪಂತ ಬಿದ್ದ, ಪೆಟ್ಟಾಗಿತ್ತು. ನನ್ನ ಕಾರಲ್ಲೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕಬೇಕು ಅಂತ ಹೊರಟೆ, ಅಲ್ಲೇ ಪೊಲೀಸ್ ನಿಂತಿದ್ದ. ಅದು ಏನಪ್ಪ ನೀನು ಅಲ್ಲೊಂದು ಕಲ್ಲು ಇಟ್ಟಿದ್ದೀರಿ, ಒಂದು ಲೈಟ್ ಆದರೂ ಹಾಕಬೇಡ್ವಾ, ಒಂದು ರಿಫ್ಲೆಕ್ಟರ್ ಟೇಪ್ ಆದರೂ ಹಾಕಬೇಕಲ್ಲ, ಯಾರಿಗೆ ಗೊತ್ತಾಗತ್ತೆ, ಪೆಟ್ಟಾಗ್ತಿತ್ತಲ್ಲ ಹುಡುಗನಿಗೆ ಅಂದೆ. ಸಾಯಲಿ ಬಿಡಿ ಸರ್, ದಿನಕ್ಕೆ 10 ಜನ ಬೀಳ್ತಾರೆ ಅಂದ. ನನಗೆ ಎದೆ ಗುಂಡು ಹೊಡೆದಂಗಾಯ್ತು. ಏನಪ್ಪ ಇದು, ಅವನು ಕೇಳಿದ, ಅಲ್ಲಪ್ಪ ಆ ಹುಡುಗ ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದೆ ಅಂತ, ಏನು ಮಾಡೋಕ್ಕಾಗ್ತದೆ ಸರ್ ಅಂದ. ತಕ್ಷಣ ನನಗೆ ನೆನಪಾದದ್ದು, ಒಂದು ವರ್ಷದಿಂದ ನ್ಯೂಯಾರ್ಕಲ್ಲಿ ನನಗಾದಂಥದ್ದು. ನಾನು ಪ್ರತಿ ವರ್ಷ ಹೋದಾಗ ಅಲ್ಲೊಂದು 8 ದಿವಸ ಇರ್ತೀನಿ, ಒಂದು ಕಡೆ ಪಾಠ ಮಾಡೋದಿರುತ್ತೆ. ಅಲ್ಲೊಂದು ಮನೆ ಇದ್ದಾವೆ, ಒಂದು 8 ಮನೆಗಳಿದ್ದಾವೆ ಮೇಲೆ, ಅತಿಥಿ ಗೃಹ ಅದು. ಅಲ್ಲೊಬ್ಬ ಹುಡುಗ ಇದ್ದಾನೆ, ಅಮೇರಿಕನ್ ಡಾಕ್ಟರ್ ಇದ್ದಾನೆ. ಅವನಿಗೇನೋ ಭಾರತೀಯ ಸಂಸ್ಕೃತಿ ಬಗ್ಗೆ ಆಸಕ್ತಿ ಅಂತ ದಿನ ನನ್ನ ಜೊತೆ ಊಟಕ್ಕೆ ಕೂಡ್ತಾನೆ. ರಾತ್ರಿ ಒಂದು ದಿವಸ ಊಟಕ್ಕೆ ಬರಲಿಲ್ಲ, ಮರುದಿನ ಯಾಕೋ ಡಾಕ್ಟರ್ ಬರಲಿಲ್ಲಲ್ಲ ಅಂತ ನಾನು ವಾಕಿಂಗ್ ಹೊರಟಾಗ ಅವನು ಬಂದ. ಮೊದಲೇ ಕೆಂಪು ಮುಖ, ನಿದ್ದೆ ಇಲ್ಲ ಅನಿಸುತ್ತೆ, ಇನ್ನಷ್ಟು ಕೆಂಪಾಗಿಬಿಟ್ಟಿದೆ ಮುಖ ಎಲ್ಲ. ಕಾರಿನ ಬಾಗಿಲು ಹಾಕಿ ಬಂದ. ಯಾಕಪ್ಪ ಊಟಕ್ಕೆ ಬರಲಿಲ್ಲ ರಾತ್ರಿ ನಿನ್ನೆ ಅಂತಂದೆ. ತುಂಬ ಕೆಲಸ ಆಯಿತು ಸರ್, ನಿನ್ನೆ ಬರೋಕ್ಕಾಗಲಿಲ್ಲ ಅಂದ. ಏನಾಯಿತು? ಅವನು ಹೇಳಿದ, ನಾನು ಆಸ್ಪತ್ರೆಯಿಂದ ಹೊರಡೋ ಹೊತ್ತಿಗೆ ಒಬ್ಬ ಹೆಣ್ಮಗಳು ಡೆಲಿವರಿಗೆ ಬಂದಳು, ಇರೋದೇ 18 ವರ್ಷ ಆಕೆಗೆ, ಪುಟ್ಟ ಹುಡುಗಿ ತಾನೇ, ಮೊದಲನೇ ಡೆಲಿವರಿ ಆಕೆಗೆ, 18ನೇ ವರ್ಷ ಹುಡುಗಿ ಆಕೆ, ಮೊದಲೇ ಡೆಲಿವರಿ, ಪ್ರಿಮ್ಯಾಚೂರ್, 7 ತಿಂಗಳಿಗೆ ನೋವು ಶುರು ಆಗಿಬಿಟ್ಟಿದೆ, ಕರ್ಕೊಂಬಂದಿದ್ದಾರೆ. ಪರೀಕ್ಷೆ ಮಾಡಿದರೆ ಬ್ರೀಚ್ ಕೇಸ್ ಅದು, ಮಗು ಪೊಸಿಷನ್ ಸರಿ ಇಲ್ಲ, ಅಡ್ಡ ಕೂತ್ಕೊಂಡ್ಬಿಟ್ಟಿದೆ. ಏನು ಮಾಡೋದು, ಇಷ್ಟೆಲ್ಲ ಕಾಂಪ್ಲಿಕೇಶನ್, ಆಪರೇಷನ್ ಮಾಡಿ ಮಗುನ ತೆಗೆದ್ರಂತೆ, ಆ ಮಗು ಹೃದಯದಲ್ಲಿ ಒಂದು ತೂತಿದೆ ಅಂತ. ಅಯ್ಯೋ ಕತೆಯ, ಏನು ಮಾಡೋದು? ಅವನು ಹೇಳಿದ, ನಮ್ಮಲ್ಲಿ ಅದಕ್ಕೆ ಔಷಧಿ ಇರಲಿಲ್ಲ, ನಾ ಮಗುನ ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಮಗು ಹೃದಯಕ್ಕೆ ಆಪರೇಷನ್ ಮಾಡಿಸಿ ಕರ್ಕೊಂಬಂದಿದ್ದೀನಿ, ಬೆಳಗ್ಗೆ 4 ಗಂಟೆಗೆ ಬಂದೆ, ಈಗ ನೋಡಿ ಅಮ್ಮ ಮಗಳು ಚೆನ್ನಾಗಿದ್ದಾರೆ ಅಂತ ನಕ್ಕ. ನಾನು ಅಲ್ಲಪ್ಪ ಎಷ್ಟು ಕಷ್ಟಪಟ್ಟಿಯಲ್ಲೋ ನೀನು ಅಂದೆ. ಅವನು ತಕ್ಷಣ ಏನು ಹೇಳಬೇಕು ಗೊತ್ತಾ, ಒಂದೇ ಮಾತಲ್ಲಿ ಹೇಳ್ದ, ಯಾರಿಗೆ ಗೊತ್ತು ಸರ್ ಈ ಮಗು ನಾಳೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದಲ್ಲ ಅಂದ. ನನಗಿದು ದಂಗು ಬಡಿಸ್ಬಿಡುತ್ತೆ, ಅಷ್ಟೆಲ್ಲ ಕಷ್ಟದಲ್ಲಿ ಹುಟ್ಟಿದಂಥ ಮಗು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆ ಆ ಡಾಕ್ಟರಿಗಿದೆ. ಇಲ್ಲಿ 24 ವರ್ಷ ಹುಡುಗ ಹಾರಿ ಬಿದ್ದರೆ ಸಾಯಲಿ ಬಿಡಿ ಸರ್, ನಮಗೇನು ಮಾಡೋದು, ತೊಗೊಂಡು ಅಂತೀವಲ್ಲ, ಜೀವದ ಬೆಲೆನೇ ಇಲ್ವಾ ನಮಗೆ? ಎಲ್ಲಿವರೆಗೂ ನಮಗೆ ಜೀವದ ಬೆಲೆ ಇಲ್ವೋ, ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅರ್ಥ. ಯಾವುದೇ ತೊಂದರೆ ಇರುವಂಥ ಜೀವಕ್ಕೆ ನಮ್ಮ ಕರುಣೆ ಸಹಕಾರ ಸಲ್ಲಬೇಕಾದದ್ದೇ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್.
2: ಮಂಗಲ ಭವನ ಮಂಗಲ ಹಾರಿ ಪ್ರಭು ಸುದರ್ಶನ.
3: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದುಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
4: ಪ್ರಿಯ ಕೇಳುಗರೆ, ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ FM ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ FM ಸಮಯ 1:37:25. ಸ್ನೇಹಿತರ ಕಾರ್ಯಕ್ರಮದಲ್ಲಿ ನಾನಾಗಲೇ ಪ್ರಶ್ನೆಯನ್ನು ಕೇಳಿದ್ದೆ, ಸಾಕಷ್ಟು ಜನ ಉತ್ತರಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ರಿ. ಪ್ರಶ್ನೆ ಹೀಗಿತ್ತು, ವಿಶ್ವದಲ್ಲೇ ಅತ್ಯಂತ ಆಕರ್ಷಕವಾದ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳಿಬಿಟ್ಟು, ಸರಿಯಾದ ಉತ್ತರ ಪಿಂಗಳಿ ವೆಂಕಯ್ಯ ಅಂತ ಹೇಳಿ. ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ, ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅಲ್ವಾ? ಸೊ ಹಾಗಾಗಿ ಅವರ ಹೆಸರುಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ಭಾನುಪ್ರಕಾಶ್, ಲೆಕ್ಕ ಪರಿಶೋಧಕರು, ಭಾಗ್ಯ ಶ್ರೇಯಸ್, ಚಿಂತನ ಅಂಥೇಳಿ ಅರಸೀಕೆರೆ ಹಾಸನ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನೊಂದು ಸಂದೇಶ ಇದೆ MH ರವಿಕುಮಾರ್, ಮೇಟಿಕುರ್ಕೆ, ಹಿರಿಯೂರು ತಾಲೂಕಿನಿಂದ. ಓಕೆ, ತಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಪಿಂಗಳಿ ವೆಂಕಯ್ಯ ಅವರು ಒಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ. ಭಾರತೀಯ ರಾಷ್ಟ್ರೀಯ ಧ್ವಜದ ಆರಂಭಿಕ ಆವೃತ್ತಿಯನ್ನು ವಿನ್ಯಾಸಗೊಳಿಸಲು ಹೆಸರಾಗಿದ್ದಂಥವರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಪಾತ್ರದ ಹೊರತಾಗಿಯೂ ಕೂಡ ವೆಂಕಯ್ಯ ಅವರು ಉಪನ್ಯಾಸಕ, ಲೇಖಕ, ಭೂವಿಜ್ಞಾನಿ, ಶಿಕ್ಷಣ ತಜ್ಞ, ಕೃಷಿಕ ಮತ್ತು ಬಹುಭಾಷಾ ಪಂಡಿತರಾಗಿದ್ದರು. ವೆಂಕಯ್ಯ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯನ್ನ ಸೇರ್ತಾರೆ ಮತ್ತು 2ನೇ ಬೋಯರ್ ಯುದ್ಧದ ಸಮಯದಲ್ಲಿ

ದಕ್ಷಿಣ ಆಫ್ರಿಕಾದಲ್ಲಿ ಸೇವೆಯನ್ನು ಕೂಡ ಸಲ್ಲಿಸುತ್ತಾರೆ. ತಮ್ಮ ಸೇವಾವಧಿಯಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷ್ ಧ್ವಜವಾದ ಯೂನಿಯನ್ ಜಾಕ್ಗೆ ವಂದಿಸಬೇಕಾಗಿರುತ್ತೆ. ಇದು ಇವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಭಾರತಕ್ಕೆ ನಮ್ಮ ರಾಷ್ಟ್ರೀಯ ಧ್ವಜದ ಅಗತ್ಯ ಇದೆ ಅನ್ನೋದನ್ನ ಅವರು ಗುರುತಿಸ್ತಾರೆ. ಆ ನಂತರದಲ್ಲಿ 1921ರಲ್ಲಿ ಗಾಂಧೀಜಿಯವರು ವಿಜಯವಾಡಕ್ಕೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ವೆಂಕಯ್ಯ ಅವರು ನಮ್ಮದೇ ಆದಂತಹ ಭಾರತೀಯ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ಮಹಾತ್ಮ ಗಾಂಧೀಜಿಯವರಿಗೆ ತೋರಿಸ್ತಾರೆ. ಆ ಧ್ವಜವು ಆರಂಭದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರನ್ನು ಪ್ರತಿನಿಧಿಸುವಂತಹ ಕೆಂಪು ಮತ್ತು ಹಸಿರು ಬಟ್ಟೆಗಳನ್ನು ಒಳಗೊಂಡಿರುತ್ತೆ. ನಂತರದಲ್ಲಿ ಗಾಂಧೀಜಿಯವರ ಸಲಹೆಯ ಮೇರೆಗೆ ಭಾರತದ ಇತರ ಸಮುದಾಯಗಳನ್ನು ಕೂಡ ಪ್ರತಿನಿಧಿಸಬೇಕು ಎನ್ನುವಂತಹ ಸದುದ್ದೇಶದಿಂದ ಬಿಳಿಯ ಪಟ್ಟೆಯನ್ನು ಕೂಡ ಸೇರಿಸಲಾಗುತ್ತೆ. ಈ ಧ್ವಜ ವಿನ್ಯಾಸವನ್ನು 1921ರಿಂದ ಕಾಂಗ್ರೆಸ್ ಸಭೆಗಳಲ್ಲಿ ಅನೌಪಚಾರಿಕವಾಗಿ ಬಳಸಲಾಗ್ತಾ ಇತ್ತು. ಮತ್ತೆ ಭಾರತೀಯ ರಾಷ್ಟ್ರೀಯ ಧ್ವಜಕ್ಕೆ ಅಡಿಪಾಯವಾಗಿ ಕೂಡ ಇದನ್ನು ಬಳಸಲಾಯಿತು. ಇದನ್ನು ಜುಲೈ 22, 1947ರಂದು ಸಂವಿಧಾನ ಸಭೆಯು ಅಧಿಕೃತವಾಗಿ ಅಂತಿಮ ರೂಪದಲ್ಲಿ ಅಂಗೀಕರಿಸಿತು. ಇದಷ್ಟು ಪಿಂಗಳಿ ವೆಂಕಯ್ಯ ಅವರ ಬಗೆಗಿನ, ಹಾಗೆಯೇ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದ್ರ ಒಂದು ಇತಿಹಾಸ ಸ್ನೇಹಿತರೆ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾವು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯದ್ದು.

0: ಸ್ನೇಹಿತರೆ 1921 ಏಪ್ರಿಲ್ 1ರಂದು ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ವೆಂಕಯ್ಯ ಅವರ ಧ್ವಜದ ವಿನ್ಯಾಸವನ್ನ ಅನುಮೋದಿಸಿದರು. ಆ ಧ್ವಜವನ್ನೇ ಇಂದು ನಾವು ಹೆಮ್ಮೆಯಿಂದ ತಲೆ ಎತ್ತಿ ನೋಡಿ ಸೆಲ್ಯೂಟ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇಂದು ಭಾರತಕ್ಕೆ ರಾಷ್ಟ್ರಧ್ವಜವನ್ನು ಕೊಟ್ಟಂತಹ ಪಿಂಗಳಿ ವೆಂಕಯ್ಯ ಅವರ ಪುಣ್ಯಸ್ಮರಣೆ. ಹಾಗಾಗಿ ನಾನು ಈ ಮಾಹಿತಿಯನ್ನು ನೀಡಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು. ಸ್ನೇಹಿತರೆ, ಆತ್ಮೀಯರೇ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ನನ್ನಾಸೆಯ ಹೂವೆ ಚಿತ್ರದಿಂದ ಸೂರಪ್ಪ ಚಿತ್ರದಿಂದ
1: ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ
0: ಓ ನನ್ನಲ್ಲೇ ಚಿತ್ರದಿಂದ
2: ಈ ಪ್ರೀತಿಗೆ ಕಣ್ಣು ಈ ಕನಸಿಗೆ ಕಣ್ಣು ಬೇಕಿಲ್ಲ.
0: ಈ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9444640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಕೇಳಿ, ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರೋಗ್ಯ ಬಿಂದು.
3: ಶಾಂತಮ್ಮನವರು ಮಾತ್ರೆಗಳ ಪೆಟ್ಟಿಗೆಯೊಂದಿಗೆ ಚಿಕಿತ್ಸಾಲಯಕ್ಕೆ ಬಂದರು. ಏದುಸಿರು ಬಿಡುತ್ತಾ, ಡಾಕ್ಟ್ರೇ, ನನಗೊಂದು ಸಂಶಯ, ಯಾಕೆ ಕೆಲವು ಔಷಧಿನ ಊಟಕ್ ಮುಂಚೆ, ಕೆಲವನ್ನ ಊಟದ ನಂತರ, ಕೆಲವನ್ನ ಬೆಳಗ್ಗೆ ಹೀಗೆ ಕೊಡ್ತೀರಾ? ಅದರ ಬದಲು ಎಲ್ಲ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ? ಟೈಮ್ ಸೇವ್ ಆಗುತ್ತೆ ಅಲ್ವಾ ಎಂದು ಕೇಳಿದ್ರು. ನೋಡಿ ಶಾಂತಮ್ಮನವರೇ, ಆಯುರ್ವೇದ ಪದ್ಧತಿಯ ಜೀವಾಳವೆಂದರೆ ಔಷಧಿಗಿಂತಲೂ ಮಿಗಿಲಾಗಿ ಯುಕ್ತ ರೀತಿಯಲ್ಲಿ ಸಾಂದರ್ಭಿಕ ಹಾಗೂ ಸೂಕ್ತ ರೀತಿಯಲ್ಲಿ ಔಷಧವನ್ನು ನೀಡುವ ವಿವೇಚನೆ. ಅದನ್ನು ಔಷಧ ಸೇವನಾ ಕಾಲ ಅಂತಾರೆ. ವಿಶೇಷವಾಗಿ ರೋಗ ಹಾಗೂ ರೋಗಿಯ ಬಲಾಬಲಗಳ ದೃಷ್ಟಿಯಿಂದ ಔಷಧ ಸೇವನಾ ಕಾಲಗಳು 10 ಎಂದರೆ ಅತಿಶಯೋಕ್ತಿಯಲ್ಲ. ಅವೆಂದರೆ ನಿರ್ಭಕ್ತ, ಊಟವಿಲ್ಲದೆ, ಪ್ರಾಗ್ಭಕ್ತ ಅಂದರೆ ಊಟಕ್ಕೆ ಮೊದಲು, ಅಧೋಭಕ್ತ ಊಟದ ಕೊನೆಯಲ್ಲಿ, ಮಧ್ಯಭಕ್ತ ಊಟದ ಮಧ್ಯದಲ್ಲಿ, ಅಂತರಾಭಕ್ತ ಎರಡು ಊಟಗಳ ಮಧ್ಯೆ, ಸಭಕ್ತ ಊಟದೊಂದಿಗೆ.

0: ಸಾಮುದ್ಗಾ ಊಟದ ಆದಿ ಮತ್ತು ಅಂತ್ಯಗಳಲ್ಲಿ, ಮುಹುರ್ಮುಹು ಅಂದರೆ ಪದೇ ಪದೇ, ಗ್ರಾಸಾಂತರ ತುತ್ತುಗಳ ನಡುವೆ, ಈ ರೀತಿ 10 ಔಷಧ ಸೇವನಾ ಕಾಲಗಳು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ನಿರ್ಭಕ್ತ ಎಂದರೆ ಬರೇ ಔಷಧವನ್ನೇ ಕೊಡುವುದು. ಈ ಔಷಧದಲ್ಲಿ ಹೆಚ್ಚು ವೀರ್ಯ ಇರುವುದರಿಂದ ರೋಗವನ್ನು ನಿಸ್ಸಂಶಯವಾಗಿ ಬೇಗನೆ ನಾಶ ಮಾಡುತ್ತದೆ. ವಿರೇಚನ ವಮನ ಮಾಡಿಸುವ ಉದ್ದೇಶ ಈ ರೀತಿ ಔಷಧಿ ಕೊಡ್ತಾರೆ. ಪ್ರಾಗ್ಭಕ್ತ ಎಂಬುದು ಊಟದ ಆರಂಭದಲ್ಲಿ ಕೊಡುವುದು. ವೃದ್ಧರಿಗೂ ಶಿಶುಗಳಿಗೂ ಸ್ತ್ರೀಯರಿಗೂ ಇದು ಉತ್ತಮ ಕಾಲ. ಊಟದ ಅಂತ್ಯದಲ್ಲಿ ಕೊಡುವಂತಹದ್ದು ಅಧೋಭಕ್ತ ಎಂದು. ಈ ರೀತಿಯ ಔಷಧವು ಬಹುವಿಧವಾದ ರೋಗಗಳನ್ನು ನಾಶ ಮಾಡಿ ಬಲವನ್ನೂ ಕೊಡುತ್ತದೆ. ಊಟದ ಮಧ್ಯದಲ್ಲಿ ಕೊಡುವುದು ಮಧ್ಯೆ ಭಕ್ತ. ಮಧ್ಯ ದೇಹದಲ್ಲಿ ಉಂಟಾಗುವ ರೋಗಗಳಿಗೆ ಈ ಕಾಲ ಸೂಕ್ತ. ಅಂತರಾಭಕ್ತ, ಬೆಳಗಿನ ಮತ್ತು ಸಂಜೆಯ ಊಟಗಳ ಮಧ್ಯದಲ್ಲಿ ಹೃದಯಕ್ಕೆ ಹಾಗೂ ಮನಸ್ಸಿಗೆ ಬಲ ಕೊಡುವಂತಹದ್ದು ಮತ್ತು ಹಸಿವನ್ನು ಉತ್ತೇಜಿಸಲ್ಪಡುತ್ತದೆ. ಔಷಧಗಳನ್ನು ಸೇರಿಸಿ ತಯಾರು ಮಾಡುವಂತಹದ್ದು ಸಭಕ್ತ. ಉದಾಹರಣೆಗೆ ಗಂಜಿ, ತೊವ್ವೆ, ರೊಟ್ಟಿ ಈ ರೀತಿಯಾಗಿ. ಸಾಮುದ್ಗವೆಂದರೆ ಊಟದ ಆದಿಯಲ್ಲೂ ಹಾಗೂ ಅಂತ್ಯದಲ್ಲೂ ಕೊಡುವಂತಹದ್ದು. ಪದೇ ಪದೇ ಉಪಯೋಗಿಸಲ್ಪಡುವ ಔಷಧ ಕಾಲವನ್ನು ಮುಹುರ್ಮುಹು ಸೇವನ ಕಾಲ ಎನ್ನುವರು. ಉದಾಹರಣೆಗೆ ಕೆಮ್ಮು, ವಾಂತಿ, ಬಿಕ್ಕಳಿಕೆ ಹಾಗೂ ಉಬ್ಬಸದ ವೇಗ ಇಂಥವುಗಳಲ್ಲಿ ಈ ರೀತಿ ಕೊಡಲಾಗುತ್ತದೆ. ತುತ್ತಿನೊಂದಿಗೆ ಮಿಶ್ರ ಮಾಡಿ ಕೊಡುವುದು ಗ್ರಾಸಾಂತರ. ವಿಶೇಷವಾಗಿ ಉಬ್ಬಸದಲ್ಲಿ ಹಾಗೂ ಹಲವಾರು ನಾಸಾ ರೋಗಗಳಲ್ಲಿ, ಅಕ್ಷಿರೋಗಗಳಲ್ಲಿ, ಮುಖ ಸಂಬಂಧಿ ವ್ಯಾಧಿಗಳಲ್ಲಿ ಈ ರೀತಿ ಔಷಧಿ ಕೊಡಲಾಗುತ್ತದೆ. ಕೇಳುತ್ತಾ ಕೇಳುತ್ತಾ ಶಾಂತಮ್ಮನವರು ನಿಬ್ಬೆರಗಾದರು. ಡಾಕ್ಟ್ರೇ, ಇಷ್ಟು ಚೆನ್ನಾಗಿ ಹೇಳಿದ್ರಿ. ಈ ರೀತಿ ಸರಿಯಾದ ಕಾಲದಲ್ಲಿ ಆಹಾರ ಒಂದೇ ಅಲ್ಲ, ಔಷಧ ಕೂಡ ಎಷ್ಟೊಂದು ಪರಿಣಾಮಕಾರಿ ಅಲ್ವಾ ಅಂದರು. ಹೌದು, ನಿಜ. ಚಿಕಿತ್ಸೆಯಲ್ಲಿ ಔಷಧ ಸೇವನ ಕಾಲ ಬಹಳ ಮುಖ್ಯವಾದುದು.
1: ಆಯುರ್ವೇದದಲ್ಲಿ ಔಷಧ ಸೇವನೆಯ ಕಾಲದ ಮಹತ್ವ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಡಿ ಭಾರತಿ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು. ಪ್ರಿಯ ಕೇಳುಗರೆ, ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಇದೇ ಜುಲೈ 7ರಂದು ಮಂಗಳವಾರ ಸಂಜೆ 6:50ಕ್ಕೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ವಿಷಯ, ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ಕೇಳುಗರು ಕರೆ ಮಾಡಲು ಬಳಸಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಹಾಗೆಯೇ 9141970272. ಸ್ಥಿರ ದೂರವಾಣಿ ಸಂಖ್ಯೆ 295649. ಎಸ್ಟಿಡಿ ಕೋಡ್ ಸಂಖ್ಯೆ 08194. ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ. ಸ್ನೇಹಿತರೆ, ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಅವರು ಹಾಡಿ ಸಂಗೀತ ಸಂಯೋಜಿಸಿರುವ ಭಾವಗೀತೆಗಳು ಮೂಡಿಬರ್ತಾ ಇವೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಡಾಕ್ಟರ್ GS ಶಿವರುದ್ರಪ್ಪ ರಚನೆಯ ಕವಿತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000+ ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7%ಇದ್ದ ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: So I changed out of the space suit. I wore all my clothes because the Crew Dragon is really cold. And then we wanted to sleep. So now there is no bed in space. Right? There is no nominated place where you can sleep. You can sleep anywhere. You know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable. You know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
2: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: Never ever feel that you are missed out in anything. Okay, that I've joined the wrong degree, I've joined this thing, or I wish I was there. You are perfectly where you are. 1.8 billion people, out of that, 1.4 billion. That is, you are born in this great country. Out of that, you are in this great city of Bangalore. And out of that, imagine you are the chosen view to be sitting in front of this galaxy of stars out here. How lucky are you? You are already ahead of the curve.
2: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 621,193 ಅಂದರೆ ಶೇಕಡ 68.05 ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿ

0: ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸ್ನೇಹಿತೆ 102.6 ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 2:45 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಳ್ತಾ ಇರುವಂತಹ ವಿಷಯ ಅರಣ್ಯ ಸಂರಕ್ಷಣೆ. ಹೌದು ಸ್ನೇಹಿತರೆ, ಅರಣ್ಯ ಸಂರಕ್ಷಣೆ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದಕ್ಕೆ ಸಂಬಂಧಿಸಿದಂತಹ ಗೀತೆಗಳನ್ನು ಕೂಡ ಕೇಳೋಣ. ಜೊತೆಗೆ ಅರಣ್ಯ ಸಂರಕ್ಷಣೆ ಈ ಒಂದು ವಿಷಯವನ್ನೇ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ, ಈ ವಿಚಾರದ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೇನೆ ಸ್ನೇಹಿತರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
3: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
2: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
4: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ, ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
2: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
1: ಸ್ನೇಹಿತರೆ, ಅರಣ್ಯ ಸಂರಕ್ಷಣೆ ಈ ವಿಚಾರದ ಬಗ್ಗೆ ನಾನು ಇವತ್ತು ಯಾಕೆ ತೆಗೆದುಕೊಂಡೆ, ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ನಾವು July 1 to July 7 ಭಾರತದಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಸ್ನೇಹಿತರೆ, ಈಗಾಗಲೇ ಈ ವನ ಮಹೋತ್ಸವ ಕಾರ್ಯಕ್ರಮ ಆರಂಭವಾಗಿದೆ. ಉತ್ಸವ ಅಂದ್ರೇ ಒಂದು ಹಬ್ಬ, ಇನ್ನು ವನ ಅಂದರೆ ಅರಣ್ಯ ಅಥವಾ ಕಾಡು. ಈ ಮರಗಳ ಒಂದು ಉತ್ಸವ, ಮರಗಳ ಹಬ್ಬ ಅಥವಾ ಕಾಡಿನ ಹಬ್ಬ ಅಂಥೇಳಿನೇ ಕರೆಯಲಾಗುತ್ತೆ. ಸ್ನೇಹಿತರೆ, ಪರಿಸರ ಸಂರಕ್ಷಣೆ ಮತ್ತು ಗಿಡ ಮರಗಳನ್ನು ನೆಡೋದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರವಾಗಿ 1950 ಈ ಆಚರಣೆಯನ್ನು ಆರಂಭಿಸಲಾಯಿತು. ಡಾಕ್ಟರ್ KM ಮುನ್ಷಿ ಅವರು ಈ ಒಂದು ಆಚರಣೆಯನ್ನು ಪ್ರಾರಂಭಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ವನ ಮಹೋತ್ಸವ ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಅರಣ್ಯದ ಮಹತ್ವ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಓಮಲ್ಲಿಗೆ ಚಿತ್ರದ ಗೀತೆಯನ್ನು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅರಣ್ಯವನ್ನ ಸಂರಕ್ಷಣೆ ಮಾಡೋದ್ರ ಮುಖಾಂತರವಾಗಿ ಪರಿಸರವನ್ನ ಕೂಡ ಸಂರಕ್ಷಿಸಬಹುದು. ಸ್ನೇಹಿತರೆ, ಈಗ ಮಳೆಗಾಲದ ಆರಂಭದ ಸಮಯ ಅಲ್ಲ, ಆರಂಭವೇನು, ಈಗಾಗಲೇ ಸಾಕಷ್ಟು ಕೆಲವು ಮಳೆಗಳು ಹೋಗಿದೆ, ಬಟ್ ಆದರೂ ಕೂಡ ಮಳೆ ಬರ್ತಾ ಇದೆ ಅಲ್ವಾ. ಈ ಮಳೆಗಾಲದ ಒಂದು ಆರಂಭದ ಸಮಯದಲ್ಲಿ ಅಥವಾ ಮಳೆಗಾಲದ ಸಮಯದಲ್ಲಿ ನಾವು ಸಸಿಗಳನ್ನು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ಕಾರಣದಿಂದಲೇ ಈ ವನ ಮಹೋತ್ಸವವನ್ನು ಕೂಡ ಈ ಸಂದರ್ಭದಲ್ಲಿನೇ ಆಯೋಜನೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿರಬಹುದು, ಶಾಲೆಗಳಿರಬಹುದು, ಕಾಲೇಜು ಇರಬಹುದು, ಸ್ವಯಂ ಸೇವಾ ಸಂಸ್ಥೆಗಳಿರಬಹುದು, ಎಲ್ಲರೂ ಕೂಡ ಸಸಿ ನೆಡುವಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ಇದರ ಜೊತೆ ಜೊತೆಯಲ್ಲೇ ನಾವು ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಂದು ಮನೆಗೆ ಅನ್ನಬಾರದು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ನಾವು ಈಗಾಗಲೇ ಸಾಕಷ್ಟು ಶಾಲೆಗಳಲ್ಲಿ ನೋಡಿದ್ದೇವೆ, ಈ ಸಂದರ್ಭದಲ್ಲಿ ತಾಯಿಗೊಂದು ಸಸಿ ಅಥವಾ ತಾಯಿಯ ಹೆಸರಿನಲ್ಲಿ, ತಂದೆಯ ಹೆಸರಿನಲ್ಲಿ ಸಸಿಯನ್ನು ನೆಡುವಂತಹ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ಜಾರಿಗೆ ಬಂದಿದೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಈ ಒಂದು ಕಾಡಿನ ಮಹತ್ವ ಎಷ್ಟಿದೆ, ಕಾಡಿನಿಂದ ನಮ್ಗೆ ಏನೇನೆಲ್ಲ ಅನುಕೂಲಗಳು ಇವೆ ಅನ್ನೋದನ್ನು ಕೂಡ ನಾನು ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ. ಇದೀಗ ಕೇಳಿ ಬರೋಣ ಗುಂಡನ ಮದುವೆ ಚಿತ್ರದಿಂದ ಆಯ್ದ ಗೀತೆಯನ್ನು.

ಸ್ನೇಹಿತರೆ, ಅರಣ್ಯಗಳು ಭೂಮಿಯ ಜೀವನಾಡಿ. ಖಂಡಿತವಾಗ್ಲೂ ಕೂಡ ಅರಣ್ಯಗಳನ್ನು ನಾವು ಉಳಿಸೋದ್ರಿಂದ ಸಾಕಷ್ಟು ಲಾಭಗಳು ಕೂಡ ಇವೆ ಸ್ನೇಹಿತರೆ. ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಲ್ವಾ. ಇನ್ನು ಅರಣ್ಯಗಳು ಮಳೆಯಾಗೋದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಇವು ಮೋಡಗಳನ್ನು ಆಕರ್ಷಿಸುತ್ತವೆ ಮತ್ತು ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತವೆ. ಮಳೆ ತರೋದಕ್ಕೆ ಅಗತ್ಯವಾಗಿರುವಂತಹ ತೇವಾಂಶವನ್ನು ಕೂಡ ಇದು ಹೀರಿಕೊಳ್ಳುತ್ತೆ. ಇನ್ನು ಮರಗಳ ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ತಡೆಯಬಹುದು. ಮರಮುಟ್ಟುಗಳು, ಔಷಧೀಯ ಸಸ್ಯಗಳು, ಜೇನುತುಪ್ಪ, ಹಣ್ಣು ಹಂಪಲುಗಳು ಮತ್ತು ಪ್ರಾಣಿಗಳಿಗೆ ಬೇಕಾಗಿರುವಂತಹ ಮೇವನ್ನು ಕೂಡ ಈ ಅರಣ್ಯಗಳು ಒದಗಿಸುತ್ತವೆ. ಲಕ್ಷಾಂತರ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಕಾಡುಗಳು ನೈಸರ್ಗಿಕ ಮನೆಯಾಗಿವೆ. ಹಾಗಾಗಿ ಇಂತಹ ಅರಣ್ಯಗಳನ್ನು ಸಂರಕ್ಷಿಸಬೇಕಾಗಿರೋದು ನಮ್ಮೆಲ್ಲ

0: ಎಲ್ಲರಹೊಣೆ. ಈ ನಿಟ್ಟಿನಲ್ಲಿನೇ ಈ ವನಮಹೋತ್ಸವ ಆಚರಣೆಯನ್ನು ಆಚರಿಸಲಾಗುತ್ತೆ. ಇರುವಂತಹ ಅರಣ್ಯವನ್ನು ಸಂರಕ್ಷಿಸಿಕೊಂಡು ಮತ್ತಷ್ಟು ಗಿಡಗಳನ್ನು ನೆಟ್ಟು ಬೆಳೆಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ. ಪ್ರಿಯ ಕೇಳುಗರೆ, ಸಂಜಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ನನ್ನಾಸೆಯ ಹೂವೆ ಚಿತ್ರದಿಂದ
1: ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನ
0: ಸೂರಪ್ಪ ಚಿತ್ರದಿಂದ
2: ಬಡವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ
0: ಓ ನನ್ನನಲ್ಲೇ ಚಿತ್ರದಿಂದ
3: ಈ ಪ್ರೀತಿಗೆ
0: ಈ ಗೀತೆಗಳು ಮೂಡಿ ಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.

ಸ್ನೇಹಿತರೆ, ನಾವು ಹೇಳೋದಷ್ಟೇ ಅಲ್ಲ, ಅನುಸರಿಸಬೇಕಾಗುತ್ತೆ ಕೂಡ. ಪ್ರತಿಯೊಬ್ಬರೂ ಕೂಡ ಗಿಡಗಳನ್ನು ನೆಟ್ಟು ಬೆಳೆಸೋಣ. ಹಾಗೆಯೇ ನಮ್ಮ ನೆರೆಹೊರೆಯವರಲ್ಲೂ ಕೂಡ ಮರಗಳ ಮಹತ್ವದ ಬಗ್ಗೆ ತಿಳಿಸಿ ಪರಿಸರವನ್ನು ಸಂರಕ್ಷಿಸೋಣ. ಮಳೆಗಾಲದ ಈ ದಿನಗಳು ನಿಜಕ್ಕೂ ಕೂಡ ಸಸಿಗಳನ್ನು ನೆಟ್ಟು ಬೆಳೆಸೋದಕ್ಕೆ ಅತ್ಯಂತ ಸೂಕ್ತ ಕಾಲ ಅಥವಾ ಸಕಾಲಕವಾಗಿದೆ ಅಂತಲೇ ಹೇಳಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪರಿಸರ ಕಾಳಜಿಗಾಗಿ ನಮ್ಮ ಆರೋಗ್ಯಕ್ಕಾಗಿ ಶ್ರಮಿಸೋಣ ಅಂತ ಹೇಳ್ತಾ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಅರಣ್ಯ ಸಂರಕ್ಷಣೆ ಅಂದ್ರೆ ಮರಗಳನ್ನ ಉಳಿಸೋದು, ಹೊಸದಾಗಿ ಬೆಳೆಸೋದು ಮತ್ತೆ ನೈಸರ್ಗಿಕ ಆವಾಸ ಸ್ಥಾನಗಳನ್ನ ನಿರ್ವಹಿಸೋದು. ಇನ್ನು ಅರಣ್ಯಗಳನ್ನ ಸಂರಕ್ಷಿಸೋದಕ್ಕೆ ಕೈಗೊಳ್ಳಬೇಕಾದಂತಹ ಪ್ರಮುಖ ಕ್ರಮಗಳು ಅಂದ್ರೆ ಅರಣ್ಯೀಕರಣ ಮತ್ತೆ ಮರು ಅರಣ್ಯೀಕರಣ. ನಾಶವಾದಂತಹ ಅರಣ್ಯ ಪ್ರದೇಶಗಳಲ್ಲಿ ಮತ್ತೆ ಖಾಲಿ ಜಾಗಗಳಲ್ಲಿ ಹೆಚ್ಚು ಮರಗಳನ್ನ ನೆಡೋದು ಮತ್ತೆ ಪೋಷಿಸೋದು, ಜೊತೆಗೆ ಕಾನೂನಿನ ಕ್ರಮ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಅಕ್ರಮ ಮರಗಳ ಕಡಿತ ಮತ್ತೆ ಸಾಗಾಟವನ್ನ ತಡೆಯೋದಕ್ಕೆ ಸರ್ಕಾರಿ ಕಾನೂನು

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು, ಸಮಯ 5:30. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಶುಭ ಸ್ವಾಗತ. ನಾನು ಮಂಜುಳಾ ವೈದ್ಯೆ. ಕೆಳಗರೆ ನಿಲಯದ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂದಿನಂತೆ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸಿದ್ದಾರೆ ಅಂತ ನಾನು ಅವರುಗಳ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಕೇಳಿದರೆ ಇನ್ನು ಮೊದಲನೇ ಸಂದೇಶವನ್ನು ತಗೊಂಡ್ಬಿಡ್ತೇನೆ. ಮೊದಲನೇ ಸಂದೇಶದಲ್ಲಿ ಯಾರು ಯಾವ ಗೀತೆಗೆ ಪೂರಕವಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಆಕಾಶವಾಣಿ ಚಿತ್ರದುರ್ಗ ನಿಲಯದ ನಿರೂಪಕರಿಗೆ ನಮಸ್ಕಾರಗಳು. ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ಬಹಳ ಚೆನ್ನಾಗಿವೆ ಮತ್ತು ನನಗಾಗಿ ಸೂರಪ್ಪ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ. ಈ ಚಿತ್ರದ ಹಾಡು ಬಹಳ ಚೆನ್ನಾಗಿದೆ, ಅದರಲ್ಲಿ ಒಂದು ಹಾಡನ್ನು ಪ್ರಸಾರ ಮಾಡಿ. ಈ ಹಾಡಿನಲ್ಲಿ ಒಂದು ಸತ್ಯಾಂಶ ಅಡಗಿದೆ. ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟಕ್ಕೆ ಚಂದ ಎಂಬ ಗಾದೆ ಅಡಗಿದೆ. ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಸವರಾಜ ಸ್ವಾಮಿ, ಚೇತನ ಮಹಾಲಕ್ಷ್ಮಿ ರಂಗಸಮುದ್ರ ಪಾವಗಡ ತಾಲೂಕಿನಿಂದ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಈಗ ಕೇಳೋಣ, ನೋಡೋಣ ಮತ್ತೊಂದು ಸಂದೇಶವನ್ನು. ಯಾರು ಯಾವ ಗೀತೆಗಾಗಿ ಅಂತ ನೋಡೋದಾದರೆ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ಕೊಟ್ಟಿರುವಂತಹ ಗೀತೆಗಳು ಬಹಳ ಸೊಗಸಾಗಿವೆ. ಅದರಲ್ಲಿ ಇವರ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ, ಈ ಚೆನ್ನಂಗಪ್ಪ ಅವರ ನಿರ್ದೇಶನದಲ್ಲಿ 1999 ಬಿಡುಗಡೆಯಾಗಿ ತೆರೆಕಂಡ ನನ್ನಾಸೆಯ ಹೂವೆ ಚಿತ್ರದ ಹೊಂಬಾಳೆ ಹೊಂಬಾಳೆ ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಜಗ್ಗೇಶ್ ಹಾಗೂ ಮೋನಿಕಾ ಬೇಡಿ ಅವರ ಅಮೋಘ ಅಭಿನಯದೊಂದಿಗೆ ಮತ್ತು ಹಂಸಲೇಖ ಅವರ ಸಾಹಿತ್ಯ ಸಂಗೀತದೊಂದಿಗೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಹೀಗೇನೆ ಕಾರ್ಯಕ್ರಮವನ್ನು ಕೊನೆಯವರೆಗೂ ಅಂತ ಹೇಳ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ ಮೀರಾ ನಾಡಿಗ್ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಓ ನನ್ನ ನಲ್ಲೆ ಚಿತ್ರದ ಗೀತೆ. ಈ ಗೀತೆ ಪ್ರೀತಿಯ ಬಗ್ಗೆ ತನ್ನ ಅಳಲನ್ನು ಹೇಳಿಕೊಳ್ಳುವ ಪ್ರೇಮಿಯ ನುಡಿಗಳು ಇದಾಗಿದೆ. ಪ್ರೀತಿ ಎಂಬ ಭಾವನೆಯೇ ಹಾಗೆ ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟಿಕೊಳ್ಳುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರೀತಿಯ ಕನಸಲ್ಲೇ ಮಿಂದಿರುತ್ತಾನೆ. ನೋವಿಗೂ ನಲಿವಿಗೂ ಪ್ರೀತಿಯೇ ಕಾರಣ. ಒಟ್ಟಾರೆ ಈ ಹಾಡು ಸುಂದರವಾಗಿದೆ, ಆಯ್ಕೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೂರು ಹಾಡುಗಳಲ್ಲಿ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ನೇತ್ರ ನಟರಾಜ್ ಅವರು. ಖಂಡಿತ ಮೂರು ಹಾಡುಗಳು ಪ್ರಸಾರ ಆಗ್ತವೆ, ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾರೆ ಅಂತ ಹೇಳ್ತಾ ಮುಂದಿನ ಸಂದೇಶದಲ್ಲಿ ಪ್ರಹ್ಲಾದ್ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ತುಂಬ ಸೊಗಸಾವೆ, ಮೂರು ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೇಳ್ತಾ ಇದ್ದಾರೆ, ಇವರು ಸಂಜೆಯ ಶುಭಾಶಯಗಳನ್ನು ಕೋರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಸಂಜೆಯ ಶುಭಾಶಯಗಳನ್ನು ನಾನು ಕೂಡ ಒಟ್ಟಾರೆಯಾಗಿ ಹೇಳ್ತಾ, ಇವತ್ತು ಇವರು ಹೇಳ್ತಾ ಇದ್ದಾರೆ, ಸಿನಿಮಾ ನನ್ನಾಸೆಯ ಹೂವೆ ಚಿತ್ರದ ಹೊಂಬಾಳೆ ಹೊಂಬಾಳೆ ಈ ಗೀತೆಯಂತೆ. ಪ್ರಕೃತಿ ಮತ್ತು ಪ್ರೇಮದ ಬೆಸುಗೆ ಹಾಡಿನ ಸಾಲುಗಳು ಪ್ರಕೃತಿಯ ಸೌಂದರ್ಯವನ್ನು ಪ್ರೀತಿಯ ಭಾವನೆಗೆ ಅದ್ಭುತವಾಗಿ ಬಳಸಿಕೊಳ್ಳಲಾಗಿದೆ. ತಂಗಾಳಿ, ಹೂವಿನ ಪರಿಮಳ ಮತ್ತು ಪ್ರೀತಿಯ ತಂಪು ಒಟ್ಟಿಗೆ ಸಾಗುತ್ತದೆ. ಇನ್ನು ಮನದ ಹಂಬಲ, ತನ್ನ ಪ್ರೀತಿಯ ಹೂವು ಯಾವಾಗಲೂ ತನ್ನೊಂದಿಗಿರಬೇಕು, ತನ್ನ ಜೀವನವನ್ನು ಸುಗಂಧಮಯವಾಗಿಸಬೇಕು ಎಂಬ ಹಂಬಲ ಇಡೀ ಹಾಡಿನ ಸಾರವಾಗಿದೆ. ಇನ್ನು ಒಟ್ಟಾರೆ ಸಾರಾಂಶವನ್ನು ಇವರು ಹೇಳಿದರೆ, ಈ ಗೀತೆಯು ಪ್ರೀತಿಯಲ್ಲಿನ ಪಾವಿತ್ರ್ಯತೆ, ನಿಷ್ಕಲ್ಮಶ ಭಾವನೆ ಮತ್ತು ಪ್ರೀತಿ ಪಾತ್ರರ ಮೇಲಿರುವ ಅಪಾರವಾದ ಗೌರವವನ್ನು ಅತ್ಯಂತ ಮಧುರವಾಗಿ ತಲುಪಿಸುತ್ತದೆ. ಆಕಾಶವಾಣಿಯ ಕೇಳುಗರಿಗೆ ಇದು ಕೇವಲ ಹಾಡಾಗಿ ಕಾಡದೆ ಒಂದು ಆಪ್ತವಾದ ಅನುಭೂತಿಯನ್ನು ನೀಡುತ್ತದೆ. ಹೀಗೆ ಇದರಲ್ಲಿ ಸಾಹಿತ್ಯ ಸಂಗೀತ ಬಹಳ ಮುಖ್ಯವಾಗಿ ಬಂದಿರ್ತದೆ. ಕೇಳಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗೂ ಕೂಡ ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ರಾಯಭಾಗ ತಾಲೂಕು ಮುಗಳಗೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ, ಶುಭ ಸಂಜೆ ಅಂತ ಹೇಳಿ ಓನನ್ನಲ್ಲೇ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಹಾಡು ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ, ರಾಗ ತಾಳಲಯ ಚೆನ್ನಾಗಿದೆ. ಪ್ರೀತಿ ಯಾವ ಸಂದರ್ಭದಲ್ಲಿ ಯಾರ ಜೊತೆ ಉಂಟಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಬಡವ ಶ್ರೀಮಂತ, ಕಪ್ಪು ಬಿಳುಪು ಎಂಬ ಭೇದವಿಲ್ಲ ಎನ್ನುವ ಅರ್ಥ ಈ ಗೀತೆಗಿದೆ. ಸಾಹಿತ್ಯ ಸಂಗೀತ ಉತ್ತಮವಾಗಿದೆ, ನಿರೂಪಣೆಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ಮೆಚ್ಚುಗೆಗೆ ಧನ್ಯವಾದಗಳನ್ನು ಸೂಚಿಸ್ತಾ ಮುಂದಿನ ಸಂದೇಶವನ್ನು ನೋಡೋದಾದರೆ, ನಳಿನಿ ಸತ್ಯ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ. ಇವರಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಇವರಿಗೆ ಇಷ್ಟ ಆಗಿವೆಯಂತೆ. ಸಾಹಿತ್ಯ ಸಂಗೀತ ಕೂಡ ತುಂಬ ಚೆನ್ನಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಮರೆಯಲಾಗದ ಹಾಡುಗಳು, ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ
ಪ್ರಸರ ಆಗುತ್ತೆ ಒಂದಾದ ನಂತರ ಒಂದು. ಈಗ ಕೇಳೋಣ ಮೊದಲಿಗೆ ನನ್ನಾಸೆಯ ಹೂವೆ ಚಿತ್ರದ ಹೊಂಬ.

0: ಅವನು ಅದನ್ನ ಯಾರೋ ಕಳ್ಕೊಂಡೋಗಿದ್ದಾರೆ ಪಾಪ ಅಂತ ಹೇಳಿ ಅದನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದನ್ನ ಪರ್ಸನ್ನ ಅವ್ರು ಕಳ್ಕೊಂಡವ್ರಿಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡಿ ಹೋಗ್ತಾ ಇರ್ತಾನಂತೆ ಪೊಲೀಸ್ ಸ್ಟೇಷನ್ ಕಡೆಗೆ. ಆಗ ಆತನ ಸ್ನೇಹಿತ ಸಿಕ್ಕಿ, ಇದನ್ನ ನೀನ್ ಯಾಕೆ ವಾಪಸ್ ಕೊಡ್ತೀಯಾ, ನಿನಗೆ ಹೇಗಿದ್ರು ಈಗ ಹಣದ ಅವಶ್ಯಕತೆ ಇದೆಯಲ್ಲ, ಇದನ್ನ ನೀನೇ ಬಳಸ್ಕೋ, ಕೊಡ್ಬೇಡ, ನೀನೇ ಇದನ್ನ ಬಳಸ್ಕೋ, ಯಾಕೆ ಕೊಡ್ತೀಯಾ, ಇದನ್ನ ಬೀಳಿಸ್ಕೊಂಡು ಹೋಗಿರೋದು ಅವರ ಬೇಜವಾಬ್ದಾರಿತನ ಅಂತ ಹೇಳಿ ಅವನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನಂತೆ. ಹಾಗಿದ್ರೆ ಮಕ್ಕಳೇ, ನೀವು ಕಥೆಯನ್ನು ನಿಮ್ಮ ಶೈಲಿಯಲ್ಲಿ ಮುಂದುವರಿಸಿ. ಆ ಹುಡುಗ, ಆ ಸತ್ಯ ಎನ್ನುವಂತಹ ಹುಡುಗ ಏನು ಮಾಡ್ದ ಮುಂದೆ? ಆತ ತನ್ನ ಸ್ನೇಹಿತ ಹೇಳಿದಾಗೆ ಆ ಹಣವನ್ನು ಆತನೇ ಇಟ್ಟುಕೊಳ್ಳುವಂತಹ ಯೋಚನೆಯನ್ನು ಮಾಡೋದನ್ನ, ಅವನೇ ಬಳಸೋದಕ್ಕೆ ಯೋಚನೆಯನ್ನು ಮಾಡೋದನ್ನ ಅಥವಾ ಬಳಸದನ್ನ, ಅಥವಾ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದನ್ನು ಕಳ್ಕೊಂಡವ್ರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ನ, ಯಾವ ರೀತಿ ಈ ಕಥೆಯನ್ನು ಮುಂದುವರಿಸ್ಬೋದು ಅನ್ನೋ ರೀತಿ ಮುಂದುವರಿಸ್ತೀರಾ ನಿಮ್ಮ ಶೈಲಿಯಲ್ಲಿ ಅಂತ ನಾನು ಕಾಯ್ತಾ ಇರ್ತೇನೆ. 5:30 ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿ ನಾನಿರ್ತೇನೆ. ಮಕ್ಕಳೇ, ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ಬಿಡ್ತೇನೆ. 9444864023, ಮತ್ತೊಂದು 9414170272. ತಪ್ಪದೇ ಕರೆ ಮಾಡ್ತೀರಲ್ಲ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
0: ಈಗ ಇನ್ನೊಂದಷ್ಟು ಸಂದೇಶಗಳನ್ನ ತಗೊಂಡ್ಬಿಡ್ತೇನೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಹೇಳ್ತಾ ಇದ್ದಾರೆ, ಇಂದು ನೀವು ಆಯ್ಕೆ ಮಾಡಿರುವ 3 ಗೀತೆಗಳು ಚೆನ್ನಾಗಿವೆ, ಅದರಲ್ಲೂ ನನ್ನ ಆಸೆಯ ಹೂವೆ ಚಿತ್ರದ ಗೀತೆ ತುಂಬಾ ಚೆನ್ನಾಗಿದೆ. ಪ್ರಿಯಕರ ತನ್ನ ಪ್ರೇಯಸಿಯ ಸೌಂದರ್ಯವನ್ನು ವರ್ಣಿಸುವ ಗೀತೆಯಾಗಿದ್ದು ಕೇಳಲು ಇಂಪಾಗಿದೆ, ಪ್ರಸಾರ ಮಾಡಿ ಕಾಯ್ತಾ ಇರ್ತೀವಿ ಅಂತ ಹೇಳಿದರು. ಈಗಷ್ಟೇ ಹಾಡು ಪ್ರಸಾರ ಆಗಿದೆ, ಕೇಳಿ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಶಾಂತಾಚಾರ್ಯ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಸೂರಪ್ಪ ಚಿತ್ರದ ಗೀತೆಗೆ ಪೂರಕವಾಗಿ ಇವರು ಸಂದೇಶವನ್ನ ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಈ ಹಾಡು ಬಡವರ ಸರಳ ಜೀವನ ಮತ್ತು ಅವರ ಆಹಾರದ ಮಹತ್ವವನ್ನ ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುತ್ತದೆ. ಹಣದಿಂದಲ್ಲ, ಪ್ರೀತಿ, ಶ್ರಮ ಮತ್ತು ತೃಪ್ತಿಯಿಂದ ಸಿದ್ಧವಾಗುವ ಊಟವೇ ನಿಜವಾದ ರುಚಿಕರವಾದ ಊಟ ಎಂಬ ಸಂದೇಶವನ್ನ ಹಾಡು ಸಾರುತ್ತದೆ. ಬಡವರ ಮನೆಯಲ್ಲಿ ದೊರೆಯುವ ಸರಳ ಆಹಾರದಲ್ಲಿಯೂ ಆತ್ಮೀಯತೆ, ಆತಿಥ್ಯ ಮತ್ತು ಸಂತೋಷ ಅಡಗಿರುತ್ತದೆ. ಹೊಟ್ಟೆಯ ಹಸಿವನ್ನ ಮಾತ್ರವಲ್ಲ ಮನಸ್ಸನ್ನು ತಣಿಸುವ ಗುಣ ಅಂತಹ ಊಟಕ್ಕಿದೆ. ಒಟ್ಟಾರೆ ಈ ಹಾಡು ಸರಳತೆ, ತೃಪ್ತಿ, ಶ್ರಮದ ಮೌಲ್ಯ ಮತ್ತು ಪ್ರೀತಿಯಿಂದ ಮಾಡಿದ ಆಹಾರದ ಮಹತ್ವವನ್ನ ಸುಂದರವಾಗಿ ತಿಳಿಸುತ್ತದೆ. ಈ ಹಾಡನ್ನ ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಇನ್ನೇನು ಹಾಡು ಪ್ರಸಾರಕ್ಕೆ ಸಿದ್ಧವಾಗಿದೆ, ಈಗೊಂದಷ್ಟು ಸಂದೇಶಗಳ ನಂತರ ಇದೇ ಹಾಡು ಪ್ರಸಾರ ಆಗುತ್ತೆ, ಕೇಳಲು ಸಿದ್ಧವಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶದಲ್ಲಿ ಬೆಳಗಾವಿಯಿಂದ ಅಶೋಕ್ ಭೀಮಸೇನ್ ನಲವೆಡೆ ಮಾಡುವ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ 3 ಗೀತೆಗಳಲ್ಲಿ ಇವರಿಗೆ ಇಷ್ಟ ಅಂತೆ ಸೂರಪ್ಪ ಚಿತ್ರದ ಹಾಡು. ಓಕೆ, ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಸಂಜೆಯ ನಿರೂಪಕರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಹಾಗೆಯೇ ಇವರಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ತುಂಬ ಇಷ್ಟ, ಎಲ್ಲ ಹಾಡಿನ ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಹಾಡನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ನೀವು ಕೊಟ್ಟಿರೋ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು, ಎಲ್ಲ ಹಾಡಿನ ಸಾಹಿತ್ಯ, ಸಂಗೀತ, ಅವರ ಪಾತ್ರಗಳು ತುಂಬ ಚೆನ್ನಾಗಿವೆ, ಎಲ್ಲ ಹಾಡನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ಅಮೃತ ರಮೇಶ್. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ನಾನು ಹೇಳ್ತೇನೆ. ಹಾಗೆಯೇ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ ಕಾಶಮ್ಮ ಅವರು, ಎಲ್ಲ ಹಾಡುಗಳು ಸೊಗಸಾಗಿವೆ, ಸೂರಪ್ಪ ಚಿತ್ರದ ಹಾಡು ಇಷ್ಟ ಆಯಿತು, ಬಡವರ ಮನೆಯ ಊಟ ಚೆಂದ, ಈ ಹಾಡಿನ ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಇದೊಂದು ಪ್ರಕಟಣೆಯ ನಂತರ.

ಕೆಳಗರೆ ಇನ್ನೊಂದಷ್ಟು ಸಂದೇಶಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಇತ್ತ ಗಮನಿಸಿ, ಕೆಳಗರೆ ಇಂದು ಶನಿವಾರ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಂದು ಶನಿವಾರ. ಆದ್ರಿಂದ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಮಕ್ಕಳೇ, ಈಗ ನಾನು ಹೇಳುವ ಕಥೆಯನ್ನು ನೀವು ನಿಮ್ಮ ಸೃಜನಶೀಲತೆಯಲ್ಲಿ, ನಿಮ್ಮ ಕಲ್ಪನೆಯಲ್ಲಿ ಊಹಿಸಿ ಕಥೆಯನ್ನು ಮುಂದುವರಿಸಿ ನನ್ನೊಂದಿಗೆ ಹೇಳಬಹುದು. 5:30 ನೀವು ನನ್ನೊಂದಿಗೆ ಕರೆ ಮಾಡಿ ಮಾತನಾಡಿ ಕಥೆಯನ್ನು ಮುಂದುವರಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 9444840273, ಮತ್ತೊಂದು 9414197072. ಹಾಗಿದ್ದರೆ ಕತೆ ಏನು ಅಂತ ಗೊತ್ತಾಗಬೇಕಲ್ವ ಮಕ್ಕಳೇ? ನಾನು ಕಥೆಯ ಆರಂಭವನ್ನಷ್ಟೇ ಹೇಳ್ತೇನೆ. ಒಂದೂರಿನಲ್ಲಿ ಸತ್ಯ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನಂತೆ. ಆತ ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಾನಂತೆ. ಅವನಿಗೆ ಒಂದು ದಿನ ರಸ್ತೆಯಲ್ಲಿ ಹಣ ತುಂಬಿರುವಂತಹ, ಅಂದರೆ ದುಡ್ಡು ಇರುವಂತಹ ಪರ್ಸು ಸಿಗತ್ತಂತೆ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ಕಾಶ್ರ ಜಬಾನಿ ಹಿಂದಿ ಪ್ರೋಗ್ರಾಮ್ ತಾ ಖಬರಿ ತಿಚ್ಛ ನ್ಯೂಸ್ ಆನ್ ಎಆರ್ ಎಫ್ ಪೆಟ್ ದಸ್ತಿಯಾ
3: ಜಾನ್ ತರದ ಥೈ ಮ್ಯಾನ್ ತರದ ಇಕ ವಟ ಬನಿ ಸಾನ್ ತರದ
2: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ ಎಆರ್ ಎಫ್ ಪರ್ ಮಿಲ್ತೆ
3: ಬದಲಾ ದಾರೂ ಪುಲಕೆ
4: ಬರಸನ್ ಹೋಲೆ
5: ಆಕಾಶವಾಣಿ ಅನೇಕ ತಮಿಳು ನಿಗಳ್ಚಿಗಳು ನ್ಯೂಸ್ ಆನ್ ಎಆರ್ ಆಪ್ ಇಲ್ ಕಿಡೈಕುಂ.

ಈಗ ಇನ್ನೊಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಇಂಥ ಸಂದೇಶವನ್ನು ಕಳಿಸಿ. ಇವರು ಸೂರಪ್ಪ ಚಿತ್ರದ ಇವರು ಮೂರು ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿವೆ, ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶದಲ್ಲಿ ಸಂಜಯ್ ತುಂಬ ಚೆನ್ನಾಗಿದೆ ಹಾಡು ಅಂತ ಹೇಳಿದ್ದಾರೆ. ಇವರು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕಳಿಸಿದ್ದಾರೆ, ಇದು ಓದೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹಾಗೆಯೇ ಇನ್ನು ಮುಂದಿನ ಸಂದೇಶದಲ್ಲಿ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಹೇಳ್ತಾ ಇದ್ದಾರೆ, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಹೇಳಿ. ನಿಮಗೆ ಧನ್ಯವಾದ ನಿಮ್ಮ ಪ್ರೋತ್ಸಾಹಕ್ಕೆ. ಹಾಗೆಯೇ ಮೂರು ಹಾಡುಗಳು ತುಂಬ ಚೆನ್ನಾಗಿವೆ, ಇಷ್ಟ ಆಗಿದೆ, ಸೂರಪ್ಪ ಚಿತ್ರದ ಗೀತೆ ತುಂಬ ಸುಮಧುರವಾಗಿದೆ, ದಯವಿಟ್ಟು ಧನ್ಯವಾದ ಪ್ರಸಾರಕ್ಕೆ ಅಂತ ಹೇಳಿದ್ದಾರೆ. ಖಂಡಿತ, ನಿಮ್ಮ ಮೆಚ್ಚುಗೆಗೆ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಿಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾ ಇರಿ ಅಂತ ಹೇಳ್ತೇನೆ. ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ ಮೇಡಮ್, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ, ಇವರು ಓನನ್ನನಲ್ಲಿ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ಖಂಡಿತ, ಇನ್ನೇನು ಅದೇ ಹಾಡು ಪ್ರಸಾರಕ್ಕೆ ಸಿದ್ಧವಾಗಿದೆ, ಕೇಳಲು ಕಾಯ್ತಾ ಇರಿ ಅಂತ ಹೇಳ್ತಾ. ಇನ್ನು ಬೆಳಗಾವಿ ತಾಲೂಕು ಸುಳೆಬಾವಿ ಗ್ರಾಮದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರಿಗೆ ಮೂರು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ.

ಹಾಗೆಯೇ ಆತ್ಮೀಯ ನಿರೂಪಕರಿಗೆ ನಮಸ್ಕಾರ ಅಂತ ಹೇಳ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಇವ್ರು ಹೇಳ್ತಾ ಇದ್ದಾರೆ, ನನ್ನಾಸೆಯ ಹೂವೆ ಚಿತ್ರದ ಹೊಂಬಾಳೆ ಹೊಂಬಾಳೆ ಈ ಗೀತೆ ಎಷ್ಟು ಸಲ ಕೇಳಿದರೂ ಕೇಳಬೇಕು ಅನಿಸುತ್ತೆ ಕಣ್ರಿ ಮೇಡಮ್, ಅಷ್ಟು ಸುಮಧುರವಾಗಿದೆ ಹಾಡು, ಒಳ್ಳೆ ಹಾಡಿನ ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ನಿಶಾಂತ್ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ಸೊಗಸಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಗತ್ತೆ ಸುಮಧುರವಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಬಾಗೇನಾಡ್ ರಮ್ಯಾ ನಿತಿನ್ ಯಶ್ವಂತ್ ಸುರೇಶ್ ಇವರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಚೆನ್ನಾಗಿವೆ, ಆಯ್ಕೆಗೆ ಧನ್ಯವಾದ ಅಂತ ಹೇಳಿ. ಹಾಗೆಯೇ ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ಅರ್ಥಗರ್ಭಿತವಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಎಲ್ಲ ಹಾಡುಗಳು ಇಷ್ಟ ಹಾರಕ ಭಾವಿ ಮಹಾದೇನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಎಲ್ಲ ಹಾಡುಗಳು ಚೆನ್ನಾಗಿವೆ, ಅದರಲ್ಲೂ ಸೂರಪ್ಪ ಚಿತ್ರದ ಬಡವರ ಮನೆ ಊಟ ಈ ಹಾಡು ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ. ಇನ್ನು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಎಲ್ಲ ಹಾಡುಗಳು ಚೆನ್ನಾಗಿವೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರು. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗುತ್ತೆ, ಇನ್ನೊಂದು ಹಾಡು ಬಾಕಿ ಇದೆ, ಈಗ ಪ್ರಸಾರವಾಗಲಿದೆ ಮಕ್ಕಳೇ. ಹಾಗೆ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ನೀವು ಕಥೆಯನ್ನು ಕರೆ ಮಾಡಿ ಮುಂದುವರಿಸ್ತೀರಲ್ವಾ? ನಮ್ಮ ದೂರವಾಣಿ ಸಂಖ್ಯೆ 9448640273, ಮತ್ತೊಂದು 9141917272. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ಓ ನನ್ನ ನಲ್ಲೆ ಚಿತ್ರದ ಗೀತೆ.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ. ಈಗ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಮಕ್ಕಳೇ, ನಾನು ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿ ಇದ್ದೇನೆ ಅಂತ ಹೇಳ್ತಾ ಈಗ ಒಂದು ಮಕ್ಕಳ ಗೀತೆಯನ್ನ ಕೇಳೋಣ. ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ.

0: ನಮಸ್ತೆ ಮೇಡಮ್.
1: ನಮಸ್ತೆ, ಹೇಳಿ ನಿಮ್ಮ ಹೆಸರು?
0: ಕೀರ್ತನಾ ಮ್ಯಾಮ್.
1: ಕೀರ್ತನಾ, ಓಕೆ. ಹೇಳು ಕೀರ್ತನಾ, ಹೇಗಿದ್ದೀಯಾ? ಸಂಜೆ ಕಾಫಿ ಹಾಲು ಏನ್ ಕುಡ್ದೆ? ಓ, ನಮ್ಮ ನಂದು ಆಯ್ತು. ಈಗ ಕತೆ ಮುಂದುವರಿಸ್ತೀಯಲ್ವಾ ನೀನು? ಹಾ, ಹೇಳಮ್ಮ ಕೀರ್ತನ.
0: ಸತ್ಯ ಆ ಪರ್ಸನ್ನು ಕಳೆದುಕೊಂಡವರಿಗೆ ತಲುಪಿಸಲು ಮುಂದಾದ ಅವನ ಗೆಳೆಯ ಹೇಳಿದ ಮಾತ ಕೇಳದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಇದು ನಾನು ದಾರಿಯಲ್ಲಿ ಬರುವಾಗ ಯಾರೋ ಬೀಳಿಸಿಕೊಂಡು ಹೋಗಿದ್ದಾರೆ. ಈ ಪರ್ಸನ್ ಅವರಿಗೆ ತಲುಪಿಸಿ ಬರಬಿಟ್ಟು ಎಂದನು ಸತ್ಯ. ಅವನ ಪ್ರಾಮಾಣಿಕತೆಯನ್ನು ನೋಡಿದ ಪೊಲೀಸರು ಅವನಿಗೆ ಧನ್ಯವಾದ ಹೇಳಿದರು. ಸತ್ಯ ಬೇರೆಯವರದು ಸತ್ಯ ನಮ್ಮದಲ್ಲ ಎಂದು ತಿಳಿದು ಅವನ ಪ್ರಾಮಾಣಿಕತೆಯನ್ನು ತಿಳಿಸಿಕೊಂಡನು.
1: ಓಕೆ, ಬಹಳ ಸೊಗಸಾಗಿ ಕಥೆಯನ್ನ ಮುಂದುವರಿಸ್ತೀವಿ. ಅವನು ಮನಸ್ಸನ್ನು ಚೇಂಜ್ ಮಾಡ್ಕೊಂಡಿಲ್ಲ ಅಲ್ವಾ? ನೀನ್ ಹೇಳು, ನಿನಗೇನಾದ್ರೂ ದುಡ್ಡಿನ ಪರ್ಸು ಅಥವಾ ಬೇರೆ ಏನಾದ್ರೂ ಸಿಕ್ಕರೆ ನೀನೇನ್ ಮಾಡ್ತೀಯ? ನಿಮ್ ಶಾಲೆಯಲ್ಲಿ ಏನಾದ್ರೂ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ, ಏನ್ ಮಾಡ್ತೀಯಾ? ವೆರಿ ಗುಡ್, ಶಿಕ್ಷಕರಿಗೆ ಕೊಡ್ತೀಯ ಅಲ್ವಾ? ಅದನ್ನ ಒಂದು ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವ್ರು ಬಂದು ತಗೊಂಡೋಗ್ಲಿ ಅಂತ ಹೇಳಿಸ್ಬಿಟ್ರೆ ಆಯ್ತಲ್ವಾ? ಹೌದು. ಓಕೆ, ಬಹಳ ಸೊಗಸಾಗಿ ಕಥೆಯನ್ನ ಮುಂದುವರಿಸಿದೆ ಕೀರ್ತನ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಕೀರ್ತನ ಬಹಳ ಸೊಗಸಾಗಿ ಕಥೆಯನ್ನ ಮುಂದುವರಿಸಿದ್ಲು. ನೋಡೋಣ ಇನ್ನೊಂದಷ್ಟು ಪುಟಾಣಿಗಳು ಹೇಗೆ ಕಥೆಯನ್ನ ಮುಂದುವರಿಸ್ತಾರೆ ಅಂತ.

ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ, ಯಾರಿದು ಪುಟಾಣಿ? ಹಲೋ, ಕರೆ ತುಂಡಾಯ್ತು.

ಪ್ರಸಾರ ಆಗ್ತಾ ಇದೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗಷ್ಟೇ ರೇಡಿಯೋ ಟ್ಯೂನ್ ಮಾಡಿರುವಂತಹ ಮಕ್ಕಳಿಗೋಸ್ಕರ ಮತ್ತೊಮ್ಮೆ ಕಥೆಯನ್ನ ಹೇಳ್ಬಿಡ್ತೇನೆ. ಒಂದೂರ್ನಲ್ಲಿ ಸತ್ಯ ಅಂತ ಹೇಳಿ ಒಬ್ಬ ಪ್ರಾಮಾಣಿಕ ಹುಡುಗ ಇರ್ತಾನಂತೆ. ಆತ ರಸ್ತೆಯಲ್ಲಿ ಹೋಗುವಾಗ ಒಮ್ಮೆ ಅವನಿಗೆ ಹಣದ ಪರ್ಸು ಅಂದರೆ ದುಡ್ಡು ತುಂಬಿರುವಂತಹ ಪರ್ಸು ಸಿಗುತ್ತಂತೆ. ಆತ ಅದನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಕಳ್ಕೊಂಡವ್ರಿಗೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾಗ ಅವನ ಸ್ನೇಹಿತ ಸಿಕ್ಕು, ಇದನ್ನು ನೀನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀಯಾ, ಇದನ್ನು ನೀನೇ ಬಳಸ್ಕೊ, ಹೇಗಿದ್ರೂ ಈಗ ನಿನಗೆ ಹಣದ ಅವಶ್ಯಕತೆ ಇದೆಯಲ್ಲ, ಇದನ್ನು ಕೊಡಬೇಡ, ನೀನೇ ಬಳಸ್ಕೊ ಅಂತ ಹೇಳಿ ಹೇಳ್ತಾನಂತೆ. ಹಾಗಿದ್ರೆ ಸತ್ಯ ಮುಂದೆ ಏನು ಮಾಡ್ದ? ಅವನು ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಳ್ಕೊಂಡವ್ರಿಗೆ ಅದನ್ನು ತಲುಪಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಟ್ನ. ಏನಾಯಿತು ಮುಂದೆ, ಯಾರು ಈ ಹಣವನ್ನು ಕಳ್ಕೊಂಡಿರಬಹುದು ಎನ್ನುವಂತಹ ರೀತಿಯಲ್ಲಿ ಈ ಸುಳಿವುಗಳ ಸುತ್ತ ನೀವು ಮಕ್ಕಳೇ ಕಥೆಯನ್ನು ಮುಂದುವರಿಸಿ ನನ್ನೊಂದಿಗೆ ಈಗ ಕರೆ ಮಾಡಿ ಮಾತನಾಡಬಹುದು. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳಿಬಿಡ್ತೇನೆ. 9484 ಮತ್ತೊಂದು 9147 ಕರೆ ಮಾಡಿ ನನ್ನೊಂದಿಗೆ ಕಥೆಯನ್ನು ಮುಂದುವರಿಸ್ತೀರಲ್ಲ. ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿ ಈಗ ಮತ್ತೊಂದು ಗೀತೆ

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ನಿಖಿಲ್.
0: ನಿಖಿಲ್, ಎಲ್ಲಿಂದ ನಿಖಿಲ್?
1: ನಿಖಿಲ್.
0: ಓಕೆ, ಹೇಳು ಹೇಳಪ್ಪ, ಕಥೆಯನ್ನ ಮುಂದುವರಿಸು.
1: ಸತಿ ಎಂಬ ರಾಮಾಯಣಕ್ಕೆ ಹುಡುಗನು ಅವನ ಹಣವನ್ನು
0: ಅವನಿಗೆ ಸಿಕ್ಕಂತ ಹಣವನ್ನ
1: ಪೊಲೀಸರಿಗೆ ಕೊಡುತ್ತಾನೆ. ಏಕೆಂದರೆ ಅವನ ಹೆಸರಿನಲ್ಲಿಯೇ ಪ್ರಾಮಾಣಿಕತೆ ಎಂಬುದಿದೆ. ದೇವರ ಹಣವನ್ನು ನಾವು ಯಾವತ್ತಿಗೂ ನಮ್ಮದಾಗುವುದಿಲ್ಲ.
0: ಹೌದು,
1: ಹೇಳುತ್ತಾನೆ.
0: ಓಕೆ ಓಕೆ ನಿಖಿಲ್. ಓಕೆ, ಬಹಳ ಸೊಗಸಾ ಕಥೆಯನ್ನ ಮುಂದುವರಿಸಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಓಕೆ, ಹೀಗೆ ಪ್ರತಿ ವಾರ ಈ ಪ್ರೋಗ್ರಾಮ್ ಇರುತ್ತೆ, ಕರೆಯನ್ನ ಮಾಡಿ ಪ್ರತಿ ವಾರ. ಈಗ ಮಕ್ಕಳ ಗೀತೆಯನ್ನ ಮುಂದುವರಿಸೋಣ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ತರ ಪ್ರಾಣಿಗಳ ಬೀಡು. ಒಂದು ಸಲ

0: ಕೋತಿ ಹೇಳಿದ ಮಾತನ್ ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಖರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ.
1: ಎಲ್ಲವೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ?
2: ಮನುಷ್ಯನೇ ಯಾಕಪ್ಪ ಹುಲಿರಾಯ?
0: ಬುದ್ಧಿ ಬಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೆ ಸಿಕ್ಕಿದರವನು ಕಚ್ ಕಚ್ ತಿಂತೀನಿ ನಾನು.

0: ಅರಮನೆ ಅಂದ್ರೆ
1: ನಿನ್ನಂಥ ರಾಜ ಇರೋ ಮನೆ
0: ಅಂಥದ್ ಯಾವುದು ಇಲ್ವಲ್ಲ,
1: ಕಟ್ಕೊಡ್ಬಲ್ಲೆ ನಾನೆಲ್ಲ.
0: ಹಾಗಾದ್ರೆ ಕಟ್ಕೊಡು.

0: ಪಟ್ಟನೆ ಬೋನಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ.
1: ಆಮೇಲೆ ಏನಾಯ್ತು?
2: ಯಾಕೆ ಹೀಗೆ ಮಾಡಿದೆಯೋ ನೀನು ಹೇಳಯ್ಯ,
0: ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ.
2: ಓ ಮನುಷ್ಯ ಪ್ರಾಣಿ ನೀನೇ?
0: ಹೌದು ನಾನೇ.

ಇದಾಗಿತ್ತು ಈ ಹೊತ್ತಿನ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮಕ್ಕೆ ಕೀರ್ತನ ಮತ್ತು ನಿಖಿಲ್ ಎನ್ನುವಂತಹ ಪುಟಾಣಿಗಳು ಕಥೆಯನ್ನ ಮುಂದುವರಿಸಿ ಕರೆ ಮಾಡಿ ಕಥೆಯನ್ನ ಮುಂದುವರಿಸಿದ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಣ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:15 ಇದೀಗ ಕೆಲವು ಪ್ರಕಟಣೆಗಳು.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ಕೆಳಗಡೆ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಮಂಗಳವಾರ ಸಂಜೆ ಅಂದರೆ ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಯುಎಂ ಮರುಳಸಿದ್ದೇಶ್. ಕೇಳುಗರು ಕರೆ ಮಾಡಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 2956949. ಎಸ್ಟಿಡಿ ಕ್ರಮಾಂಕ 0-8-1-9-4. ತಪ್ಪದೇ ಕರೆ ಮಾಡಿ ಇದೇ ಮಂಗಳವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
3: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
2: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
4: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
2: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:10:15. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಕೆಳಗರೆ ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕೋರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ. ಶುಭವಿ ಡಿಸೈನ್ನ ಸ್ಥಾಪಕಿ, ಬಯೋಟೆಕ್ನಾಲಜಿಯ ಮಹತ್ವಾಕಾಂಕ್ಷಿ ಬರಹಗಾರ್ತಿ, ಕರ್ನಾಟಕ ಸಂಗೀತ ಹಾಗೂ ಭರತನಾಟ್ಯ ವಿದ್ಯಾರ್ಥಿನಿ ಎಸ್ ಸಮುದ್ಯತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಆರ್ನಬ್ ಚಟ್ಟೋಪಾಧ್ಯಾಯ ಅವರ ಗಾಯನ ಆಲಿಸಲಿದ್ದೀರಿ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಾದರೆ ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದು ಕೇಳಿಬರಲಿದೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯೊಂದು ಬಿತ್ತರವಾಗಲಿದೆ. 6:50 ಆರೋಗ್ಯ ಬಿಂದು. ವಿಷಯ ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಕಲ್ಲುಗಳಿಗೆ ಯುನಾನಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಉಸ್ಮಾನ್ ನಾಹಿದ್. 7:00 ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಶಾಂತಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರದುರ್ಗದ ಆಯುಷ್ ಇಲಾಖೆ. 7:50 ಪದಬಂಧ ನೇರ ಫೋನಿನ್ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನ ಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಳುಕೊಂಡಲು ಅವರೊಂದಿಗೆ

ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 9:30 ನಮ್ಮ ನಿಲಯದಿಂದ ಚರಣ ನಮ್ಮದು, ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣ, ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. 11:00 ಚಿಗುರು, ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಉತ್ತರ ವಲಯ ಎಸ್ಪಿಎಸ್ ನಗರ 2ನೇ ಹಂತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮ ಮುಂದುವರಿಯುವುದು. 11:30 ಫಿಲ್ಮಿ ದುನಿಯಾ, ಸಿನಿಮಾ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳಲಿದ್ದೀರಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರೊಂದಿಗೆ ಅವರ ಪರಿಚಯ ಪರಿಚಯಿಸಲಿದ್ದಾರೆ ಆಶಾ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಕನ್ನಡ ಕ್ಷಮಿಸಿ ನಮ್ಮ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳು, 5:30 ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ಏಕಾಂತಪ್ಪ ಹಾಗೂ ಸಂಗಡಗರಿಂದ ಭಜನೆ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಹೊಸಕೆರೆ ಪಾಳ್ಯ ಗ್ರಾಮದ ಯುವ ಕೃಷಿಕ ಯುವರಾಜ್ ಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 to 9:45, 9:15 ಪಂದ್ಯದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ವೀಕ್ಷಕ ವಿವರಣೆ ಕೇಳುವಿರಿ. ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ನಮ್ಮ ನಿಲಯದ ಕಾರ್ಯಕ್ರಮಗಳು ಮುಂದುವರಿಯಲಿದ್ದು, 7:45 ಕನ್ನಡದಲ್ಲಿ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಬಂಗಾರದ ಹಂಡೆ, ರಚನೆ ಶ್ರೀ ರಾಮಚಂದ್ರ ಭಾವೆ, ನಿರ್ದೇಶನ ಪ್ರಭಾಶಿರೂರು. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಆಲಿಸಲಿದ್ದೀರಿ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕೇಳಿ ಚಳ್ಳಕೆರೆ ತಾಲೂಕು ಕೋರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ.

చెళ్ళకిరే తాలూకు కోర్లకుంటే గ్రామ ಕೋರ್ಲಕುಂಟೆ ಗ್ರಾಮದ ದುರ್ಗಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.

0: ಸಮಯ 6:30 ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ನಮಸ್ಕಾರ ನಾನು ಡಾಕ್ಟರ್ ದೀಪಾ ಎಂಬಿ ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನು ಭೂವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ ಪರ್ವತಗಳು ರೂಪುಗೊಳ್ಳುವುದಿರಬಹುದು ನದಿಗಳು ಹರಿಯುವುದಿರಬಹುದು ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು ಭೂಕಂಪನಗಳು ಸಂಭವಿಸದಿರುವುದು ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹುತವನ್ನ ತಪ್ಪಿಸಬಹುದಲ್ವಾ ಹೌದು ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ ರಚನೆ ಖನಿಜಗಳ ಸ್ವರೂಪ ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ

ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನ ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನ ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:35. ಈಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
0: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮ ಬಿತ್ತರವಾಗಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: Nothing better than this. Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನ

0: ಮಕ್ಕಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದ

0: ಪ್ರತಿನಿಧಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1,500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
4: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir, who's sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
5: And once again, I would like to congratulate Shooks on this great achievement. And thank you for inviting me here and for everyone out here who's come here. If I again, like he said, if I missed out anyone...

0: is because maybe if I thought speech was silver, in your case, I thought silence is golden. So that's why. And so Somnathan sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the action mission there. A lot of support. Like I say, I had to keep pinching myself many times to see I'm also part of this. And you get that imposter syndrome.
1: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜೆ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
3: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
5: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ.
6: ಹೋಗಣ್ವಾ?
7: ಎಲ್ಲಿಗೆ?
6: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳಿದರೆ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಬರುವ ಮಂಗಳವಾರ ಅಂದರೆ ದಿನಾಂಕ 7/7/2026 ಸಂಜೆ 6:50 ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ. ವಿಷಯ, ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಆಗ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ UM ಮರುಳಸಿದ್ದೇಶ್. ಕೇಳುಗರು ಕರೆ ಮಾಡಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 944-86-40-273 ಮತ್ತೊಂದು 9141-917-2772. ಸ್ಥಿರ ದೂರವಾಣಿ ಸಂಖ್ಯೆ 295649 STD ಕ್ರಮಾಂಕ 08194. ತಪ್ಪದೇ ಕರೆ ಮಾಡಿ ಇದೇ ಬರುವ ಮಂಗಳವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ.
8: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
9: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
10: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ
11: ಹೈನ್.
12: ಆಕಾಶವಾಣಿ ಅನೇಕ ತಮಿಳು ನಿಘಳಿಗಳು ನ್ಯೂಸ್ ಆನ್ AIR ಆಪ್ ಕಿಡೈಕು.

0: ऍपमध्ये उपलब्ध आहे.
1: माझ्या तुमच्या जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 DTH ವಾಹಿನಿ, FM ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
6: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
6: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
7: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
6: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
7: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
6: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
7: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
6: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
7: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
6: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ರೈತ ಬಾಂಧವರೇ, ಈಗ ಕೇಳಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ.
9: ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಮಂಜುನಾಥ್ ಸರ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈ ವರ್ಷದಲ್ಲಿ ಅಂದರೆ 2027 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತ ಬಾಂಧವರೇ ನಿಮಗೆ ನೀಡಲಿದ್ದಾರೆ. ಇವತ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
10: ನಮಸ್ಕಾರಗಳು
9: ಸರ್. ಹೇಳಿ ಸರ್, ಈಗಾಗಲೇ 2000

0: 2027ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನುವಂಥದ್ದು ಈಗಾಗಲೇ ಜಾರಿಯಲ್ಲಿ ಇದೆ ಸರ್. ಅಂದ್ರೆ ಈ ಒಂದು ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಏನ್ ಸರ್?
1: ಈಗ ನೋಡಿ, ನಾವು ಹೇಗೆ ಇದನ್ನ ಲೈಫ್ ಇನ್ಶೂರೆನ್ಸ್ ಗೆ ಜೀವ ವಿಮೆಯನ್ನ ಮಾಡಿಸ್ತೇವೆ, ವಾಹನಗಳಿಗೆ ವಿಮೆಯನ್ನ ಮಾಡಿಸ್ತೇವೆ, ಅದೇ ರೀತಿಯಲ್ಲಿ ನಮ್ಮ ಬೆಳೆಗಳಿಗೂ ಸಹ ವಿಮೆ ಮಾಡಿಸ್ಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳು ಅವಕಾಶವನ್ನು ಕಲ್ಪಿಸಿರ್ತಕ್ಕಂತ ಒಂದು ಯೋಜನೆ. ಸೊ ಈ ಯೋಜನೆಯಡಿ ನಾವು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೂ ಸಹ ವಿಮೆಯನ್ನ ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಏನು, ನಮ್ಮ ಬೆಳೆ ಯಾವಾಗಾದ್ರೂ ಪ್ರಕೃತಿಯ ವೈಪರೀತ್ಯಗಳಿಗೆ ತುತ್ತಾಗಿ ನಮಗೆ ಏನು ನಿರೀಕ್ಷಿತ ಇಳುವರಿ ಬೆಳೆಗಳ ಮೂಲಕ ಬರ್ತಾ ಇರುತ್ತೆ, ನಾನು ಈ ಒಂದು ಬೆಳೆ ಹಾಕ್ತೇನೆ, ಈ ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳಾಗ್ಬೋದು, ಮೆಕ್ಕೆಜೋಳ ಹಾಕ್ಬೋದು, ನನಗೊಂದು ನಿರೀಕ್ಷಿತ ಮಟ್ಟದ ಇಳುವರಿ ಇರುತ್ತೆ. ಅಂದ್ರೆ ಸಾಧಾರಣವಾಗಿ ಪ್ರತಿ ವರ್ಷನು ಸರಾಸರಿ ಒಂದು 5 ಕ್ವಿಂಟಲ್ಲು 10 ಕ್ವಿಂಟಲ್ಲು 20 ಕ್ವಿಂಟಲ್ಲು ಒಂದೊಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಬರುವಂತದ್ದು ಇರುತ್ತೆ. ಆ ಇಳುವರಿ ಏನಾದರೂ ಕೊರತೆ ಆದಾಗ ಎಷ್ಟು ಕೊರತೆ ಇದು ಇಳುವರಿ ಆಗುತ್ತೆ, ಅದಕ್ಕೆ ಪೂರಕವಾಗಿ ರೈತರು ಆರ್ಥಿಕವಾಗಿ ನಷ್ಟ ಹೊಂತಾರೆ, ಆ ನಷ್ಟವನ್ನ ಆರ್ಥಿಕ ನಷ್ಟವನ್ನ ಭರಿಸ್ಕೊಡ್ತಕ್ಕಂಥದಕ್ಕೆ ಸರ್ಕಾರ ಕಲ್ಪಿಸಿರ್ತಕ್ಕಂಥ ಯೋಜನೆನೆ ಇದು ನಮ್ಮ ಫಸಲ್ ಬಿಮಾ ಯೋಜನೆ ಅಥವಾ ಬೆಳೆ ಬಿಮಾ ಯೋಜನೆ ಅಂತಾನೂ ಹೇಳ್ತೇವೆ. ಈ ಯೋಜನೆ ಅಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡನ್ನೂ ಸಹ ಭಾಗಿಯಾಗಿರ್ತಕ್ಕಂಥದ್ರಿಂದ ಇದನ್ನ ನಾವು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ಇದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದನ್ನ ಹೇಳ್ತೇವೆ.
0: ಸರ್, ಈಗ ಈ ಒಂದು ಬೆಳೆ ವಿಮಾ ಯೋಜನೆಯ ಒಂದು ಸೌಲಭ್ಯವನ್ನ ನಮ್ಮ ರೈತರು ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕಾಗುತ್ತೆ?
1: ಈಗ ಇದು ಅನ್ವಯ ಆಗ್ತಕ್ಕಂಥದ್ದು ಯಾರ ರೈತರು ಅವರ ಹೆಸರಲ್ಲಿ ಜಮೀನು ಇರುತ್ತೆ, ಆ ಜಮೀನ್ ಇರ್ತಕ್ಕಂತ ರೈತರನ್ನು ಇದರಲ್ಲಿ ಭಾಗವಹಿಸಬೇಕಾಗುತ್ತೆ, ಅವರು ಫಲಾನುಭವಿಗಳು ಆಗಿರ್ತಾರೆ. ಸೊ ಆ ರೈತರು ಏನ್ ಮಾಡ್ಬೇಕಾಗಿರುತ್ತೆ, ಈಗ ಒಂದೊಂದು ತಾಲೂಕಿನಲ್ಲಿ ಇದನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಏನು 50 ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಯನ್ನ ಮುಖ್ಯ ಬೆಳೆ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಗಳನ್ನ ಹೋಬಳಿ ಮಟ್ಟದ ಬೆಳೆಗಳು, ಇವನ್ನ ಮೈನರ್ ಕ್ರಾಪ್ಸ್ ಅಂತ ಹೇಳ್ತೇವೆ, ಮುಖ್ಯ ಬೆಳೆನ ಮೇಜರ್ ಕ್ರಾಪ್ ಅಂತ ಹೇಳ್ತೇವೆ. ಹಾಗಾಗಿ ಇದರಲ್ಲಿ ಈ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿನೂ ಸಹ ಒಂದು ವಿಮಾ ಘಟಕವಾಗಿರುತ್ತೆ, ಹಾಗೆ ಹೋಬಳಿ ಮಟ್ಟನೂ ಸಹ ಒಂದು ವಿಮಾ ಘಟಕವಾಗಿ ಇರುತ್ತೆ. ಸೊ ಇದಕ್ಕೆ ಪೂರಕವಾಗಿ ಸರ್ಕಾರ ನೋಟಿಫೈ ಮಾಡಿರುತ್ತೆ, ಅಂದ್ರೆ ಅಧಿಸೂಚಿತ ಬೆಳೆಗಳು ಯಾವು, ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಸೂಚಿತ ಬೆಳೆಗಳು ಯಾವು ಅಂತಕ್ಕಂಥದನ್ನ ಹೇಳುತ್ತೆ. ಈಗ ನಾವು ಚಳ್ಳಕೆರೆ ತಾಲೂಕನ್ನ ತೆಗೆದುಕೊಂಡಾಗ ಚಳ್ಳಕೆರೆ ತಾಲೂಕಿನಲ್ಲಿ ಮುಖ್ಯ ಬೆಳೆ ಅಂತಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಸೂಚಿತ ಬೆಳೆಯಾಗಿ ಶೇಂಗಾ ಇರುತ್ತೆ, ಚಿತ್ರದುರ್ಗ ಜಿಲ್ಲೆಗೆ ಮಳೆಯಾಶ್ರಿತ ಮುಸುಕಿನ ಜೋಳ ಇದೆ, ಹಿರಿಯೂರು ತಾಲೂಕಿಗೆ ಶೇಂಗಾ ಮತ್ತು ಸೂರ್ಯಕಾಂತಿ ಮಳೆಯಾಶ್ರಿತ ಬೆಳೆಗಳು ಇವು ಮುಖ್ಯ ಬೆಳೆಗಳಾಗಿರ್ತವೆ. ಹೊಳಲ್ಕೆರೆ ತಾಲೂಕಿನಲ್ಲಿ ಮುಸುಕಿನ ಜೋಳ ಮತ್ತು ರಾಗಿ, ಕೆಲವು ಕಡೆ ಮುಸುಕಿನ ಜೋಳ ಇರುತ್ತೆ, ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ರಾಗಿನೂ ಸಹ ಅಧಿಸೂಚಿತ ಮುಖ್ಯ ಬೆಳೆ ಇರುತ್ತೆ. ಹಾಗೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶೇಂಗಾ ನೆಲಗಡಲೆ ಅಧಿಸೂಚಿತ ಮುಖ್ಯ ಬೆಳೆ ಆಗಿರುತ್ತೆ. ಹೊಸದುರ್ಗ ತಾಲೂಕಿನಲ್ಲಿ ರಾಗಿ ಮಳೆಯಾಶ್ರಿತ ಮುಖ್ಯ ಬೆಳೆ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನ ಅವರು ನೋಡ್ಕೋಬೇಕು. ಇದನ್ನ ನೋಡ್ಕೊಂಡು ಮಳೆಯಾಶ್ರಿತ ಇದನ್ನ ಹೌದಾ ನೀರಾವರಿಯ ಅಂತೇಳಿ, ಕೆಲವರು ನೀರಾವರಿಗೆ ತುಂಬಿರ್ತಾರೆ, ನಮ್ಗೆ ಬೆಳೆ ವಿಮೆ ಬರಬೇಕಾಗಿತ್ತು ಬರ್ಲಿಲ್ಲ ಅಂತಕ್ಕಂಥದ್ದನ್ನು ಇರುತ್ತೆ. ಸೊ ಇಲ್ಲಿ ಸ್ಪಷ್ಟತೆ ಇರಬೇಕು ರೈತರಿಗೆ, ಯಾವ ಬೆಳೆ ಮುಖ್ಯ ಬೆಳೆ ಆಗಿ ಅಧಿಸೂಚಿತ ಆಗಿರುತ್ತೆ ಆ ಬೆಳೆಗೆ ಇದನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಸರ್ಕಾರದ ಏಕೈಕ ಉದ್ದೇಶ ಅಂತಂದ್ರೆ ಯಾವಾಗ ನಮ್ಮ ಇದನ್ನ ಕೃಷಿ ಬೆಳೆಗಳಾಗ್ಲಿ ತೋಟಗಾರಿಕಾ ಬೆಳೆಗಳಾಗ್ಲಿ ಪ್ರಕೃತಿಯ ವೈಪರೀತ್ಯಕ್ಕೆ ಅಥವಾ ವೈರುಧ್ಯಕ್ಕೆ ತುತ್ತಾಗಿ ಆರ್ಥಿಕವಾಗಿ ನಷ್ಟ ಹೊಂದತಕ್ಕಂಥ ಸಂಭವ ಇರುತ್ತೆ, ಅವ್ರಿಗೆ ಆ ಆರ್ಥಿಕ ಚೈತನ್ಯವನ್ನ ಯೋಜನೆ ಮೂಲಕ ತುಂಬಿಕೊಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ಈಗ ನಾವು ಯಾವ ಬೆಳೆಗೆ ವೈಫಲ್ಯತೆ ಜಾಸ್ತಿ ಇರುತ್ತೆ, ಮಳೆಯಾಶ್ರಿತ ಬೆಳೆಗಳಲ್ಲ ನೀರಾವರಿ ಬೆಳೆಗಳಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಕಲ್ಪನೆ ನಮ್ಮ ರೈತರಲ್ಲಿನೂ ಇರಬೇಕು. ಅದಕ್ಕೆ ಪೂರಕವಾಗಿ ಯೋಜನೆಯಲ್ಲಿ ಭಾಗಿಯಾಗಿ ಯೋಜನೆಯ ಉದ್ದೇಶಗಳಿಗೆ ಅನುಗುಣವಾಗಿ ಅದನ್ನ ಅರ್ಥ ಮಾಡಿಕೊಂಡು ಪಡ್ಕೊಂಡು ಅದರ ಲಾಭನೂ ಸಹ ಪಡ್ಕೊಳ್ತಕ್ಕಂತ ಅವಕಾಶ ಇದೆ. ಅದನ್ನ ಆ ರೀತಿನಲ್ಲಿ ಆರ್ಥಿಕ ಸಮತೋಲನವನ್ನ ನಮ್ಮ ರೈತ ಸಮುದಾಯ ಕಾಪಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ತಂದಿರತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಅಧಿಸೂಚಿತ ಬೆಳೆ ಯಾವುದು, ಹೋಬಳಿ ಮಟ್ಟದ್ದು ಯಾವುದು, ಗ್ರಾಮ ಪಂಚಾಯತಿ ಮಟ್ಟದ್ದು ಯಾವುದು ಅಂತ ಗೊತ್ತಾದ ನಂತರ ಅವರು FID ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಆಗಿದೆ.

0: ಇರುತ್ತೆ. ಎಫ್ಐಡಿ ಅಂದ್ರೆ ಫಾರ್ಮರ್ ಐಡಿ ಅಂತ ನಾವು ಹೇಳ್ತೇವೆ.
1: ಅಂದ್ರೆ ಬಹುತೇಕ ರೈತರು ಎಫ್ಐಡಿಗಳು
0: ಮಾಡಿಸಿರ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 240,000 ಎಫ್ಐಡಿಗಳು ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇದಾಗಿ ಅದನ್ನ ಸೆಂಟ್ರಲ್ ಅಗ್ರಿ ಸ್ಟ್ಯಾಕ್ ಅಂತಕ್ಕಂತ ಡೇಟಾ ಇದನ್ನ ಪೋರ್ಟಲ್ಗೂ ಸಹ ಅಪ್ಡೇಟ್ ಆಗಿರುವಂತದ್ದು ಇದೆ. ಇನ್ನೂ ಇದ ಅಲ್ಲದೆ 30,000 ಎಫ್ಐಡಿಗಳು ಅಂದ್ರೆ ಒಟ್ಟಾರೆ 270,000 ಎಫ್ಐಡಿಗಳನ್ನು ಸಹ ಈಗ ಮಾಡಿರ್ತಕ್ಕಂಥದ್ದಿದೆ. ಇದರ ಅಲ್ಲದೆ ಯಾರು ಬಿಟ್ಟು ಹೋಗಿದ್ರು ಸಹ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅವರು ಎಫ್ಐಡಿಗಳನ್ನು ಮಾಡ್ಕೋಬಹುದು.
1: ಅವಕಾಶ ಇದೆ
0: ಇದೆ. ಅದರ ಜೊತೆಗೆ ಅವರು ಇದನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕೊಡಬೇಕು. ಯಾರ ಹೆಸರಲ್ಲಿ ಎಫ್ಐಡಿ ಇದೆ ಅವರೇ ಬ್ಯಾಂಕ್ ಅಕೌಂಟ್ ಅನ್ನ ಕೊಡಬೇಕಾಗುತ್ತೆ. ಈ ಸರಿ ಈ ವರ್ಷ ಅಂದ್ರೆ 2026-27 ಮುಂಗಾರು ಹಂಗಾಮಿಗೆ ಏನು ಅಧಿಸೂಚನೆ ಮಾಡಿದೆ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ, ಇದರಲ್ಲಿ ನಾನ್ ಲೋನಿ ಅಂದ್ರೆ ಸಾಲ ಪಡೆಯದೇ ಇರತಕ್ಕಂತ ರೈತರನ್ನು ಸಹ ಡಿಕ್ಲರೇಷನ್ ಅಂದ್ರೆ ಒಂದು ದೃಢೀಕರಣವನ್ನ ಕೊಡಬೇಕಾಗುತ್ತೆ. ಬ್ಯಾಂಕ್ಗಳಿಗೆ ಎಲ್ಲಿ ಅವರು ನೋಂದಾವಣಿ ಮಾಡ್ತಾರೆ ಆ ನೋಂದಾಯಿಸತಕ್ಕಂತ ಕಡೆ, ಇದರಲ್ಲಿ ನೋಂದಣಿ ಮಾಡಿಸ್ತಕ್ಕಂಥ

0: ಈ ವರ್ಷ ಅಂದ್ರೆ 2026-27 ಮುಂಗಾರು ಹಂಗಾಮಿಗೆ ಏನು ಅಧಿಸೂಚನೆ ಮಾಡಿದೆ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ? ಇದರಲ್ಲಿ ನಾನ್ ಲೋನಿ ಅಂದ್ರೆ ಸಾಲ ಪಡೆಯದೇ ಇರತಕ್ಕಂತ ರೈತರನ್ನು ಸಹ ಡಿಕ್ಲರೇಷನ್ ಅಂದ್ರೆ ಒಂದು ದೃಢೀಕರಣವನ್ನ ಕೊಡಬೇಕಾಗುತ್ತೆ.
1: ಇದರ ಜೊತೆಗೆ
0: ಬ್ಯಾಂಕ್ಗಳಿಗೆ ಎಲ್ಲಿ ಅವರು ನೋಂದಾವಣಿ ಮಾಡ್ತಾರೆ ಆ ನೋಂದಾಯಿಸತಕ್ಕಂತ ಕಡೆ, ಇದರಲ್ಲಿ ನೋಂದಣಿ ಮಾಡಿಸ್ತಕ್ಕಂಥದಕ್ಕೆ ನಮ್ಮ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಮಾಡಿಸಬಹುದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡಿಸಬಹುದು, ಆನಂತರ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿನೂ ಸಹ ಸಾಮಾನ್ಯ ನಾಗರಿಕ ಸೇವಾ ಕೇಂದ್ರಗಳ ಮೂಲಕನೂ ಮಾಡಿಸ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ. ಸೊ ಇದರ ಜೊತೆಗೆ ಒಂದು ಸ್ವಯಂ ದೃಢೀಕರಣವನ್ನ ಕೊಡಬೇಕು. ನಾನು ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನ ಪಡೆದಿಲ್ಲ. ಬೇಕಾಗುತ್ತೆ ಅಂತಂದ್ರೆ ಈಗ ಸಾಲ ಪಡೆದಿರತಕ್ಕಂತ ರೈತರಿಗೂ ಸಹ ಇದು ಐಚ್ಛಿಕವಾಗಿರುತ್ತೆ, ಅಂದ್ರೆ ಆಪ್ಷನಲ್, ಅವರ ಇಚ್ಛೆಗೆ ಅನುಗುಣವಾಗಿ ಇದೆ. ಮೊದಲು ಇದು ಕಂಪಲ್ಸರಿ ಇತ್ತು, ಈಗ ಕಳೆದ 4-5 ವರ್ಷಗಳಿಂದ ಅದನ್ನ ಆಪ್ಟ್ ಔಟ್ ಅಂತಕ್ಕಂತ ಆಪ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಈಗ ಕೊನೆಯ 7 ದಿನಗಳಲ್ಲಿ ಅಂದ್ರೆ ಏನು ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇತ್ತು ನಮ್ಮ ಇದರಲ್ಲಿ ಬೆಳೆ ಸಾಲದ ಮೂಲಕ, ಅದರಲ್ಲಿ ಬೆಳೆ ವಿಮೆಗೆ ಕಂತು ಪಾವತಿ ಮಾಡತಕ್ಕಂಥದ್ದನ್ನು ಸೇರ್ಕೊಂಡಿರ್ತಾ ಇತ್ತು
1: ಮೊದ್ಲೆಲ್ಲ.
0: ಸೊ ಈಗ ಏನ್ ಮಾಡಿದೆ, ನಮ್ಗೆ ಬೇಡ ಅಂತ ಅಂದ್ರೆ ಅವರು ಇದರಿಂದ ಹೊರಗಡೆ ಬರಬಹುದು. ಅದಕ್ಕೆ ಆಪ್ಟ್ ಔಟ್ ಒಂದು ದೃಢೀಕರಣವನ್ನ ಅದರಲ್ಲಿ ಲೋನ್ ಪಡಿತಕ್ಕಂಥ ಸಂದರ್ಭದಲ್ಲೂ ಸಹ ತಗೊಂಡಿರ್ತಕ್ಕಂಥದ್ದು ಇರುತ್ತೆ. ಅದರ್ವೈಸ್ 7 ದಿನಗಳ ಕಾಲಾವಕಾಶ ಕಲ್ಪಿಸಿರುತ್ತೆ, ಅದರಲ್ಲಿ ಬೇಕಾದ್ರೆ ಅವರು ಕೊಟ್ಟು ನನ್ನ ಯೋಜನೆಯಿಂದ ಹೊರಗಡೆ ಬರತಕ್ಕಂಥದ್ದು ಇದೆ. ಈಗ ಏನಾಗಿದೆ, ಕೆಲವು ಕಡೆ ಏನಾಗಿರ್ತಕ್ಕಂಥದ್ದು ಸಾಲ ಪಡೆದಿರ್ತಾರೆ ಅಥವಾ ಇನ್ನೊಂದು ಬ್ಯಾಂಕಿನಲ್ಲಿ ಅಥವಾ ಇನ್ನೊಂದು ಕಡೆ ತುಂಬಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ವ್ಯವಸ್ಥೆಗೂ ಸಹ ದತ್ತಾಂಶದ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಇರಬಹುದು. ಸೊ ಮತ್ತಷ್ಟು ಪಾರದರ್ಶಕತೆಯನ್ನ ತರ್ಲಿಕ್ಕಾಗಿ ನಾನು ಎಲ್ಲೂ ಸಾಲ ಪಡೆದಿಲ್ಲ, ಹಾಗಾಗಿ ನನಗೆ ಈ ಒಂದು ವೇಳೆ ಇದನ್ನ ನನ್ನ ಬೆಳೆ ವಿಮೆ ಬಂದ್ರೆ ಈ ಹಣವನ್ನ ನನ್ನ ಯಾವುದು ಸಾಲ ಇಲ್ಲ ಅಂದ್ರೆ ಅದಕ್ಕೆ ಇದನ್ನೇನು ಪಾವತಿ ಮಾಡತಕ್ಕಂಥ ಪ್ರಶ್ನೆಗಳು ಸಹ ಬರುವುದಿಲ್ಲ. ಸೊ ಈ ರೀತಿಯ ಒಂದು ದೃಢೀಕರಣವನ್ನ ಅವರು ಎಲ್ಲಿ ನೋಂದಣಿಯನ್ನ ಮಾಡ್ತಾರೆ ನೋಂದಣಿ ಮಾಡತಕ್ಕಂಥ ಕೇಂದ್ರಗಳಲ್ಲಿ ಕೊಡಬೇಕಾಗುತ್ತೆ.
1: ಈಗ ಸಾಕಷ್ಟು ರೈತರು ಈಗ ಬೆಳೆ ಸಾಲ ತಗೊಂಡಿರ್ತಾರೆ ಸರ್, ಅಂತ ರೈತರು ಇಲ್ಲಪ್ಪ ನಾವು ಸಾಲ ತಗೊಂಡಿದ್ವಿ ಬ್ಯಾಂಕ್ಗಳಲ್ಲಿ, ಈಗ ನಾವ್ಯಾಕೆ ವಿಮೆ ಕಟ್ಟಬೇಕು, ಅವರೇ ವಿಮಾ ಕಂತನ್ನ ಕಟ್ಟುತ್ತಾರೆ ಅನ್ನುವಂಥದ್ನ ಸಾಕಷ್ಟು ತಿಳ್ಕೊಂಡಿರ್ತಾರೆ, ಅಂತ ರೈತರಿಗೆ ಏನೊಂದ್ ಕಿವಿ ಮಾತು ಹೇಳ್ತೀರಿ ಸರ್?
0: ಈಗ ಸಾಲ ಪಡೆದಿರತಕ್ಕಂಥ ರೈತರಿಗೆ ಅವರೂ ಸಹ ಈಗ ಆಪ್ಷನಲ್ ಐಚ್ಛಿಕವಾಗಿದೆ, ಐಚ್ಛಿಕವಾಗಿರ್ತಕ್ಕಂಥದ್ರಿಂದ ಅವ್ರು ಮುಂದುವರಿತಿ ಅಂದ್ರೆ ಸಮಸ್ಯೆ ಏನಿಲ್ಲ, ಯೋಜನೆಯಲ್ಲಿ ಅವರು ಭಾಗವಹಿಸಬಹುದು, ಯೋಜನೆಯ ಲಾಭನೂ ಸಹ ಸಾಲ ಪಡೆದಂತ ರೈತರಿಗೂ ಸಹ ಅವಕಾಶ ಇರತಕ್ಕಂಥದ್ರೆ ಉಪಯೋಗ ಮಾಡ್ಕೋಬಹುದು.
1: ಈಗ ಅವ್ರ ಬೆಳೆ ವಿಮೆ ನಾವು ಕಟ್ತೀವಿ ಅಂತಂದ್ರೆ ಅದೇ ಬ್ಯಾಂಕ್ನಲ್ಲಿ ಕಟ್ಟಬೇಕಾಗುತ್ತಾ, ಹೊರಗಡೆ ಎಲ್ಲಿ ಬೇಕಾದ್ರೂ ಕಟ್ಟಬಹುದಾ ಸರ್?
0: ಬಹುತೇಕ ಅವ್ರು ಎಲ್ಲಿ ವಹಿವಾಟು ಇರುತ್ತೆ ಅಲ್ಲಿ ಇದನ್ನ ಮಾಡತಕ್ಕಂಥದ್ದು ಸೂಕ್ತ,
1: ಮುಂದೇನು ಸಮಸ್ಯೆ ಬರಲ್ಲ ಅಂತ.
0: ಏನು ಸಮಸ್ಯೆ ಬರೋದಿಲ್ಲ. ಆನಂತರ ಏನಾದ್ರು ಬೆಳೆ ವಿಮೆ ಅಂದ್ರೆ ಇದನ್ನ ಸಂದರ್ಭಾನುಸಾರ ಏನಿರುತ್ತೆ, ಬೆಳೆ ವಿಮೆ ಸಂಬಂಧಪಟ್ಟ ಮಾರ್ಗಸೂಚಿಗಳ ಅನ್ವಯ ಅವರಿಗೆ ವಿಮೆ ಬರುತ್ತೆ ಅನ್ನೋದು ಖಾತ್ರಿ ಆದಾಗ ಅವರಿಗೆ NPCI ಅಂತೇಳಿ, ಸೊ NPCI ಅಂತಂದ್ರೆ ಅವರ ಆಧಾರ್, ಅವರ ಬ್ಯಾಂಕ್ ಅಕೌಂಟ್, ಅವರ ಪಹಣಿ ಇವೆಲ್ಲನೂ ಸಹ ಮ್ಯಾಚ್ ಆಗ್ಬೇಕು. ಅಂದ್ರೆ ಯಾರು ಹೊಲದ ಮಾಲೀಕರಿರ್ತಾರೆ, ಹೊಲದ ಮಾಲೀಕರ ಇದರಲ್ಲಿ ಅವ್ರದೇ ಹೊಲದ ಮಾಲೀಕರ ಅದೇ ಬ್ಯಾಂಕ್ ಅಕೌಂಟ್ ಇದಿರಬೇಕು, ಅದನ್ನ ರುಜುವಾತು ಮಾಡ್ಕೊಳ್ಳೋದಿಕ್ಕೆ ಆಧಾರ್ ಇರುತ್ತೆ, ಅದನ್ನ ರುಜುವಾತು ಮಾಡ್ಕೋಬೇಕಾಗಿರುತ್ತೆ. ಸೊ ನಾಳೆ ದಿನ ಹಣ ಪಾವತಿ ಮಾಡಬೇಕು ಅಂತಂದ್ರೆ ಇದನ್ನ ಏನು ಅವರ ಅಕೌಂಟ್ಗೆ NPCI ಲಿಂಕ್ ಆಗಿರುತ್ತೆ, ಸೊ ಅಥವಾ EKYC ಆಗಿರುತ್ತೆ, ಅಂತ ಅಕೌಂಟ್ಗೆ ಮಾತ್ರ ಜಮಾ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕಾಗಿನೇ ಇವರು ಯಾವ ಬ್ಯಾಂಕ್ನಲ್ಲಿ ವಹಿವಾಟನ್ನ ಮಾಡ್ತಾ ಇರ್ತಾರೆ ಆ ಬ್ಯಾಂಕಿನಲ್ಲೇನೆ ಇವರು ಆ ನಂಬರ್ ಅನ್ನು ಕೊಟ್ಟರೆ ಒಳ್ಳೇದು, ಆ ಇದರ ಮೂಲಕ ವಿಮೆಯನ್ನ ಪಾವತಿ ಮಾಡತಕ್ಕಂಥದ್ದು ಸಹ ಸೂಕ್ತ ಆಗಿರುತ್ತೆ.
1: ಈಗ ತಂದೆ ಹೆಸರು ಜಮೀನು ಇರುತ್ತೆ ಸರ್, ಈಗ 2 ಮಕ್ಕಳು ಅಥವಾ 3 ಮಕ್ಕಳು ಇರ್ತಾರೆ, ಈಗ ಮಕ್ಕಳಿಗೆ ವರ್ಗಾವಣೆ ಆಗಿರಲ್ಲ ಖಾತೆ ಅಂದ್ರೆ ಅಂತ ಅವರು ಕಟ್ಟಲಿಕ್ಕೆ ಅವಕಾಶ ಇದೆಯಾ ವಿಮಾ ಕಂತನ್ನ?
0: ಈಗ ನೋಡಿ, ಸರ್ಕಾರದ ಉದ್ದೇಶ ಏನು, ಗೊಂದಲಗಳಿರುತ್ತೆ, ಸಂಕೀರ್ಣತೆ ಇರುತ್ತೆ, ಅದನ್ನ ಕಡಿಮೆ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈ ಸಂಕೀರ್ಣತೆಗಳನ್ನ ಗೊಂದಲಗಳನ್ನ ಎಷ್ಟು ಕಡಿಮೆ ಮಾಡ್ತಾ ಹೋಗ್ತೇವೆ ಆಡಳಿತ ಅಷ್ಟು ಪಾರದರ್ಶಕವಾಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾರು ಇನ್ನು ಪೌತಿ ಕೇಸ್ಗಳನ್ನ ಅಥವಾ ಇನ್ನು ಹಾಗೆ ಬಾಕಿ ಉಳಿದಿರುತ್ತೆ ಅದಕ್ಕಾಗಿ ಈಗ ಸರ್ಕಾರ ಪೌತಿ ಮುಕ್ತ ಇದನ್ನ ಆಂದೋಲನವನ್ನು ಸಹ ಪ್ರಾರಂಭ ಮಾಡಿದೆ. ಪ್ರಥಮವಾಗಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರ ದಾಖಲೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಆದ್ರೂ ಸಹ ಕೆಲವೊಂದು ಸಂದರ್ಭಾನುಸಾರ ನಂದು ಆಗಿಲ್ಲಪ್ಪ ಅಂತಂದ್ರೆ, ಯಾರು ಕಾನೂನಿನ ಪ್ರಕಾರ ವಾರಸುದಾರ ಆಗಿರ್ತಾರೆ ಆ ಒಂದು ಲೀಗಲ್ ಹೇರ್ ಅಂತ ನಾವು ಹೇಳ್ತೇವೆ, ಆ ಲೀಗಲ್ ಹೇರ್ ಗೆ ಸಂಬಂಧಪಟ್ಟ ಒಂದು ಸರ್ಟಿಫಿಕೇಟ್ ಅನ್ನ ಮ್ಯೂಟೇಷನ್ ಅನ್ನ ಇದರ ಜೊತೆ ಏನು ತುಂಬ

0: ಸಂದರ್ಭದಲ್ಲಿ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ.
1: ಅಂದ್ರೆ ಈ ಒಂದು ಬೆಳೆ ವಿಮಾ ಯೋಜನೆ ಬಗ್ಗೆ ಅಂತಂದ್ರೆ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಗೊತ್ತಿರುತ್ತೆ. ಅಂತಂದ್ರೆ ಗೊತ್ತಿದ್ರು ಸಹ ಈಗ ನೀರಾವರಿ ಬೆಳೆಗಳಿಗೂ ಕಟ್ತಾರೆ ಸರ್, ಅಂದ್ರೆ ಇದು ಅನುಕೂಲ ಆಗುತ್ತಾ ಅವರಿಗೆ?
0: ನೀರಾವರಿ ಬೆಳೆಗಳಲ್ಲಿ ಬೆಳೆ ವೈಫಲ್ಯಕ್ಕೆ ತುತ್ತಾಗುವಂತಹ ಸಂಭವ ಕಡಿಮೆ ಇರುತ್ತೆ.
1: ಹೌದು ಸರ್.
0: ಇಲ್ಲಿ ನಾವು ಬೆಳೆ ನಿರ್ವಹಣೆಯಲ್ಲಿ ವಿಫಲವಾದಾಗ ಬೆಳೆ ಇಳುವರಿ ಕುಂಠಿತ ಆಗಬಹುದು. ಸೊ ಆ ನಿಟ್ಟಿನಲ್ಲಿ ಬಹುತೇಕ ನಾವು ಏನು ನೋಡ್ತಾ ಇರ್ತೇವೆ, ಈ ಒಣ ಬೇಸಾಯದಲ್ಲಿ ಬಹಳಷ್ಟು ವೈರುಧ್ಯಗಳು ಇರೋದ್ರಿಂದ ಬೆಳೆ ವೈಫಲ್ಯಗಳನ್ನು ಸಹ ಜಾಸ್ತಿ ಇರೋದ್ರಿಂದ ಅಲ್ಲಿ ಇವರು ವಿಮೆ ರಕ್ಷಣೆಯನ್ನ ಪಡೀತಕ್ಕಂಥದ್ದು ಸೂಕ್ತ. ಇನ್ನ ಒಂದು ನಾನು ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದು ಅಂತಂದ್ರೆ, ಇವತ್ತು ಸರ್ಕಾರ ಬಹಳಷ್ಟು ರೈತರಿಗಾಗಿ ಮಾಹಿತಿಯನ್ನ ಕೊಡ್ತಾ ಇರುತ್ತೆ. ಈ ಮುಂಗಾರು ಹೇಗಿರುತ್ತೆ, ಹಿಂಗಾರು ಹೇಗಿದೆ, ಇವಾಗ ಒಟ್ಟಾರೆ ಬೀಳ್ತಕ್ಕಂಥ ಮಳೆಯ ಪ್ರಮಾಣ ಎಷ್ಟಿರುತ್ತೆ, ಈ ವರ್ಷ ಏನು ಮುಂಗಾರು ಆಶಾದಾಯಕವಾಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಸಹ ಸಾಕಷ್ಟು ಹವಾಮಾನಕ್ಕೆ ಸಂಬಂಧಪಟ್ಟ ಮುನ್ಸೂಚನೆಗಳನ್ನು ಸಹ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ನಮ್ಮ ರೈತರು ಒಂದು ಮಾಹಿತಿಯನ್ನು ಹರಿಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ, ಹಂಗಾಮು ಹೇಗಿರುತ್ತೆ ಅಂತ ಅದರ ಒಂದು ಮಾಹಿತಿ ಪಡೆದ ಕೂಡಲೇ ಅವರು ಈ ಸಾರಿ ಮುಂಗಾರು ಏನಾದ್ರು ದುರ್ಬಲ ಅಂತ ಅನ್ಸಿದ್ರೆ ಆಮೇಲೆ ಸನ್ನಿವೇಶನು ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಮಾನ್ಸೂನ್ ಬಿಹೇವಿಯರ್ ಹೇಗಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನ ಹರಿತು ನನಗೆ ಬೆಳೆ ಈ ಸಾರಿ ಬರ್ತಕ್ಕಂಥ ಸಂಭವ ಕಡಿಮೆ ಅಂತಂದ ಕೂಡಲೇ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರ್ಕಾರದ ಉದ್ದೇಶನೇ ಅದು. ಸರ್ಕಾರದ ಉದ್ದೇಶ ಆರ್ಥಿಕವಾಗಿ ಏನು ಸಂಕಷ್ಟಕ್ಕೆ ಈಡಾಗ್ತಾರೆ ಆ ಆರ್ಥಿಕ ಸಂಕಷ್ಟದಿಂದ ಮೇಲಕ್ಕೆ ತರಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ ಆಗಿರುತ್ತೆ. ಹಾಗಾಗಿ ಅವರು ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಸೂಕ್ತ.
1: ಅಂದ್ರೆ ಈಗಾಗಲೇ ಸಾಕಷ್ಟು ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ ಈ ವರ್ಷದ ಮಳೆ ಮುಂದೆ ಯಾವ ರೀತಿ ಆಗ್ಬೋದು, ಮುಂಗಾರು ಅಥವಾ ಹಿಂಗಾರು ಯಾವ ರೀತಿ ಆಗ್ಬೋದು ಅಂತ. ಅಂದ್ರೆ ಇದನ್ನೆಲ್ಲ ಗಮನಿಸಿ ನಮ್ಮ ರೈತರು ವಿಮಾ ಕಂತನ್ನ ಕಟ್ಟೋದು ಸಾಕಷ್ಟು ಉತ್ತಮ ಅಂತ ಹೇಳ್ತೀವಿ.
0: ಖಂಡಿತ. ಯಾಕೆ ಅಂತಂದ್ರೆ ಈ ವರ್ಷ ಎಲ್ನಿನೋ ವರ್ಷ ಅಂತ ಹೇಳಿ ಹೇಳ್ತಕ್ಕಂಥದ್ದು, ಎಲ್ನಿನೋ ವರ್ಷ ಅಂತಂದ್ರೆ ಮಳೆ ಒಂದು ಸ್ವಲ್ಪ ದುರ್ಬಲವಾಗಿರುತ್ತೆ ಅಥವಾ ಮುಂಗಾರು ದುರ್ಬಲವಾಗಿರುತ್ತೆ ಅಥವಾ ಒಟ್ಟಾರೆ ಬೀಳ್ತಕ್ಕಂಥ ಮಳೆಯ ಪ್ರಮಾಣನೂ ಸಹ ಕಡಿಮೆ ಅಂತಕ್ಕಂಥದ್ದು. ಈಗ ಕೆಲವು ಅಂದಾಜುಗಳ ಪ್ರಕಾರ 40% ಬೀಳ್ತಕ್ಕಂಥ ಮಳೆ ಕೊರತೆ ಉಂಟಾಗಬಹುದು ಅಂತಕ್ಕಂಥದ್ದನ್ನು ಸಹ ಈಗ ಅಂದಾಜು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಜೂನ್ ತಿಂಗಳಲ್ಲಿನೂ ಸಹ ಈ ಅಷ್ಟೊಂದು ಆಶಾದಾಯಕವಾದ ಮಳೆ ಜಿಲ್ಲಾದಲ್ಲೂ ಆಗಿಲ್ಲ. ಎರಡನೇದಾಗಿ ಬಿತ್ತನೆ ಪ್ರಮಾಣನೂ ಸಹ ಬಹಳಷ್ಟು ಕುಂಠಿತ ಆಗಿರ್ತಕ್ಕಂಥದ್ದಿದೆ. ನಾವು ಕೃಷಿ ಇಲಾಖೆಯಿಂದ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ 317,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದ್ವಿ. ಆದರೆ ಇದುವರೆಗೂ ಸಹ ಕೇವಲ 27,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ. 9.5% ಅಷ್ಟು ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಇದನ್ನ ಮಳೆ ಕೊರತೆ ಆಮೇಲೆ ಬಿತ್ತನೆ ಕುಂಠಿತ ಆಗಿರ್ತಕ್ಕಂಥದ್ದು ಹಾಗೆ ಹವಾಮಾನ ಇಲಾಖೆ ಕೊಟ್ಟಂತ ಮುನ್ಸೂಚನೆ ಪ್ರಕಾರ ಕಡಿಮೆ ಮಳೆ ಆಗ್ತಕ್ಕಂಥದ್ದನ್ನು ಸಹ ಇರ್ತಕ್ಕಂಥದ್ರಿಂದ ವಿಶೇಷವಾಗಿ ಒಣ ಬೇಸಾಯದ ರೈತರು ಇದನ್ನ ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇದರಲ್ಲಿ ಒಂದು ವೇಳೆ ನನಗೆ ನಾನು ಬೆಳೆ ವಿಮೆ ಮಾಡಿಸಿದ್ದೀನಿ, ನಾನು ಬಿತ್ತನೆ ಮಾಡಲಿಲ್ಲ, ಬಿತ್ತನೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನು ಅವರು ನಿರಾಶಾದಾಯಕರಾಗ್ತಕ್ಕಂಥ ಅವಕಾಶ ಇದರಲ್ಲಿ ಏನು ಇಲ್ಲ. ಅವ್ರಿಗೂ ಸಹ ಒಂದು ವೇಳೆ ನಾನು ವಿಮೆ ಮಾಡಿಸಿದ್ದೀನಿ, ನಾವು ಬಿತ್ತೋದಕ್ಕೆ ಆಗಿಲ್ಲ ಅಂತಂದಾಗ ಇದರಲ್ಲಿ ನಿರ್ಬಂಧಿತ ಬಿತ್ತನೆ ಅಂದ್ರೆ ಪ್ರಿವೆಂಟೆಡ್ ಸೋಯಿಂಗ್, ನಾನು ಬಿತ್ತನೆ ಮಾಡೋಕ್ಕಾಗ್ಲಿಲ್ಲ, ಯಾವ ಕಾರಣಕ್ಕಾಗಿ ಬಿತ್ತನೆ ಮಾಡೋಕ್ಕಾಗ್ಲಿಲ್ಲ, ಇಲ್ಲಿ 75%ಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಿತ್ತನೆ ಆಗಿಲ್ಲ ಅಂತಂದ್ರೆ ಖಂಡಿತ ಅವರಿಗೆ ಏನು 25% ಅಷ್ಟು ಬೆಳೆ ವಿಮೆಯನ್ನ ಪಾವತಿ ಮಾಡೋದಕ್ಕೂ ಅವಕಾಶ ಇರುತ್ತೆ. ಅಲ್ಲಿಗೆ ಪಾಲಿಸಿ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಅವಕಾಶನೂ ಸಹ ಒಂದು ಸೋಯಿಂಗ್ ವಿಂಡೋ ಅಂತ ನಾವು ಹೇಳ್ತೀವಿ. ಈಗ ಚಳ್ಳಕೆರೆ ಮೊಳಕಾಲ್ಮೂರು ಈ ಭಾಗದಲ್ಲಿ ನಮ್ಗೆ 30th ಸಹ ಬಿತ್ತನೆಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾವು 30th ಸಹ ನಾವು ಬಿತ್ತನೆ ಮಾಡಿಲ್ಲ. ಆಗ ನಾವು ಇದನ್ನ ಮಳೆ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತಕ್ಕಂಥದನ್ನು ಸಹ ನಾವು ತೆಗೆದುಕೊಳ್ತೇವೆ. ಆ ಮಳೆ ಮಾಪನ ಕೇಂದ್ರಗಳ ವರದಿಯನ್ನ ಆಧರಿಸಿ ಅಲ್ಲಿ ಮಳೆ ಆಗಿಲ್ಲಪ್ಪ ಅಂತಂದಾಗ ಇಲ್ಲಿ ಬಿತ್ತನೆ ಎಷ್ಟಿದೆ ಅಂತೇಳಿ 25%ಗಿಂತನೂ ಕಡಿಮೆ ಇತ್ತು ಅಂತಂದ್ರೆ ಅವರಿಗೆ ಪ್ರಿವೆಂಟೆಡ್ ಸೋಯಿಂಗ್ ಈ ಒಂದು ಟರ್ಮ್ನಲ್ಲಿ ಅಥವಾ ಈ ಒಂದು ಬೆನಿಫಿಟ್ ಅಲ್ಲಿ ಅವ್ರಿಗೆ 25% ಏನು ಒಟ್ಟಾರೆ ಅವರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ, ಮಾಡಿಸಿರ್ತಕ್ಕಂತ ಹಣಕ್ಕೆ ಅಥವಾ ಮೊತ್ತಕ್ಕೆ 25% ಅವರಿಗೆ ಪಾವತಿಯನ್ನ ಮಾಡಿ ಅಲ್ಲಿ ಪಾಲಿಸಿ ಕ್ಲೋಸ್ ಮಾಡ್ತಕ್ಕಂತ ಆಪ್ಷನ್ ಇರುತ್ತೆ. ಸೊ ಇದರ ಲಾಭನೂ ಸಹ ಪಡಿಬಹುದು. ಈಗ ಮುಂಗಾರು ದುರ್ಬಲ ಅಂತಂದ್ರೆ ನಾವು ಕೆಲವೊಂದು ಸನ್ನಿವೇಶದಲ್ಲಿ ಬಿತ್ತನೆ ಮಾಡಕ್ ಆಗಲ್ಲ ಅಂತಂದಾಗ ಇದರ ಲಾಭನೂ ಪಡೀತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ.
1: ಅಂದ್ರೆ ನಮ್ಮ ಕೃಷಿಕರು ಈ ಒಂದು ವಿಮಾ ಕಂತನ್ನ ಕಟ್ಟಬೇಕಾದ್ರೆ

0: ಈಗ ಪಾಣಿಯಲ್ಲಿ ಅವ್ರು ಏನು ಬಿತ್ತನೆ ಮಾಡ್ತಾರೋ ಆ ಬೆಳೆಯ ನಮೂದನೆ ಆಗಿರಬೇಕು. ಈಗ ಪಾಣಿಯಲ್ಲಿ ನಮೂದನೆ ಆಗಿರುತ್ತೆ ಸರ್, ಕೆಲವೊಂದು ಟೈಮ್ನಲ್ಲಿ ಆನ್ಲೈನ್ನಲ್ಲಿ ಆ ಬೆಳೆ ಅಂತೇಳಿ ನಮೂದು ಆಗಿರಲ್ಲ ಸರ್, ಅವಾಗ ಏನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ?
1: ಬೆಳೆ ವಿಮೆ ಈಗ ಸಂಬಂಧಪಟ್ಟ ಹಾಗೆ ಪಾಣಿ ಜೊತೆ ಹೊಂದಾಣಿಕೆ ಮಾಡೋದಿಲ್ಲ. ಅವರು ಏನು ಬಿತ್ತನೆ ಮಾಡಿದರೆ, ಬಿತ್ತನೆ ಮಾಡಿರ್ತಕ್ಕಂತ ಬೆಳೆ, ಆಮೇಲೆ ಬೆಳೆ ಸಮೀಕ್ಷೆಯ ಮೂಲಕ ದಾಖಲಾಗಿರ್ತಕ್ಕಂತ ಬೆಳೆ, ಈ ಎರಡಕ್ಕೂ ಸಹ ಅದನ್ನ ಹೋಲಿಕೆಯನ್ನ ಮಾಡ್ತಾರೆ. ಹೋಲಿಕೆಯನ್ನ ಮಾಡಿ ಅದನ್ನ ಅವರು ನೋಂದಣಿ ಮಾಡಿರ್ತಕ್ಕಂತ ಬೆಳೆ ಮತ್ತೆ ಕ್ರಾಪ್ ಸರ್ವೆ ಅಥವಾ ಬೆಳೆ ಸಮೀಕ್ಷೆಯ ಮೂಲಕ ದಾಖಲಾಗಿರ್ತಕ್ಕಂತ ಬೆಳೆ ಯಾವುದು ಅಂತಕ್ಕಂಥದ್ದು ಅಲ್ಲಿ ತುಲನೆಯನ್ನ ಮಾಡಿ ಕರೆಕ್ಟ್ ಆಗಿದ್ರೆ ಅಪ್ರೂವ್ ಮಾಡ್ತಾರೆ. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅದನ್ನ ಮಿಸ್ ಮ್ಯಾಚ್ ಅಂತ ಹೇಳ್ತಾರೆ.
0: ಅಂದ್ರೆ
1: ಯಾಕೆ ಮಿಸ್ ಮ್ಯಾಚ್ ಆಗಿದೆ ಅಂತಕ್ಕಂಥದ್ದು ಎಗೈನ್ ಸಂಬಂಧಪಟ್ಟ ಇಲಾಖೆಗಳಿಗೆ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಇವರಿಗೆ ರೆಫರ್ ಮಾಡ್ತಾರೆ. ಒಂದು ವೇಳೆ ಲೋನ್ ತಗೊಂಡಿದ್ರೆ ಅದನ್ನ ಬ್ಯಾಂಕ್ಗಳಿಗೆ ರೆಫರ್ ಮಾಡ್ತಾರೆ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ. ಯಾಕೆ ಇದು ಮಿಸ್ ಮ್ಯಾಚ್ ಆಗಿದೆ, ಕ್ರಾಪ್ ಮಿಸ್ ಮ್ಯಾಚ್ ಆಗಿದೆ ಅಂತಕ್ಕಂಥದ್ದು, ಅದರಲ್ಲಿ ಏನು ಅದನ್ನ ಸರಿಪಡಿಸಿಕೊಳ್ಳೋದಕ್ಕೂ ಸಹ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಾರೆ. ಅಲ್ಲಿ ಫೀಲ್ಡ್ಗೆ ಹೋಗ್ತಕ್ಕಂಥದ್ದು, ಮಾಜರ್ ಮಾಡ್ತಕ್ಕಂಥದ್ದು, ಅವರು ಯಾವ ಬೆಳೆ ಬೆಳೆದಿದ್ರು ಆ ಬೆಳೆ ಇಳಿಕೆಯ ಮೇಲೆ ನಾವು ಇದು ಮಾಡ್ತಕ್ಕಂಥದ್ದು, ಆಮೇಲೆ ಅವರೇನಾದ್ರು ಮಾರಾಟ ಮಾಡಿದ್ರೆ ಇದನ್ನ APMC ರೆಕಾರ್ಡ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಈ ರೀತಿಯ ಆಪ್ಷನ್ಸ್ ಇರುತ್ತೆ. ಅದನ್ನ ಮಿಸ್ ಮ್ಯಾಚ್ ಇರತಕ್ಕಂಥದನ್ನ ಮ್ಯಾಚ್ ಮಾಡೋ ಸಲುವಾಗಿ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಅವಕಾಶಗಳಡಿ ಅದನ್ನ ಮ್ಯಾಚ್ ಆಯ್ತಂದ್ರೆ ಮತ್ತೆ ಅವರಿಗೆ ಪೇಮೆಂಟ್ ಬರುತ್ತೆ.
0: ಈಗ ನೀರಾವರಿ ಮತ್ತು ಖುಷ್ಕಿ ಜಮೀನುಗಳಲ್ಲಿ ಅಂದ್ರೆ ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಅಂತನ್ನ ನಿಗದಿ ಮಾಡಿದಾಗಿದೆ ಸರ್? ಈಗ ರೈತರು
1: ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಏನು ಬೆಳೆ ವಿಮೆಯನ್ನು ತುಂಬತೀವಿ ಇದರಲ್ಲಿ 2% ಅಷ್ಟು ಮಾತ್ರ, ಅಂದ್ರೆ ಸಮ್ ಇನ್ಶೂರ್ಡ್ ನಾವು ಎಷ್ಟು ಅಮೌಂಟ್ಗೆ ವಿಮೆಯನ್ನ ಮಾಡಿಸ್ತೀವಿ ಅದರ 2% ರೈತರು ಪಾವತಿ ಮಾಡಬೇಕಾಗುತ್ತೆ. ಹಿಂಗಾರು ಹಂಗಾಮ ಆದ್ರೆ 1.5% ಅಷ್ಟು ಅವರು ಪಾವತಿಯನ್ನ ಮಾಡಬೇಕಾಗುತ್ತೆ.
0: ಈಗ ಕೊನೆ ದಿನಾಂಕ ಅಂತ ಏನಾದ್ರೂ ನಿಗದಿ ಆಗಿರುತ್ತೆ ಸರ್?
1: ಈಗ
0: ಕೃಷಿ ಬೆಳೆಗಳು ಅಂತಂದ್ರೆ
1: ಈ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ಬರ್ತಕ್ಕಂತ ಬೆಳೆಗಳಲ್ಲಿ ಈಗ ಈರುಳ್ಳಿ, ನೀರಾವರಿ ಮತ್ತು ಹೆಸರು ಈ ಎರಡು ಬೆಳೆಗಳಿಗೆ July 15 ಲಾಸ್ಟ್ ಡೇಟ್ ಇರುತ್ತೆ. ಇನ್ನ ಉಳಿದ ಹಾಗೆ ಮುಖ್ಯ ಬೆಳೆಗಳಾಗಿರ್ತಕ್ಕಂತ ನೆಲಗಡಲೆ, ಅದು ಶೇಂಗಾ, ರಾಗಿ, ಸೂರ್ಯಕಾಂತಿ ಇವು ಅಲ್ಲದೆ ಮತ್ತೆ ಹೋಬಳಿ ಮಟ್ಟದಲ್ಲಿ ಬರ್ತಕ್ಕಂತ ಮಳೆಯಾಶ್ರಿತ ಮತ್ತು ನೀರಾವರಿ ಅಂದ್ರೆ ಹತ್ತಿ ನೀರಾವರಿ ಇರ್ಬೋದು, ಮಳೆಯಾಶ್ರಿತ ಇರ್ಬೋದು, ನಂತರ ನವಣೆ, ಭತ್ತ, ಸಜ್ಜೆ, ಮೆಣಸಿನಕಾಯಿ ಮಳೆಯಾಶ್ರಿತ, ಸಾವಿ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಜೋಳ ನೀರಾವರಿ ಮತ್ತು ಮಳೆಯಾಶ್ರಿತ, ಟೊಮ್ಯಾಟೊ ಈ ಬೆಳೆಗಳಿಗೆ July 30 ಕೊನೆಯ ದಿನ ಇರುತ್ತೆ. ಸೊ ಹಾಗಾಗಿ ರೈತರು ಒಂದು ವೇಳೆ ಮುಂಗಾರು ದುರ್ಬಲ ಆಯ್ತು, ನನಗೆ ಈ ವರ್ಷ ಬೆಳೆಯಿಂದ ನಾನು ಏನು ಒಂದು ಆರ್ಥಿಕವಾಗಿ ನಷ್ಟ ಹೊಂದಿನಿ ಅಂತಕ್ಕಂಥ ಸಂಭವ ಉಂಟಾದ್ರೆ ಅವರು ಖಂಡಿತ ಬೆಳೆ ವಿಮೆ ರಕ್ಷಣೆಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದು ಸರ್ಕಾರ ಕಲ್ಪಿಸಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ, ಇದರ ಒಂದು ಪ್ರಯೋಜನ ಸಹ ಪಡ್ಕೋಬೇಕು ಅಂತೇಳಿ ನಾನು ಜಿಲ್ಲೆಯ ರೈತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ.
0: ಅಂದ್ರೆ ಸಾಕಷ್ಟು ನಮ್ಮ ರೈತರು ಈಗ ಮುಂದೆ ಮಳೆ ಹೋಗಿ ಬೆಳೆ ನಷ್ಟ ಆದಾಗ ಈಗ ನಾವು ಬೆಳೆ ವಿಮೆ ಕಟ್ಟಬೇಕಾಯ್ತು ಅನ್ನುವುದಕ್ಕಿಂತ ಈಗ ಮಳೆ ಬರಲಿ ಬಿಡ್ಲಿ ಈಗ ಅವರ ಒಂದು ಕರ್ತವ್ಯವನ್ನ ಅವ್ರು ಮಾಡಿದ್ರೆ ಈಗ ಮುಂದೆ ಕೈ ಸುಟ್ಟಗಳ ತಪ್ಪುತ್ತ ಅಂತ ಹೇಳ್ತೀರಾ?
1: ಖಂಡಿತ. ಅವರು ಏನು ಆರ್ಥಿಕವಾಗಿ ನಷ್ಟ ಹೊಂತಾರೆ ಆ ನಷ್ಟವನ್ನ ಇಲ್ಲಿ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬೆಳೆ ಚೆನ್ನಾಗಿ ಬಂತು ಅಂತಂದ್ರೆ ಬೆಳೆ ಬರುತ್ತೆ, ಆಗ ವಿಮೆ ಬರ್ತಕ್ಕಂಥ ಸಂಭವ ಕಡಿಮೆ ಇರುತ್ತೆ. ನಾನು ಕಟ್ಟಿದ್ದೀನಪ್ಪ ನನಗೆ ಬೇರೆಯವ್ರಿಗೆ ಬಂದಿದೆ ನನಗೆ ಬರ್ಲಿಲ್ಲ ನನಗೆ ಕೊಡಿಸ್ರಿ ಅಂತಕ್ಕಂಥದ್ದನ್ನು ಬರ್ತಾ ಇರ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಇದು ತನ್ನದೇ ಆಗಿರ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನ ಅವಲಂಬನೆ ಆಗಿರ್ತಕ್ಕಂಥ ಯೋಜನೆ. ಇದರಲ್ಲಿ ಮುಖ್ಯ ಬೆಳೆಗಳು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಗ್ರಾಮ ಪಂಚಾಯಿತಿಯಲ್ಲಿ ಏನು ಇಳುವರಿ ಬಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿ ಆ ಗ್ರಾಮ ಪಂಚಾಯಿತಿಗೆ ಅನುಗುಣವಾಗಿ ಅದನ್ನ ಸರಾಸರಿ ಇಳುವರಿಯ ಜೊತೆ ಹೋಲಿಕೆ ಮಾಡಿ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತೇಳಿ ನೋಡಿ ಅದಕ್ಕೆ ಅನುಗುಣವಾಗಿ ಇದನ್ನ ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಬ್ರಿಗೆ ಬಂದಿದೆ ಬೇರೆಯವ್ರಿಗೆ ಬಂದಿದೆ ನನಗೂ ಕೊಡಿಸಿ, ಅವ್ರಿಗೆ ಒಬ್ರಿಗೆ ಜಾಸ್ತಿ ಬಂದಿರುತ್ತೆ ನನಗೆ ಕಡಿಮೆ ಬಂದಿರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಇದು ಸ್ಪಷ್ಟವಾಗಿ ಬೆಳೆ ಇಳುವರಿಯನ್ನ ಆಧರಿಸಿ ಇದ ಅನುಷ್ಠಾನ ಆಗ್ತಾ ಇರತಕ್ಕಂಥ ಯೋಜನೆ.
0: ಅಂದ್ರೆ ಈಗ ಕೆಲವು ಕಡೆ ನಾವು ಕೇಳಿದೀವಿ ಸರ್, ಈಗ ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ರೈತರು ಹೇಳ್ತಾರೆ ಸರ್ ನಮ್ಮ ಹೋಬಳಿಯಲ್ಲಿ ನಾವು ಕಟ್ಟಿದ್ವಿ ವಿಮಾ ಕಂತನ್ನು ನಮಗೆ ಬರಲಿಲ್ಲ. ಪಕ್ಕದ ಹೋಬಳಿಯಲ್ಲಿ ಅವ್ರಿಗೆ ಬಂತು ಸರ್, ಈಗ ನಮಗೆ ಅವ್ರಿಗೆ ಸೇಮ್ ಸರ್ ಮಳೆ ಆಗಿರೋದು ಅಂತ ಹೇಳ್ತಾರೆ ಸರ್. ಅಂದರೆ ಈಗ ಹೇಗೆ ಸರ್?
1: ಈಗ ನೋಡಿ, ಇಲ್ಲಿ ಮಳೆ ಈಗ ಒಂದು ಕಡೆ

0: ಚಿತ್ರದುರ್ಗದಲ್ಲಿ ಆಗುವಷ್ಟು ಮಳೆ ಚಳ್ಳಕೆರೆಯಲ್ಲಿ ಆಗೋದಿಲ್ಲ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ದುರ್ಬಲವಾಗಿದ್ದಾಗ ಒಂದು ಕಡೆ ಆಗಿರುತ್ತೆ, ಮತ್ತೊಂದು ಕಡೆ ಅಲ್ಲಲ್ಲಿ ಚದುರಿದಂತೆ ಮಳೆ ಆಗುತ್ತೆ ಅಂತೇಳಿ. ಈ ಮಳೆ ಮೋಡಗಳು ಏನಾದ್ರು ದುರ್ಬಲ ಇದ್ದಾಗ ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ. ಹಾಗೆ ಮಣ್ಣಿನ ಗುಣಧರ್ಮಗಳು ಕೆಲವು ಕಡೆ ಫಲವತ್ತಾಗಿರುತ್ತೆ, ಕೆಲವು ಕಡೆ ಫಲವತ್ತಾಗಿರೋದಿಲ್ಲ. ಸೊ ಈಗ ಮಣ್ಣು, ಆಮೇಲೆ ಇದನ್ನ ಮಳೆ, ಆ ನಂತರ ಅವಗುಣ, ಇವುಗಳನ್ನ ಆಧರಿಸಿ ಇಳುವರಿ, ಆಮೇಲೆ ನಿರ್ವಹಣೆನೂ ಸಹ, ನಿರ್ವಹಣೆನೂ ಬಹಳ ಮುಖ್ಯ ಆಗಿರುತ್ತೆ. ಇವುಗಳನ್ನ ಆಧರಿಸಿ ಅಲ್ಲಿ ಇಳುವರಿ ಬರ್ತಾ ಇರತಕ್ಕಂಥದ್ದು ಇರುತ್ತೆ. ಸೊ ಇದನ್ನ ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ಮಾಡ್ತಾ ಇರ್ತೇವೆ. ಆ ಬೆಳೆ ಕಟಾವು ಪ್ರಯೋಗಗಳನ್ನು ಸಹ ರ್ಯಾಂಡಮೈಸೇಷನ್ ಅಂತೇಳಿ, ಸೊ ಅನಿಯಮಿತವಾಗಿ, ನಿಯಮಿತ ಇಲ್ಲ, ಇಲ್ಲ ಅನಿಯಮಿತವಾಗಿ ಅಂತಂದ್ರೆ ಯಾವುದೇ ರೀತಿಯ ಒಂದು ಇಲ್ಲಿ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಇಲ್ಲ, ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಅಂತೇನಿಲ್ಲ. ನಂಬರ್ ಎಲ್ಲಿ ಜನರೇಟ್ ಆಗುತ್ತೋ ಅಲ್ಲಿ. ಸೊ ಈ ರೀತಿ ರ್ಯಾಂಡಮ್ ನಂಬರ್ಸ್ ಮೂಲಕ ಬೆಳೆ ಕಟಾವು ಪ್ರಯೋಗಗಳನ್ನು ಸಹ ಮಾಡಿ ಇಳುವರಿಯನ್ನ ಕಂಡುಹಿಡಿತಕ್ಕಂಥದ್ದು ಮಾಡ್ತೇವೆ.
1: ಈಗ ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಬೆಳೆಗೆ ಆಗಿರ್ಬೋದು, ಈಗ ಆ ಒಂದು ಬೆಳೆ ಇಳುವರಿ ಕುಂಠಿತ ಆಗಿದೆ ಮಳೆ ಇಲ್ಲದೆ ಕಾರಣ, ಅಥವಾ ಮಳೆ ಜಾಸ್ತಿಯಾಗಿ ಇರಬಹುದು ಕುಂಠಿತ ಆಗಿದೆ ಅನ್ನುವಂಥದ್ನ ನಿರ್ಧಾರ ಮಾಡುವಂತರು ಯಾರು ಸರ್?
0: ಅಲ್ಲ, ಇದನ್ನ ಬೆಳೆ ಕಟಾವು ಪ್ರಯೋಗಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಪಿಡಿಒಸ್ಗೂ ಸಹ ಇಂತಿಂತ ಇಲಾಖೆಗೆ ಇಂತಿಂತ ಬೆಳೆಗಳಲ್ಲಿ ಇಷ್ಟಿಷ್ಟು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿ ಅಂತಕ್ಕಂಥದ್ದು ಇರುತ್ತೆ. ಅವನು ಸಹ ಬೆಳೆ ಕಟಾವು ಮಾಡಿ ಅಲ್ಲಿ ಅವತ್ತಿನ ದಿನ ಎಲ್ಲನೂ ಪ್ರತಿಯೊಂದನ್ನು ವಿಡಿಯೋ ಮೂಲಕ ದಾಖಲಾಗ್ತಕ್ಕಂಥದ್ದು ಇರುತ್ತೆ. ವಿಡಿಯೋ ದಾಖಲು ಮಾಡಿಕೊಂಡು ಆ ಒಂದು ಪ್ರಯೋಗ ಮುಗಿದ ಕೂಡಲೇ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಯಾವ್ದು ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೂ ಇರೋದಿಲ್ಲ.
1: ಸೊ ಅಂತಂದ್ರೆ ಯಾರಿಗೆ ಕಳಿಸ್ತೀರಾ ಸರ್?
0: ಅದಕ್ಕೆ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಎಕನಾಮಿಕ್ಸ್, ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ನವರಿಗೆ ಅದನ್ನ ಕಳಿಸ್ಕೊಡ್ತೇವೆ. ಅವರು ಅದನ್ನೆಲ್ಲ ಡೇಟಾ ಇದನ್ನೆಲ್ಲನು ಅನಲೈಸ್ ಮಾಡಿ ಟ್ಯಾಬ್ಲೆಟ್ ಮಾಡಿ ಅದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಂದಿನ ಪ್ರೊಸೆಸ್ಗಾಗಿ ಕಳಿಸ್ಕೊಡ್ತೇನೆ.
1: ಅಂದ್ರೆ ಈ ತರ ಗಮನಿಸಿ ಈ ಭಾಗದಲ್ಲಿ ಈ ತರ ಲಾಸ್ ಆಗಿದೆ, ಇವರಿಗೆ ಬೆಳೆ ವಿಮೆ ಕಂತನ್ನ ಕೊಡಬಹುದು ಅಂತ ನಿರ್ಧಾರ ಅವಾಗ ಮಾಡ್ತಾರೆ.
0: ಅಲ್ಲ, ಅವ್ರಿಗ ಬೆಳೆ ವಿಮೆಗೂ ಅವ್ರಿಗೂ ಸಂಬಂಧ ಇರೋದಿಲ್ಲ. ಒಂದು ದತ್ತಾಂಶದ ಕ್ರೋಢೀಕರಣ, ಆಮೇಲೆ ದತ್ತಾಂಶದ ವಿಶ್ಲೇಷಣೆ ಅಷ್ಟೇ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸ್ಕೊಡ್ತಾರೆ. ಬೆಳೆ ವಿಮೆಗೂ ಅವ್ರಿಗೆ ಸಂಬಂಧ ಬರುವುದಿಲ್ಲ. ಬೆಳೆ ಕಟಾವು ಪ್ರಯೋಗಗಳನ್ನ ಇದನ್ನ ಕೇವಲ ಇದಕ್ಕಾಗಿನೇ ಮಾಡುವುದಿಲ್ಲ, ಯಾವುದು ಬೆಳೆ ವಿಮೆಗಾಗಿನೇ ಮಾಡುವುದಿಲ್ಲ. ಇದ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ನಮ್ಮ ದೇಶದಲ್ಲಿ ಏನೇನ್ ಬೆಳೆಯನ್ನ ಬೆಳೀತಾ ಇದ್ದೀವಿ, ಆಮೇಲೆ ಈ ಸರಿಯ ಇಳುವರಿ ಆಧರಿಸಿದ್ರೆ ನಮ್ಮಲ್ಲಿ ಆಹಾರ ಉತ್ಪಾದನೆ ಯಾವ ಮಟ್ಟಕ್ಕಾಗುತ್ತೆ, ಯಾವ ಬೆಳೆಗಳಲ್ಲಿ ಹೆಚ್ಚಿಗೆ ಆಗುತ್ತೆ, ಯಾವ್ದು ಕಡಿಮೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿನೂ ಸಹ ಈ ಡೇಟಾ ಬಳಕೆ ಅನ್ನು ಸಹ ಇರತಕ್ಕಂಥದ್ದು ಇದೆ. ಸೊ ಹಾಗಾಗಿ ಬೆಳೆ ವಿಮೆಗೆ ಅಷ್ಟೇ ಇದಿಲ್ಲ, ಇದು ಅವರ ಒಂದು ರೆಗ್ಯುಲರ್ ಇದನ್ನ ಪ್ರಕ್ರಿಯೆ ಆಗಿರುತ್ತೆ.
1: ಒಟ್ಟಾರೆ ನಮ್ಮ ಕೃಷಿಕರು ಅಂದ್ರೆ ಪ್ರತಿ ವರ್ಷ ಈಗೇನು ಈ ಒಂದು ಬೆಳೆ ವಿಮೆಗಳು ಸಾಕಷ್ಟು ಸೌಲಭ್ಯ ಇದೆ. ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು ಅಂತಂದ್ರೆ ಇಂಥ ಒಂದು ಅನುಕೂಲಗಳನ್ನ ಅವ್ರು ಪಡೆದುಕೊಂಡ್ರೆ ಸಾಕಷ್ಟು ಅನುಕೂಲ ಅಂತ ಹೇಳಿದಿರಾ. ಅಂದ್ರೆ ಕೊನೆಯದಾಗಿ ನಮ್ಮ ರೈತರಿಗೆ ಈ ಒಂದು ವಿಮೆ ಬಗ್ಗೆ ಏನ್ ಹೇಳ್ತೀರಿ ಸರ್, ಬೆಳೆ ವಿಮೆ ಯೋಜನೆ ಬಗ್ಗೆ?
0: ನಾನು ಕೊನೆಯದಾಗಿ ಹೇಳೋದು ಅಂತಂದ್ರೆ ನಮ್ಮ ಜಿಲ್ಲೆಯ ರೈತರು, ನಮ್ಮಲ್ಲಿ ಒಂದ್ ಸ್ವಲ್ಪ ಮಳೆ, ಮಧ್ಯ ಕರ್ನಾಟಕದಲ್ಲಿ ಮಳೆ ಬೀಳತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ, ಅದರಲ್ಲೂ ಮುಂಗಾರು ಸಹ ದುರ್ಬಲವಾಗಿರುತ್ತೆ. ಈ ಸಾರಿ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಂತ ಒಂದು ಮುನ್ಸೂಚನೆಯ ಪ್ರಕಾರ ಮಳೆ, ಒಟ್ಟಾರೆ ಬೀಳತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಧಾರಾಳವಾಗಿ ಒಂದ್ ಸ್ವಲ್ಪ ಬೆಳೆ ವಿಮೆಯನ್ನ ಮಾಡಿಸ್ತಕ್ಕಂಥದ್ದನ್ನ ಮಾಡಿಸಿ ಅದರ ಲಾಭನೂ ಸಹ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಯಾಕೆಂತಂದ್ರೆ ಒಂದ್ ವೇಳೆ ಬೆಳೆ ಚೆನ್ನಾಗಿ ಬಂತಪ್ಪ ಅಂತಂದ್ರೆ ಅವ್ರಿಗೇನು ಲಾಸ್ ಏನ್ ಆಗೋದಿಲ್ಲ. ಎರಡನೇದು ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಏನು ನಷ್ಟ ಆಗ್ತಾ ಇರುತ್ತೆ, ಅದನ್ನ ಬೆಳೆ ವಿಮೆಯ ಮೂಲಕ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮ್ಮ ಎಲ್ಲ ರೈತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯೋಜನೆಯಲ್ಲಿ ತೊಡಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ.
1: ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಇದರ ಒಂದು ಮುಖ್ಯ ಉದ್ದೇಶ ಏನು, ಇದರಿಂದ ಏನೆಲ್ಲ ಒಂದು ಲಾಭಗಳು ಇದ್ದಾವೆ, ರೈತರು ಇದರಲ್ಲಿ ಭಾಗವಹಿಸಿ ಮುಂದೆ ಆಗುವಂತ ಅನಾನುಕೂಲಗಳನ್ನ ತಪ್ಪಿಸಿಕೊಳ್ಬಹುದು ಅಂತಂದ್ರೆ ಈಗ ಮಳೆ ಬಾರದೇ ಇದ್ದಾಗ ಇದರ ಒಂದು ಸದುಪಯೋಗವನ್ನ ಸಹ ಅವರು ಪಡೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನನಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕಾಗಿ ನಾನು ಆಕಾಶವಾಣಿ ಕೇಂದ್ರ ಚಿತ್ರದುರ್ಗ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.
2: 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ

0: ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳ ಸಿದ್ದೇಶ್. ಕೇಳಿದರೆ ಇತ್ತ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಬರುವ ಮಂಗಳವಾರ ಅಂದರೆ ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿಷಯ: ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಆಗ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಯುಎಂ ಮರುಳ ಸಿದ್ದೇಶ್. ಕೇಳುಗರು ಕರೆ ಮಾಡಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448642073 ಮತ್ತೊಂದು 9141917772. ಸ್ಥಿರ ದೂರವಾಣಿ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಬರುವ ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ.
1: ಹಾಡು ಹಳೆಯದಾದರೆ ಏನು, ಭಾವ ನವನವೀನ. ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಈಗ ರೈತರಿಗೆ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನ ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನ ಹೇಗೆ ಹತೋಟಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದ್ರೆ, ಇದು ಎಲ್ಲಾ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನ ತಿನ್ನುತ್ತೆ, ಮತ್ತೆ ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತೆ, ಮತ್ತೆ ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲಾ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತೆ ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆಗಳನ್ನ ಅಲ್ಲಲ್ಲಿ ಬಿಡದಲ್ಲಿ ಅದನ್ನ ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಅಡಗಿಕೊಳ್ಳೋಕೆ ಅವಾಗ ಜಾಗ ಸಿಗೋದಿಲ್ಲ. ಮತ್ತೆ ಕೃಷಿ ತ್ಯಾಜ್ಯಗಳನ್ನ ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತೆ ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ, ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸಬಹುದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನ ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನ 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6-8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ, ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ, ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ಬೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದನ್ನ ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದ ಸಹ ನಾವು ಈ ಬಸವನ ಹುಳುಗಳನ್ನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು. ಬಸವನ ಹುಳು ಇತ್ತು ಅಂತಂದ್ರೆ ಸ್ವಲ್ಪ ಸಾಮೂಹಿಕವಾಗಿ, ಅಂದ್ರೆ ಅಕ್ಕಪಕ್ಕ ತೋಟವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಬಸವನ ಹುಳುಗಳು

0: ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನ ನಾವು ಈ ಮೀನನ್ ಮೇಲೆ ತಿಳಿಸಿರ್ತಕ್ಕಂತಹ ಹತೋಟಿ ಕ್ರಮಗಳನ್ನ ಅಳಸರಿಸೋದ್ರಿಂದ ಸಹ ನಾವು ಇದನ್ನ ಬಸವನ ಹುಳುಗಳ ನಿರ್ವಹಣೆ ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 914819878. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಸಂಚಿಕೆ ಕೇಳಿಬರಲಿದೆ.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು, ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ಧೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ಧೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ

0: ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು 2013-14 ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26 ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಇದು 2014-15 ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಕಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡ 20% ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥೆನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥೆನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28 ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ಧಾಂಜಲಿ ಸಮಾರಂಭ

0: ನೇತೃತ್ವದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
2: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೇ ಭಾರತ ನೇ ಕುಲ 114 ಪದಕ ಜೀತೆ. ಇನ್ಮೇ 102 ಗೋಲ್ಡ್ ಮೆಡಲ್ ಭಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಕಿ ಪದಕ ತಾಲಿಕಾ ಮೇ ಪಹಲೆ ಸ್ಥಾನ ಪರ ರಹಾ. ಮೈ ಸಭಿ ವಿಜೇತಾ ಖಿಲಾಡಿಯೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ.
1: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
2: ಪಶ್ಚಿಮ ಏಷ್ಯಾ ಬನಿ ಯುದ್ಧ ಸ್ಥಿತಿಯ ಮೈನೆ ದೇಶವಾಸಿಯೋ ಸೇ ಕುಚ್ ಆಗ್ರಹ ಕಿಯೇ ಥೇ. ಮೈನೆ ಕಹಾ ಥಾ

0: जहां तक संभव हो कुछ समय के लिए गोल्ड सोना खरीदने से बचें। लोगों से कहा था कि विदेश में छुट्टियां मनाने से बचें। मैंने लोगों से कार पूलिंग को भी बढ़ावा देने की अपील की थी। मैंने किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था। मैं देश के हर नागरिक का आभारी हूं कि मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं। मुझे कई परिवारों ने संदेश भेजकर अपने अनुभव साझा किए हैं। कितने ही परिवारों ने तय किया है कि घर के विवाह में इस बार सोना नहीं खरीदेंगे, जरूरत पड़ी तो पुराने सोने को रिसाइकल करके नए गहने बना लेंगे। कितने ही लोगों ने सोशल मीडिया पर यह भी लिखा है कि कैसे उन्होंने इस बार विदेश यात्रा को टाल दिया है। कार पुलिंग को लेकर भी लोगों ने अनेक अनुभव साझा किए हैं। जो लोग एक ही दिशा में अपने अपने वाहनों से जाते थे वे अब साथ जाने लगे हैं। लोग हर संभव बस और मेट्रो का उपयोग कर रहे हैं, इससे पेट्रोल और डीजल की बचत हो रही है। इसी तरह देश के अलग अलग हिस्सों में प्राकृतिक खाद की खपत बढ़ने की भी खबरें आ रही हैं। मुझे इस बात की खुशी है कि इस ग्लोबल क्राइसिस का हम भारतीय मिलकर मुकाबला कर रहे हैं। मुझे विश्वास है जन भागीदारी की यही शक्ति हमें मजबूती देगी, ಹಮೇ ಸಫಲ ಬನಾಯಿಗಿ.
1: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
2: 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30 to 29 July ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸ್

0: ಕಲಿಸ್ಕೊಡ್ತಾ ಇದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿ ಎಲ್ ಓ ತಮ್ಮ ಎನ್ಯುಗ್ರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿ ಎಲ್ ಓ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನವಾದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ಲದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
3: ವಿಕಸಿತ ಭಾರತ್ ಜಿರಾಮ್ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ ಸಣ್ಣ ಸೈಜ್ ಇಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೆಬಲ್ ಆಗಿರುವಂತಹ ಒಂದು ಲೋಗೋ ಆಗಿರ್ಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್ ಮೆಮೊರೇಬಲ್ ಅದು ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿಯೇ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ. ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ರೀತಿಯಲ್ಲಿ ಹಾಗೆ ನನಗೊಂದು ಸಿಂಪಲ್ ಆದಂತ

0: ಲೋಗೊ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು ಏಪ್ರಿಲ್ 4ನೇ ತಾರೀಕು ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ನಿಮಿಷ ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಎರಡನೇ ಡೆಡ್ ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ ಜಿ ಜುಲೈ 1ರಿಂದ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿಗಳವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 8:01:20. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ 6 to 6 ಚಿತ್ರದಿಂದ ಆಯ್ದ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್, ರಾಗ ಸಂಯೋಜಿಸಿ ಹಾಡಿದ್ದಾರೆ ಮಾನಸ ಹೊಳ್ಳ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಕೆಳಗರೆ ಇತ್ತ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಬರುವ ಮಂಗಳವಾರ, ಅಂದರೆ ದಿನಾಂಕ 7/7/2026 ಮಂಗಳವಾರ ಸಂಜೆ 6:50 ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿಷಯ: ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಆಗ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9444-864-0273, ಮತ್ತೊಂದು 9141-971-0272, ಸ್ಥಿರ ದೂರವಾಣಿ ಸಂಖ್ಯೆ 2956-49, ಎಸ್ಟಿಡಿ ಕ್ರಮಾಂಕ 0-8-1-94. ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಇದೇ ಬರುವ ಮಂಗಳವಾರ ಸಂಜೆ 6:50. ಪ್ರಕಟಣೆ ಕೇಳಿದಿರಿ, ಈಗ ಕೇಳೋಣ ಅಮ್ಮಚ್ಚಿ ಎಂಬ ನೆನಪು ಚಿತ್ರದಿಂದ ಆಯ್ದ ಈ ಗೀತೆಯನ್ನ. ಹಾಡಿದ್ದಾರೆ ಮಂಗಳಾ ರವಿ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸಚಿನ್ ಬಸ್ರೂರ್ ಹಾಡಿರುವ ಅಂಜನಿ ಪುತ್ರ ಚಿತ್ರದಿಂದ ಆಯ್ದ ಗೀತೆ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ್ವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ್ವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವಾ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
3: ಬನ್ನಿ ಬೇಗ ಬನ್ನಿ.

ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 6:50 ಆರೋಗ್ಯ ಬಿಂದು. ವಿಷಯ: ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಕಲ್ಲುಗಳಿಗೆ ಯುನಾನಿ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಉಸ್ಮಾನ್ ನಾಹಿದ್. ಕೇಳಿ ನಾಳೆ ಬೆಳಿಗ್ಗೆ 6:50 ಆರೋಗ್ಯ ಬಿಂದು ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಸಮಯ 8:17:15 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಶಮಿತಾ ಮಲ್ನಾಡ್ ಹಾಗೂ ಟಿಪ್ಪು ಆಡಿರುವ ಅಪ್ಪಯ್ಯ ಚಿತ್ರದ ಗೀತೆಯೊಂದಿಗೆ

0: ಸುತ್ತ ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ.
1: ಚೈತ್ರ ಜೆ ಆಚಾರ್ ಹಾಡಿರುವ ರೂಪಾಂತರ ಚಿತ್ರದ ಗೀತೆಯನ್ನ ಕೇಳೋಣ. ಗೀತ ಸಾಹಿತ್ಯ ರಾಜ್ ಬಿ ಶೆಟ್ಟಿ ಅವರದ್ದು.

0: ಮನೋಭಾವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳಿಸುವ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ನೀವು ಹಾಡಬಹುದು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9141970272. ತಪ್ಪದೇ ಕರೆ ಮಾಡಿ ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಈಗ ಕೇಳೋಣ ಸಂಗಡಿಗರೊಂದಿಗೆ ವಾರಿಜಶ್ರೀ ವೇಣುಗೋಪಾಲ್ ಹಾಡಿರುವ ಆಚಾರ್ ಅಂಡ್ ಕೋ ಚಿತ್ರದಿಂದ ಆಯ್ದ ಗೀತೆ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ

0: और सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಬಹುದು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಲು ಬಳಸಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9194147272. ತಪ್ಪದೇ ಕರೆ ಮಾಡಿ ಮಕ್ಕಳೇ. ನಾಳೆ ಬೆಳಿಗ್ಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಕಟಣೆ ಕೇಳಿದಿರಿ. ಈಗ ಕೇಳೋಣ 7 o'clock ಚಿತ್ರದಿಂದ ಆಯ್ದ ಗೀತೆಯನ್ನ. ಕೆ ಕಲ್ಯಾಣ್ ಬರೆದ ಈ ಗೀತೆಯನ್ನ ಹಾಡಿದ್ದಾರೆ ಅನುರಾಧ ಶ್ರೀರಾಮ್.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
1: ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಸಂಜೆ 5:30 ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ನೋಡಿದ ಪ್ರವಾಸಿ ಸ್ಥಳಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9141970272. ತಪ್ಪದೇ ಕರೆ ಮಾಡಿ ನಾಳೆ ಸಂಜೆ 5:30 ನೀವು ನೋಡಿದ ಸ್ಥಳ ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಟ್ರಿಪಲ್ ರೈಡಿಂಗ್ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಸರಸಾ ಚಂದ್ರಿಕಾ.
2: ಸವಿ ಸವಿ ನೆನಪು,
3: ಹಾಡು ಹಳೆಯದಾದರೆ ಏನು ಬಾವ ನವನ.

ಕನ್ನಡ ಚಿತ್ರಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:45:05. ಈಗ ವಚನಗಳು. ಆರಂಭದಲ್ಲಿ ಚನ್ನಬಸವಣ್ಣ ವಿರಚಿತ ವಚನ ಹಾಡಿದ್ದಾರೆ ಶಶಿಧರ್.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 9:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನ ಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಳುಕೊಂಡಲು ಅವರೊಂದಿಗೆ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಚಿತ್ರದುರ್ಗ ಕ್ಷಮಿಸಿ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ತಪ್ಪದೆ ಕೇಳಿ ನಾಳೆ ಬೆಳಿಗ್ಗೆ 9:05ಕ್ಕೆ ವನ ಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಕ್ಕೆ

ಸಮಯ 9 ಗಂಟೆ ಆಗುತ್ತಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಒಂಬತ್ತು 15ಕ್ಕೆ ನಮ್ಮ ನಿಲಯದಿಂದ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ 9:15 ಸೆಕೆಂಡುಗಳು.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ನಮ್ಮ ನಿಲಯದಿಂದ ನಾಳೆ ರಾತ್ರಿ 9:30ಕ್ಕೆ ನಾಟಕ ಬಿತ್ತರವಾಗಲಿದೆ ನಾಟಕ ಬಂಗಾರದ ಹಂಡೆ ರಚನೆ ಶ್ರೀರಾಮಚಂದ್ರ ಬಾವೆ ನಿರ್ದೇಶನ ಪ್ರಭಾಶಿರೂರು ತಪ್ಪದೇ ಕೇಳಿ ನಾಳೆ ರಾತ್ರಿ 9:30ಕ್ಕೆ ನಾಟಕ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ
0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ
1: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆ

ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಕೇಳಿಬರಲಿದೆ. ಬಳಿಕ 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಬಿತ್ತರವಾಗಲಿದೆ.

0: ಸಮಯ ಆಗಲಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತಾ. ನಮಸ್ಕಾರ ಸಮುದ್ಯತಾ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತಾ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ? ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ? ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ? ಇಲ್ಲಪ್ಪ, ಇವರು ಲೇಖಕಿ, ಹೀಗೇನಾದ್ರೂ ಹೇಳಬೇಕಾ? ಇಲ್ಲ, ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ, ಹೀಗೆ ಹೇಳಬೇಕಾ? ಸಮಾಜಕ್ಕೋಸ್ಕರ ತುಡಿತ, ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ, ಹೀಗೆ ಹೇಳಬೇಕಾ? ಏನಂತ ಕರಿಬೇಕು ನಿಮ್ಮನ್ನ? ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ, ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೆ ನಮ್ಮ ಸಮುದ್ಯತಾ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗ್ ಶುರುವಾಯ್ತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರುವಾಯಿತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೆ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರೂ ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ. ನನ್ನ ಕಲೆ, ನನ್ನ ವಿಜ್ಞಾನ, ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವ್ದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
1: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದಲ್ಲಿದೆ ಇದು.

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗ್ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್ ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಂದು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡು ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕ್ಅಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತದ ಮೇಲೆ ಅದು ಮರ್ತೋಗತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ, ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗತ್ತೆ, ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾ ಇರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲಿತಷ್ಟು ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟು ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ,
1: ಹೌದು ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗ್ ಶುರು ಆಯ್ತು?
1: ಸೊ ನನ್ನ

0: ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ ಆಕ್ಚುಲಿ. ನನ್ನ ಬರವಣಿಗೆ ಮೋಸ್ಟ್ ಆಫ್ ದ ಮರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆದೆ, ಅವ್ರು ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
1: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
0: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ ಪಬ್ಲಿಷ್ ಮಾಡಕ್ಕಾಗಲ್ಲ, ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದು ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ. ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
1: ಪುಸ್ತಕ ನಿಮ್ಮ ಕೈಗ್ ಬಂದಿದೆ?
0: ಪುಸ್ತಕ ಕೈಗ್ ಬಂದಿದೆ, ಕರೆಕ್ಟ್.
1: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದ್ರೂ ಇದೆಯಾ?
0: ಅಂದ್ರೆ ಬರಿತಾ ಇರ್ತೀನಿ, ನಾನ್ ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
1: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದಿತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
0: When did she even get here? Indu wonders. She swiftly eyes the women's peculiar mismatched outfit, but quickly turns away and looks out of the window, hoping to avoid awkward small talk with her as well as the driver. Unfortunately for her, her co-passenger has other ideas. Idu nanna baravanige inda ondu small snippet. Nanu illi character na introduce maadta idini. Main character iraga, story is just about to unfold. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ. ಅವಳು ಒಂದು ಕಾರಲ್ಲಿ ಇದ್ದಾಳೆ, ಅವಳ ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
1: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದೀವಿ.
0: ಥ್ಯಾಂಕ್ ಯು.
1: ಸಮುದ್ರತಾ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
0: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ, ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು ಚಿಂತನೆಗಳು ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತು. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರತ್ತೆ, ಏನಿದ್ಯೋ ಅದಿರತ್ತೆ, ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
1: ಪಿ ಯು ಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
0: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕ್ ಅಲ್ಲಿ, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು,
1: ಓಕೆ
0: ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರಾಚ್ಯುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲು ಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್.

0: ವಿತ್ ಇಟ್ ಲಿಟಲ್ ಬಿಟ್, ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮ್ ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
1: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ. ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಒಂದ್ ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
0: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು ನನಗೆ. ಅಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು, ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
0: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ, ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕ್ ಆಗದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದಿರಾ?
0: ಮರೆಯೋಕ್ ಆಗದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
0: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ ಹೋಗೋರು, ನನ್ನ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ತರದ್ರಿಂದ ಶುರು ಆಯ್ತು. ಅದನ್ನ ನೋಡಿ ನೋಡಿ ನನಗೂ ಬಂತು, ಹೌದು, ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸ್ ಅಲ್ಲಿ ಹೋಗಿ ಮಾಡ್ತೀನಿ. ಹಂಗೆ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
0: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂತ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು ನಾವು ಆಸ್ ಒನ್ ಪರ್ಸನ್, ಒಂದ್ ವಾಯ್ಸ್ ಇಟ್ಕೊಂಡು, ಅಥವಾ ಒಂದ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮಿಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?
0: ಎಸ್.
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ. ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನನ್ ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್, ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು, ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ?
0: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
1: ಮೊದಲ ಸೋಲು?
0: ಮೊದಲ ಸೋಲು ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಗೆ ಕಳಿಸಿದ್ರು, ಆವಾಗ ನಾನು ಒಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ ಹನ್ನೆರಡು ಗಂಟೆ
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್, ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ 6 ಗಂಟೆ.
0: ಬೆಳಗ್ಗೆ 6 ಗಂಟೆ ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್,

0: ಕಾಲೇಜ್ ರನ್.
1: ಇನ್ನ 10 ವರ್ಷಗಳ ನಂತರ,
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನೂ ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್, ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕದಿನ ಧೀಪ್, ಧಿತ್ತಕದಿನ ಧೀಪ್, ತಕದಿನ ಧೀಪ್, ತಕಿಟ ತಾಂ ತದಿಗಿಣ ತುಂ ಧೀಂ, ತಕಿಟ ತಾಂ ತದಿಗಿಣ ತುಂ ಧೀಂ, ತಕಿಟ ತಾಂ ತದಿಗಿಣ ತುಂ ಧೀಂ.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿದು ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ, ಪುಸ್ತಕ ಹಸ್ತೆ ದೇವನುತೆ.
0: ಕನಸು.

0: गुरु
1: गुरुवे न गुलाम न गुवतनक ದೊರೆಯದಣ್ಣ ಮುಕುತಿ
0: ಅಮ್ಮ
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು

0: ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ
1: ಸ್ನೇಹ
0: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ
1: ಭಾರತ

0: ಯತಿ ಜೀವನ
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ ಗೆ ತಗೊಂಡು ಹೋಗ್ಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದ್ರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
1: ಸಮಯದ ಸದುಪಯೋಗ ಅಂದ್ರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮ್ ಅನ್ನ ನಾವು ಸುಮ್ನೆ ಸ್ಪೆಂಡ್ ಮಾಡಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಇಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶ

0: ವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮ್ಗೆ?
1: ತುಂಬಾ ಖುಷಿ ಆಯ್ತು. ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನು ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
0: ಧನ್ಯವಾದ.
1: ಧನ್ಯವಾದ.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೇ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಇದಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ആകാശവാണി ബംഗളൂരു. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್.
1: ಆಕಾಶವಾಣಿ ಚಿತ್ರದುರ್ಗ, ಸಮಯ 11:15. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಗಿಯಿತು. ಪುನಃ ನಾಳೆ ಮುಂಜಾನೆ 5:55 ದುರ್ಗೋದಯ ಪ್ರಸಾರವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತೇವೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕೇಳಿ ಕಾರ್ಯಕ್ರಮ